ಆಕಾಶವಾಣಿ ಮಡಿಕೇರಿ. ಪ್ರಿಯ ಕೇಳುಗರೆ, ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948ನೇ ಶಕ ವರ್ಷ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಆಷಾಢ ಮಾಸದ 31ನೇ ದಿನ, ಅಂದರೆ 2026ನೇ ಸವಿ ಜುಲೈ ತಿಂಗಳ 22ನೇ ತಾರೀಕು ಬುಧವಾರ. ಈಗ ವೇಳೆ 5:56:46. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಹಮದ್ ಬಯಸುವ ಶುಭ ಮುಂಜಾನೆ. ಶುಭ ನುಡಿ. ತಿಳಿದೋರಕ್ಕಿಂತ ಕಡಿಮೆ ಮಾತನಾಡುವುದು ಬುದ್ಧಿವಂತಿಕೆಯ ಲಕ್ಷಣ. ಹೀಗೆಂದವರು ವಿಲಿಯಂ ಶೇಕ್ಸ್ಪಿಯರ್.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಕೇಳುಗರೆ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. ನಮ್ಮ ನಿಲಯದಿಂದ 6:30 ಚಿಂತನ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸ್ತುತಿ ಡಾಕ್ಟರ್ ಡಿಸಿ ಗೀತಾ. ರೈತರಿಗೆ ಸಲಹೆ 6:35, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಬೆಂಗಳೂರು ಕೇಂದ್ರದಿಂದ ತಂತ್ರಜ್ಞಾನ ತರಂಗ ಸಿ ಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ದ್ವಂದ್ವ ಹಾಡುಗಾರಿಕೆ. 10:30 ಗಾನ ಭಜಾನ. 11:00 ದಂದೆದೇಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129. ಎಸ್ಟಿಡಿ ಕೋಡ್ ಸಂಖ್ಯೆ 08272. ನಿರ್ವಹಣೆ ಎಂ ಶಕುಂತಲಾ. 12:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಜ್ಯೋತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ, ನಂತರ ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಕಾರ್ಯಕ್ರಮ, ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ. ಮಾತನಾಡ್ತಾರೆ ಪ್ರವೀಣ್ ಚೌಧರಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತೀರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳು. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ಕುರಿತು ವಿವರ, ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದ. 5:00 ಹಿರಿಯ ಜೀವಗಳ ಭಾವ, ನಿವೃತ್ತ ಉಪನ್ಯಾಸಕರು.

ಹಾಗೂ ಸಂಗೀತ ಮತ್ತು ಭರತನಾಟ್ಯ ಕಲಾವಿದರಾದ ಕುಶಾಲನಗರದ ಬಿಸಿ ಶಂಕರಯ್ಯ ಅವರೊಂದಿಗೆ ಮಾತುಕತೆಯ ಮುಂದುವರಿದ ಭಾಗ. ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ. ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 6:00 ನಿಲಯದ ಕಾರ್ಯಕ್ರಮಗಳ ಪರಿಚಯ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ಸಂಖ್ಯೆ 2285558, STD ಕೋಡ್ ಸಂಖ್ಯೆ 08272. 7:20 ಸುದ್ದಿ ಜೊಂಪೆ ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ಬೆಂಗಳೂರು ಕೇಂದ್ರದಿಂದ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಪ್ರಾದೇಶಿಕ ಅವತರಣಿಕೆ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ NS ಮಂಜು ಅವರೊಂದಿಗೆ ಸಂದರ್ಶನ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ. ಈ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: discussion over NEET-related issues despite government assurance.
1: It was conveyed that on behalf of the government, I could assure Rahul Gandhi ji that government is ready to have a detailed discussion on NEET, on NEET-related agitation, protest, also on all the other issues related to NEET. When I went back to Rahul ji with this message, he said, no, but I also want the resignation of the education minister. Then I politely tried to submit before him. I said, look here, this is not done, because just a few minutes back you told me that if I got the assurance from the government, you would call off your dharna immediately. But now you're saying no.
0: Earlier in the day, Congress President Mallikarjun Kharge, Congress leaders Rahul Gandhi and Priyanka Gandhi Vadra, along with other party members, staged a protest demanding discussion on the NEET issue. Union Health Minister J.P. Nadda visited Dr. Ram Manohar Lohia Hospital in New Delhi yesterday and reviewed the condition of those injured during yesterday's protest in the national capital over the alleged NEET UG exam paper leak. The minister also held a meeting with the doctors at the hospital. Mr. Nadda also visited Lady Harding Medical College and Hospital and met the injured protesters who are admitted there. In China Open Badminton, PV Sindhu will take on compatriot Unnati Hooda and Lakshya Sen will get their singles campaign underway today. Ayush Shetty will take on Alvi Farhan in the singles opening round today. Men's doubles pair MR Arjun and Hariharan Amsakarunan. Mixed doubles pairs Rohan Kapoor, Ruthvika Shivani Gadde and Tanisha Krasto, Dhruv Kapila will also be in action today. Meanwhile, HS Pranoy crashed out of the opening round of the China Open 2026 in Changzhou yesterday after being outplayed by Long Jun Hao of Malaysia. The Indian shuttler lost 21-10, 21-14 to the world number 27. And that is the end of this news bulletin.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:10:10.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
9: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
2: ಈಗ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಅಂಬಾ ತನಯ ಹೇ ಹೇ ರಂಬ ಹಾಡಿದ್ದಾರೆ ವಿದ್ಯಾಭೂಷಣ. ಜಗನ್ನಾಥ ದಾಸರ ಕೀರ್ತನೆ

ಇನ್ನು ಮುಂದೆ ಕೇಳೋಣ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿ ಕೊಂಬುವರ, ಬಸವಣ್ಣನವರ ವಚನ, ಗಾಯಕ ಕೆ ವಿ ನಂದಕುಮಾರ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಇನ್ನು ಮುಂದೆ ಕೇಳೋಣ, ಚೂಡನ ಬಾರಿ ನಂಗ ಪೂಚೂಡನ. ರಚನೆ ಮಂಡಿರಾಜಯ್ಯ ಅಪ್ಪಣ್ಣ, ಗಾಯಕಿ ಪ್ರೇಮಾ.

ಕಾರ್ಯಕ್ರಮದ ಕಡೆಯಲ್ಲಿ ಸುರುಗೆ ನೆಂದನೆ ಭೂಮಾತೇನ ರಚನೆ ಕುಯಿಂತೋಡು ದಾಮೋದರ, ಹಾಡಿದ್ದಾರೆ ಸುವರ್ಣ.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಎಲ್ಲ ಪ್ರಜೆಗಳು ರಾಷ್ಟ್ರ ದೇವತೆಯ ಅಂಶಗಳು. ಯಾವ ರಾಜ್ಯಕ್ಕೂ ಯಾವ ಪ್ರಜೆಗೂ ಹಿಂಸೆಯಾಗದಂತೆ, ಪಕ್ಷಪಾತವಿಲ್ಲದಂತೆ ವರ್ತಿಸತಕ್ಕವನು ನಿಜವಾದ ಅರ್ಥದಲ್ಲಿ ಭಾರತೀಯ ರಾಷ್ಟ್ರಭಕ್ತ. ಹೀಗೆಂದವರು ಎನ್ ರಂಗನಾಥ ಶರ್ಮಾ.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6:30 ಇನ್ನು ಮುಂದೆ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದ್ರೆ ಯಾವುದು ಆಧುನಿಕ, ಆಧುನಿಕರು ಅಂದ್ರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗ್ಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನ ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು

ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ

0: ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು, ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಚಿಂತನ ಕೇಳಿದರೆ ಡಾಕ್ಟರ್ ಡಿಸಿ ಗೀತಾ ಅವರ ಲಹರಿಯಾಗಿತ್ತು. ಇದು ರಾಜ್ಯವ್ಯಾಪಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:35:26.
3: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ಕೊನೆಯ ದಿನ.
2: ಈಗ ಕೇಳೋಣ ರೈತರಿಗೆ ಸಲಹೆ.
4: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡೋದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ %2 ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು. ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೇ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ. ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ ಕೊಯ್ಲಾದ ಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮ 1 ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್

0: ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,08,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2%ನ್ನು ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ ತಿಂಗಳ 14ನೇ ತಾರೀಕು. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2%ಷ್ಟು ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ ತಿಂಗಳ 14ನೇ ತಾರೀಕು. ಮಳೆಯಾಶ್ರಿತ ಮುಸ್ಕಿನ ಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ಶೇಕಡ ವಿಮಾ ಕಂತು ಶೇಕಡ 2%ಷ್ಟಾಗಿರುತ್ತೆ. ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಜುಲೈ ತಿಂಗಳ 31 ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800453553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ. ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5

0: ಒಟ್ಟು ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಆಕಾಶವಾಣಿ ಮಡಿಕೇರಿ, ಇನ್ನು ಮುಂದೆ ನ್ಯಾಯವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಎಲ್ಲರೂ ಕೂಡ ಮೊಬೈಲ್ ಮೂಲಕವಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಾರೆ. UPI ಟ್ರಾನ್ಸಾಕ್ಷನ್ ಮೂಲಕವಾಗಿನೇ ನಡೀತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಂದ್ರೆ ನಾವು ಇವತ್ತು ಸ್ಕ್ಯಾನ್ ಮಾಡಿ ದುಡ್ಡನ್ನ ಕೊಡ್ತಾ ಇದೀವಿ. ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಎಲ್ಲವೂ ಕೂಡ ಬ್ಯಾಂಕ್ ಕನೆಕ್ಟ್ ಆಗಿರುವಂತ ಮೊಬೈಲ್ ಅಲ್ಲಿ ಇರುತ್ತೆ. ಅಲ್ಲಿ ಆನ್ಲೈನ್ ವ್ಯವಹಾರಗಳನ್ನೇ ಎಲ್ಲರೂ ಮಾಡ್ತಾರೆ. ಈಗ ಹಣ ಕೊಡ್ಲಿಕ್ಕೆ ಹೋಗಿರ್ತೀವಿ, ಹಣ ನಮ್ಮಿಂದ ಹೋಯ್ತು ಅಂದ್ರೆ ಡೆಬಿಟ್ ಆಯ್ತು ಅಂತ ಇರುತ್ತೆ, ಆದ್ರೆ ಫೇಲ್ ಅಂತ ಬಂದ್ಬಿಡುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಆತಂಕ ಆಗುತ್ತೆ. ಕೆಲಸಲ ಈಗ ಹಣ ಕೊಟ್ಟಿದೀವಿ ಅಂತ ನಾವು ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟಿರ್ತೀವಿ, ಈ ಕಡೆ ಬಂದ್ಮೇಲೆ ಫೇಲ್ ಅಂತ ಬಂದಿರ್ತದೆ, ಅವಾಗ ಅವನಿಗೆ ಸಮಸ್ಯೆ ಆಗುತ್ತೆ ವ್ಯಾಪಾರ ಮಾಡಿದವನಿಗೆ. ಅದಕ್ಕೆ ಅವರು ಸ್ವಲ್ಪ ಇರಿ ಸರ್ ಒಂದ್ ನಿಮಿಷ ನೋಡ್ತೀನಿ ಅಂತ ಅವರು ಅಂತಾರೆ. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್?
2: ಸರ್, ಇವಾಗ ಮೊದಲನೇದಾಗಿ ನೀವ್ ಹೇಳ್ದಂಗೆ ಈ ತರ ಸುಮಾರು ಟ್ರಾನ್ಸಾಕ್ಷನ್ ಆಗುತ್ತೆ, ಆದಾಗ ನಮ್ಗೆ ಡೆಬಿಟ್ ಆಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಅಕೌಂಟ್ ಕಟ್ ಆಗಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಸರ್, ನಮ್ಮ RBI ರೆಗ್ಯುಲೇಷನ್ಸ್ ಇದೆ, RBI ರೆಗ್ಯುಲೇಷನ್ಸ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಆನ್ಲೈನ್ ಅಲ್ಲೇ ಒಂದು ಕಂಪ್ಲೇಂಟ್ ಅವರ್ ವೆಬ್ಸೈಟ್ ಅಲ್ಲಿ ಫೈಲ್ ಮಾಡಬಹುದು. ತರ ಸೋ ಅಂಡ್ ಸೋ UPI ID ಅಲ್ಲಿ ನಾವು ಅದೇನಿದೆ ಸ್ಕ್ರೀನ್ ಶಾಟ್ ಆಗಿರ್ಲಿ, ಈ ತರ ಕಟ್ ಆಗಿದೆ ಅಮೌಂಟ್ ಅದ್ರ ಹೋಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅದು ಪರಿಶೀಲನೆ ಮಾಡ್ತಾರೆ ಅವರು. ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಿ ಹೌದು ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದು ವಾಪಸ್ಸು ಅವ್ರ ಅಕೌಂಟ್ ಗೆ ಹೋಗ್ಬೇಕು. ಏನಾದ್ರೂ ಹೋಗಿಲ್ಲ ಅಂದ್ರೆ ಈ RBI ರೆಗ್ಯುಲೇಷನ್ಸ್ ಪ್ರಕಾರ ಈಚ್ ಪರ್ ಡೇ ₹100 ಕಾಂಪನ್ಸೇಷನ್ ಅಂತ ಕೊಡ್ಬೇಕಾಗುತ್ತೆ ಸರ್. ಈ ತರ ಅಮೌಂಟ್ ಕೊಡ್ಬೇಕಂದ್ರೆ ಇದು ರಿಟರ್ನ್ ಆಗಿಲ್ಲ ಅಂತ ಹೇಳಿ ಒಂದು ಕಾಂಪನ್ಸೇಷನ್ ಪ್ರಾವಿಷನ್ಸ್ ಇದೆ.
1: ಅಂದ್ರೆ ಯಾರಿಗೆ? ಈಗ ಕೊಟ್ಟಂತವನಿಗೆ.
2: ಕೊಟ್ಟಂತವನಿಗೆ ಅಂದ್ರೆ ನನ್ನ ಅಕೌಂಟ್ ಇಂದ ನಾನು ನಿಮ್ಗೆ ಕಳ್ಸಿದೀನಿ, ಆದ್ರೆ ನಿಮ್ಗಿನ್ನು ಅದು ನನ್ನಲ್ಲಿ ಡೆಬಿಟ್ ಆಗಿದೆ, ನಿಮ್ಗೆ
1: ತಲುಪಿಲ್ಲ.
2: ಹಾಗಾಗಿ ನನಗೆ ₹100 ಪರ್ ಡೇ ಕಾಂಪನ್ಸೇಷನ್ ನನಗೆ ಕೊಡ್ಬೇಕಾಗುತ್ತೆ ಅಂತ ಒಂದು ಕಾನೂನು ಇದೆ. ಸೊ ಇದನ್ನ ಮಾಡೋದಕ್ಕೆ ನಮ್ಗೆ RBI ಓಂಬುಡ್ಸ್ಮನ್ ಅಂತ ಒಂದು ಅದನ್ನು ಕೋರ್ಟ್ ತರಾನೇ ಒಂದು ಬಾಡಿ ಇದೆ.
1: ಕುಂದು ಕೊರತೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ.
2: ನಿಜ. ಸೊ ಅಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲೇನು ಪರಿಶೀಲನೆ ಮಾಡಿ ಒಂದ್ ತಿಂಗಳಾಗ್ಲಿ ಕೇಸು, ಒಂದ್ ತಿಂಗಳಾಗ್ಲಿ ಎರಡ್ ತಿಂಗಳಾಗ್ಲಿ ಅಷ್ಟು ತಿಂಗಳು ನಡೀತು ಕೇಸು ಎನ್ಕ್ವೈರಿ ಆಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ಅವ್ರದೇನಾದ್ರು ಡಿಸಿಷನ್ ಬಂದ್ರೆ ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ಇವ್ರಿಗೆ ಅದು ತಲುಪಿಲ್ಲ ಹಣ ಡಿಡಕ್ಟ್ ಆಗಿ ತಪ್ಪಾಗಿ ಡಿಡಕ್ಟ್ ಆಗಿದೆ ಅಂತ ಬಂದ್ರೆ ಆ ಎರಡ್ ತಿಂಗಳದೂ ಏನ್ ಕಾಂಪನ್ಸೇಷನ್ ಇರಬೇಕು ಪರ್ ಡೇ ₹100, ಆ ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿತ್ತು ಅದೆಲ್ಲ ದುಡ್ಡು ವಾಪಸ್ ಕೊಡ್ಬೇಕು ಅಂತ ಆದೇಶ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ನಾವು ಹಣವನ್ನ ಹಿಂಗ ಸ್ಕ್ಯಾನ್ ಮಾಡಿದಾಗ ಕೂಡ್ಲೇನೆ ಒಂದು ಸಂದೇಶ ಬರುತ್ತೆ, ನಿಮ್ಮ ಹಣ ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಾಲ್ಕಾರು ದಿನದಲ್ಲಿ ಅಥವಾ ಎರಡು ಮೂರು ದಿನದಲ್ಲಿ ಅದೇನು ನಿಯಮಾನುಸಾರ ಎಷ್ಟು ದಿನ ಇರ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು. ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳಿದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆಪ್ ಅನ್ನ ಬಳಸ್ತಿರ್ತೀವಿ ಆ ಆಪ್ಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ ಎರಡ್ ಸಲ ಮಾಡದೆ ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡಕ್ಕೆ ನೀವು ಟ್ರೈ ಮಾಡಿ.

0: ನಾವು ಕೇಳ್ತೀವಿ. ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.
1: ಈ RBI ಜೊತೆಗೇನೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ, ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರನು ಕೂಡ ನಾವು ಅದು ತಗೊಂಬಹುದು
0: ಅಲ್ವಾ. ಈ ಕಾನೂನಿನ ತೋಡಿಕೆಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯಿತು, ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನು ಹೂಡಿ ನ್ಯಾಯವನ್ನ ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವ ಪ್ರಸಾದ್ ಕುನಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:50:18. ಈಗ ವಾಣಿಜ್ಯ ಪ್ರಕಟಣೆಗಳು.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
10: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
11: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
12: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಎಲ್ಲಿದೆ ಅಂತದ್ದು?
12: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
12: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
12: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
13: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
12: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
13: 80% ಸಾಲ ಸೌಲಭ್ಯನೂ ಸಿಗುತ್ತೆ.
12: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
13: 9900901282
12: ಆರ್ 9606084066.
14: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
15: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
16: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
15: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ. SLA ಡಿಜಿಟಲ್ ಹಬ್, ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.

0: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಆಕಾಶವಾಣಿ ಮಡಿಕೇರಿ, ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: अंशमात्रमेव प्रतिनिधित्वं करोति अस्य दशकस्य अन्तपर्यन्तं द्वैपाक्षिक व्यापारं द्विगुणं भवितुं शक्यते इति विश्वासः अस्ति भाजपेति दलं ह्यः लोकसभायाः विपक्षनेतुः राहुल गांधिनः लोककल्याण मार्गे विरोध प्रदर्शनस्य निन्दाम करोत् तेन प्रदर्शिताचरणं पूर्णतया अशोभनीयं निन्दनीयं चेति वर्णितवान् नवदिल्ल्यां वार्ताहरैः सह वार्तालापं कुर्वन् भाजपेति दलस्य अध्यक्षः नितिननवीनः उक्तवान् यत् एषा घटना दुर्भाग्यपूर्णा अस्ति भारतस्य राजनैतिक इतिहासे कृष्ण दिवसेति वर्णितवान् विदेशमन्त्री डॉ एस जयशंकरः अद्यारभ्य द्विदिवसीय फिलिपीन्स देशस्य यात्रायै मनीला इत्यत्र गमिष्यति तत्र असौ आसियान इत्येतस्य अन्तर्गतम् आयोजितेषु विदेशमन्त्रीस्तरीयोपवेशनेषु भागं ग्रहीष्यति इति वार्ताः
1: आकाशवाणी मडिकेरि ಸಮಯ ಸರಿಯಾಗಿ 7 ಗಂಟೆ
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಬಿಎನ್ ರೋಡ್ ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್ ಮೈಸೂರು
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್ ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
1: ನಿಧನ ಸುದ್ದಿ ಮಡಿಕೇರಿ ಗೋಳಿಬೀದಿ ನಿವಾಸಿ ಕಟ್ರತನ ಅಯ್ಯಣ್ಣ ಅವರು 75ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ ನ್ಯಾಯಾಂಗ ಇಲಾಖೆಯ ನಿವೃತ್ತ ಶಿರಸ್ತೇದಾರ್ ಕಟ್ರತನ ಅಯ್ಯಣ್ಣ ಅವರ ಅಂತ್ಯಕ್ರಿಯೆ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ಇಂದು ಅಪರಾಹ್ನ 3 ಗಂಟೆಯ ಬಳಿಕ ನಡೆಯಲಿದೆ ಕಿರುಗೂರು ಕರಳನ ಚೂರಿರ ರಾಮು ಪೊಂದಪ್ಪ ಅಂಡ ಪೊಣ್ಣು ಚೂರಿರ ಪೊಂದಮ್ಮ ಪಾರು ಐಂಗ 70ನೇ ಬಾಯ್ತಲು ನಿನಾಂದು ಮರಣಪಟ್ಟಿತ್ತು ಚೂರಿರ ಪೊಂದಮ್ಮ ಪಾರು ಐಂಡ ತಾಮನೆ ತೋಟ ತಂಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡಗಂಟೆಕ್ ಕಿರುಗೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡ್ಪ ಪೊನ್ನಂಪೇಟೆ ನಡಿಕೇರಿ ಕರಳನ ಕೋಳೇರ ನಂಜಪ್ಪ ಐಂಗ ಇಂದು ಪೊಲಂಜತಿಕ್ ಮರಣಪಟ್ಟಿತ್ತು ನಿವೃತ್ತ ಉಪಾದ್ರಿ 94 ಬಾಯತ್ರ ಕೋಳೇರ ನಂಜಪ್ಪ ಐಂಡ ಆಕಿರಿ ಕಾರ್ಯ ಇಂದೇ ಮಜ್ಜಣತ್ರ ಮೀದ 1.5 ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪ ಇನ್ನಷ್ಟು ಸೇವಾ ಮಾಹಿತಿ ಈ ಬೆಳಿಗ್ಗೆ 7:45ಕ್ಕೆ ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
0: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು ನಂತರ 7:05ಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ cbsvlr@gmail.com
7: ಪರಿ ಪರಿ ಪರಿ ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು
8: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ
7: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು ಏನು ವರ್ಕ್ ಮಾಡ್ತಾ ಇಲ್ಲ ಬರೀ OTPಗಳು ಬರ್ತಾ ಇದೆ ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ ಭಯ ಆಗ್ತಾ ಇದೆ ಕಣೆ
8: ಭಯ ಪಡ್ಬೇಡ ಚಂದು ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು

0: ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
1: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
0: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
0: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು, ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು, ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು, ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಾಲ್ವಂಡ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ

0: ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ದಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ ಶೇಕಡಾ 80%ಕ್ಕೂ ಅಧಿಕ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು, ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ದಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡಾ 82.31% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವು ಸಹ ನಮ್ಮ ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮ ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ KJ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ದಿ ಅವಶ್ಯವಿದ್ದು, ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು

0: ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ ವಿಎಲ್ ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಣ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
3: ನಮಸ್ಕಾರ ಕೇಳುಗರೆ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಮುಖ ದೇಶಗಳು ಹೇಗೆ ಹೂಡಿಕೆ ಮಾಡ್ತಾ ಇವೆ, ನಮ್ಮ ಭಾರತ ದೇಶ ಕೂಡ ಹಿಂದೆ ಬಿದ್ದಿಲ್ಲ, ನಾವು ಕೂಡ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅಶ್ವಿಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಮೇಡಮ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕ್ಯೂನಿವರ್ಸ್ ಅನ್ನೋ ಹೆಸರು ಹೆಚ್ಚು ಕೇಳಿ ಬರ್ತಾ ಇದೆ. ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇರುವಂತಹ ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಏನಿದರ ಮಹತ್ವ?
4: ಕ್ಯೂನಿವರ್ಸ್ ಅನ್ನೋದು ಸಿಡ್ಯಾಕ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಇದನ್ನ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಯಾವುದೇ ಕ್ವಾಂಟಮ್ ಆಸಕ್ತರು ಕೂಡ ಬಳಸಬಹುದಾಗಿದೆ. ಕ್ವಾಂಟಮ್ ಸರ್ಕ್ಯೂಟ್ಗಳನ್ನ ವಿನ್ಯಾಸ ಮಾಡುವುದಕ್ಕೆ ಮತ್ತು ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ಪರೀಕ್ಷೆ ಮಾಡುವುದಕ್ಕೆ ಮತ್ತು ಅವುಗಳ ಬಗ್ಗೆ ಕಲಿಕೆಯನ್ನ ಪ್ರಾಯೋಗಿಕವಾಗಿ ಆರಂಭಿಸಲು ಈ ಪ್ಲಾಟ್ಫಾರ್ಮ್ ಅತ್ಯಂತ ಸಹಾಯಕವಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಿಜವಾದ ಕ್ವಾಂಟಮ್ ಹಾರ್ಡ್ವೇರ್ಗೆ ಪ್ರವೇಶ ಪಡೆಯುವುದಕ್ಕಿಂತ ಮೊದಲೇ ಈ ರೀತಿಯಾದಂತಹ ಸಿಮ್ಯುಲೇಟರ್ಗಳನ್ನ ಬಳಸಿ ನಾವು ನಮ್ಮ ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ನಾವು ವಿನ್ಯಾಸ ಮಾಡಬಹುದಾಗಿದೆ. ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಲಭ್ಯವಿರುವಂತಹ ಕ್ವಾಂಟಮ್ ಸರ್ಕ್ಯೂಟ್ ಸಿಮ್ಯುಲೇಟರ್ಗಳನ್ನ ಅಭಿವೃದ್ಧಿಪಡಿಸಿ ಇವೆಲ್ಲವುಗಳನ್ನು ಕೂಡ ಈ ಕ್ಯೂನಿವರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಜನರಿಗೆ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಕ್ಯೂನಿವರ್ಸ್ ನಮ್ಮ ದೇಶದಲ್ಲೇ ಇರುವಂತಹ ಹಾಗೂ ಜಾಗತಿಕ ಮಟ್ಟದಲ್ಲಿ ಅನೇಕ ಲಭ್ಯವಿರುವಂತಹ ವಿವಿಧ ಕ್ವಾಂಟಮ್ ಹಾರ್ಡ್ವೇರ್ಗಳಿಗೆ ಒಂದೇ ವೇದಿಕೆಯ ಮೂಲಕ ಪ್ರವೇಶ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಈ ಕ್ಯೂನಿವರ್ಸ್ ಆಗಿದೆ. ಸರಳವಾಗಿ ಹೇಳೋದಾದ್ರೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಮತ್ತು ಪ್ರಯೋಗ ಮಾಡುವುದಕ್ಕೆ ದೊಡ್ಡ ಪ್ರಯೋಗಾಲಯ ಅಥವಾ ದುಬಾರಿ ಸಾಧನಗಳ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ www.cuniverse.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನ ಇದರಿಂದ ಪ್ರಾರಂಭಿಸಬಹುದಾಗಿದೆ.
3: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.cuniverse.in ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಆರಂಭಿಸಿ

0: ಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಆಶ್ವೇಜ ಬಿ ಅವರು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಡ್ಯಾಕ್ ಕೈಗೊಂಡಿರುವ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿಸಬಹುದು ನಮ್ಮ ವಿದ್ಯಾರ್ಥಿಗಳಿಗೆ, ಕೇಳುಗರಿಗೆ?
1: ಸಿಡ್ಯಾಕ್ ಕ್ವಾಂಟಮ್ ಕ್ಷೇತ್ರದಲ್ಲಿ ಹಲವು ರೀತಿಯಾದಂತಹ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನು ಕೈಗೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ, ಇದಕ್ಕೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಅನೇಕ ಉಪವ್ಯವಸ್ಥೆಗಳು ಇದಕ್ಕೆ ಬಳಕೆಯಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಮತ್ತು ಉಪವ್ಯವಸ್ಥೆಗಳನ್ನು ಸ್ವದೇಶಿಯಾಗಿ ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಕಿಟ್ ಮತ್ತು ಸಾಫ್ಟ್ವೇರ್ಗಳು, ಈಗಾಗಲೇ ನಾನು ಹೇಳಿದಂತೆ ಕ್ಯೂನಿವರ್ಸ್ ಅನ್ನೋ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್, ಇದನ್ನು ಕೂಡ ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇದೆ. ಮತ್ತೆ ಕ್ಯೂಸಿಮ್ ಅನ್ನುವಂತಹ ಒಂದು ಉಚಿತವಾಗಿ ಕ್ಲೌಡ್ನಲ್ಲಿ ಲಭ್ಯವಿರುವಂತಹ ಒಂದು ಸಿಮ್ಯುಲೇಟರ್ ಕೂಡ, ಎಲ್ಲರೂ ಉಚಿತವಾಗಿ ಇದನ್ನು ಬಳಸಬಹುದಾಗಿದೆ. ಮತ್ತು ಭಾರತದಲ್ಲಿಯೇ ಮೊದಲ ಕ್ವಾಂಟಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಚೆನ್ನೈ ನಗರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಇದರ ಜೊತೆಗೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ 2,000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿರುವಂತಹ ನ್ಯಾಷನಲ್ ಕ್ವಾಂಟಮ್ ನೆಟ್ವರ್ಕ್ ಬ್ಯಾಕ್ ಬೋನ್, ಇದರ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಸಿಡ್ಯಾಕ್ ಅತ್ಯಂತ ಪ್ರಮುಖವಾದಂತಹ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇಶದ ಮೊದಲ ಹೈಬ್ರಿಡ್ HPC ಕ್ವಾಂಟಮ್ ಫೆಸಿಲಿಟಿ, ಇದರ ನಿಟ್ಟಿನಲ್ಲಿ ಕೂಡ ಕಾರ್ಯ ನಡೀತಾ ಇದೆ. ಇದರಲ್ಲಿ ನಾನು ಈಗಾಗಲೇ ಹೇಳಿದಂತೆ 100ಕ್ಕೂ ಹೆಚ್ಚು ಕ್ಯೂಬಿಟ್ಗಳನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಿಂದ ನಮ್ಮ HPC ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯದೊಂದಿಗೆ ಒಗ್ಗೂಡಿಸಿ ಇದರಲ್ಲಿ ಯಾವ ರೀತಿಯಾದಂತಹ ಹೈಬ್ರಿಡ್ ಅಪ್ಲಿಕೇಶನ್ಸ್ಗಳನ್ನು ನಾವು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಿಸಿದ ಮೇಲೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇದನ್ನು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಔಷಧಗಳನ್ನು ಅನ್ವೇಷಿಸುವುದು ಮತ್ತು ದೇಶಕ್ಕೆ ಅಗತ್ಯವಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಸ್ತಾ ಇದ್ದೇವೆ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಡ್ಯಾಕ್ ಕೂಡ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸರಳವಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇನ್ನೊಂದು ಕಡೆ ಅದರಿಂದ ಉಂಟಾಗಬಹುದಾದಂತಹ ಭದ್ರತಾ ಸವಾಲುಗಳಿಗೆ ಈಗಾಗಲೇ ನಾವು ಪರಿಹಾರಗಳನ್ನು ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ತಂತ್ರಜ್ಞಾನ ಅಭಿವೃದ್ಧಿ ಮಾತ್ರ ಅಲ್ಲ, ಭಾರತವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯ ರಾಷ್ಟ್ರವನ್ನಾಗಿ ಹೇಗೆ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ.
0: ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮದು ಆತ್ಮ ನಿರ್ಭರ ಭಾರತ, ಡಿಜಿಟಲ್ ಇಂಡಿಯಾ. ಸಿಡ್ಯಾಕ್ ಎಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡಿದೆ, ನಮಗಾಗಿ ನಮ್ಮ ದೇಶಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ವಾಂಟಮ್ ತಂತ್ರಜ್ಞಾನ ಭವಿಷ್ಯದ ಪ್ರಮುಖ ಕ್ಷೇತ್ರ ಅಂತ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲ ಕೂಡ ಸಾಕಷ್ಟು ಬೇಕಾಗಿದೆ ಅನ್ಸತ್ತೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿದ್ಯಾರ್ಥಿಗಳನ್ನ ಕ್ವಾಂಟಮ್ ಕ್ಷೇತ್ರದ ವೃತ್ತಿ ಜೀವನಕ್ಕೆ ಹೇಗೆ ಸಿದ್ಧಗೊಳಿಸ್ತಾ ಇದೆ?
1: ಈ ಪ್ರಸ್ತುತ ಕ್ವಾಂಟಮ್ ಸೇರಿದಂತೆ ಇತರ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದಂತಹ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಈ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಬಹುದಾದಂತಹ ಕ್ವಾಂಟಮ್ ರೆಡಿ ವರ್ಕ್ ಫೋರ್ಸ್ ಅಂತ ನಾವು ಹೇಳ್ತೀವಿ, ಈ ಮಾನವ ಸಂಪನ್ಮೂಲವನ್ನು ನಾವು ನಿರ್ಮಾಣ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಸಿಡ್ಯಾಕ್ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆರಂಭಿಕ ಹಂತದಿಂದ ಮುಂದುವರೆದ ಹಂತದವರೆಗೆ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಸೂಕ್ತವಾಗಿ ತರಬೇತಿಗೊಳಿಸಬಹುದು ಅಂತ ಈ ಕಾರ್ಯಕ್ರಮಗಳ ಮೂಲಕ ನಾವು ನಡೆಸಿಕೊಡ್ತಾ ಇದ್ದೀವಿ. ಮತ್ತು ಫುಲ್ ಸ್ಟ್ಯಾಕ್ ಕ್ವಾಂಟಮ್ ಕೋರ್ಸಸ್ ಅನ್ನು ನಾವು ನಡೆಸ್ತಾ ಇದ್ದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ ನ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ ಗಳಿಂದ ಹಿಡಿದು ಹಾರ್ಡ್ವೇರ್ ನ ಮೂಲಭೂತ ಅಂಶಗಳವರೆಗೆ ಸಮಗ್ರವಾದಂತಹ ಕಲಿಕೆಯನ್ನ ನಾವು ಈ ಫುಲ್ ಸ್ಟ್ಯಾಕ್ ಕೋರ್ಸಸ್ ನ ಮೂಲಕ
0: ವಿದ್ಯಾರ್ಥಿಗಳಿಗೆ
1: ನೀಡ್ತಾ ಇದ್ದೇವೆ. ಮತ್ತೆ ಅನೇಕ ಉದ್ಯಮಗಳು ಮತ್ತು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದೊಂದಿಗೆ ನಾವು ಅನೇಕ ಔಪಚಾರಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಬರೀ ಥಿಯರಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಈ ಎರಡೂ ಕ್ಷೇತ್ರದಲ್ಲಿ ಹ್ಯಾಂಡ್ಸ್ ಆನ್ ಅನುಭವ ನೀಡುವಂತೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ರೂಪಿಸಿದ್ದೀವಿ. ಮತ್ತೆ ಸರಳವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕೇವಲ ಕ್ವಾಂಟಮ್ ಬಗ್ಗೆ ಓದೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿತು ಭವಿಷ್ಯದ ಉದ್ಯೋಗಗಳಿಗೆ ಸಿದ್ಧರಾಗುವಂತೆ ನಾವು ಈ ಕೋರ್ಸ್ಗಳನ್ನು ನಿರ್ಮಿಸಿದ್ದೇವೆ.
0: ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಕೋರ್ಸ್ಗಳ ಬಗ್ಗೆ ಅವೇರ್ನೆಸ್ ಪಡ್ಕೊಂಡು ಇಲ್ಲಿ ಸೇರ್ಕೋಬೇಕು, ಮತ್ತಷ್ಟು ಕಲಿಬೇಕು, ಹಾಗೇನೆ ದೇಶದ ಬುನಾದಿಯ ಭದ್ರತೆಗೆ ಸಹಕಾರ ಆಗುವಂತೆ ಸಿಡ್ಯಾಕ್ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದೀವಿ. ಇಂದು ನಮ್ಮ ಯುವ ಜನತೆ ಸ್ಟಾರ್ಟ್ಅಪ್ ಕಡೆ ಹೆಚ್ಚು ಆಸಕ್ತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ಅಂತಹ ಅವಕಾಶಗಳೇನಾದ್ರೂ ಇದೆಯಾ?
1: ಖಂಡಿತವಾಗಿಯೂ. ಈ ಕ್ವಾಂಟಮ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ವಾಂಟಮ್ ಸೇಫ್ ಎನ್ಕ್ರಿಪ್ಷನ್ ಮತ್ತು ಹೊಸ ಔಷಧಗಳು

0: ಅನ್ನ ಕಂಡುಹಿಡಿಯೋದು ಡ್ರಗ್ ಡಿಸ್ಕವರಿ ಅಂತ ಹೇಳ್ತೀವಿ, ಮತ್ತೆ ಕ್ವಾಂಟಮ್ ಎಐ ಮತ್ತು ಈ ಕ್ವಾಂಟಮ್ ಸಿಮ್ಯುಲೇಷನ್ ಟೂಲ್ಸ್. ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳು ಹೆಚ್ಚುತ್ತಾ ಇವೆ. ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಕಂಪನಿಗಳು, ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಯುವ ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ಇದು ಹೊಸ ಹೊಸ ರೀತಿಯಾದಂತಹ ಅವಕಾಶಗಳನ್ನ ಒದಗಿಸ್ತಾ ಇದೆ.
1: ಇನ್ನು ಕ್ವಾಂಟಮ್ ಅಂದ್ರೆ ತುಂಬಾ ಕಷ್ಟ ಅನ್ನೋ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ವಿಜಾ ಅವರೇ? ಅವರು ಹೇಗೆ ಆರಂಭಿಸಬಹುದು ಇದನ್ನ?
0: ನಿಜವಾಗಿ ಹೇಳೋದಾದ್ರೆ ಈಗಲೇ ಈ ಕ್ಷೇತ್ರದಲ್ಲಿ ಪ್ರವೇಶಿಸುವುದಕ್ಕೆ ಅತ್ಯಂತ ಉತ್ತಮವಾದಂತಹ ಸಮಯ. ನಿಜ, ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಅತಿ ಕಷ್ಟ, ಅದು ನಮ್ಮಿಂದ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಕಡ್ಡಾಯವಾಗಿ ಭೌತಶಾಸ್ತ್ರ ತಜ್ಞರು ಆಗಿರಲೇಬೇಕು ಅಂತ ಏನೂ ಇಲ್ಲ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಗಣಿತ, ಭೌತಶಾಸ್ತ್ರ, ಎಐ, ಡೇಟಾ ಸೈನ್ಸ್, ಈ ರೀತಿಯಾದಂತಹ ಹಲವು ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳು ಕೂಡ ಇದನ್ನ ಕಲಿಯಬಹುದಾಗಿದೆ. ಪ್ರತಿ ಹೊಸ ತಂತ್ರಜ್ಞಾನದಲ್ಲೂ ಆರಂಭದಲ್ಲಿ ಕಷ್ಟವಾಗಿಯೇ ಇರುತ್ತದೆ. ಇವತ್ತಿನ ವಿದ್ಯಾರ್ಥಿಗಳು ಇಂಟರ್ನೆಟ್, ಎಐ ಅಥವಾ ಕೋಡಿಂಗ್ ಹೇಗೆ ಕಲಿತಾ ಇದ್ದಾರೋ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಹಂತ ಹಂತವಾಗಿ ಕಲಿಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವೆಬಿನಾರ್ಗಳನ್ನ ನಡೆಸ್ತಾ ಇದೆ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಮೂಲಭೂತ ಅಂಶಗಳನ್ನ ನಾವು ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತಾ ಇದ್ದೇವೆ, ಮತ್ತು ಕ್ವಾಂಟಮ್ ಸರ್ಕ್ಯೂಟ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಮಷಿನ್ ಲರ್ನಿಂಗ್, ಈ ರೀತಿಯಾದಂತಹ ಅನೇಕ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಕಾರ್ಯಕ್ರಮಗಳನ್ನ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವೆಲ್ಲವುದರಿಂದ ಈ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳು ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಮತ್ತು ಅದರ ಯೂಟ್ಯೂಬ್ ಚಾನೆಲ್ ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ಹಾಕಿದ್ದೀವಿ. ಸೊ ಈ ಎಲ್ಲಾ ಪರಿಕರಗಳನ್ನು ಉಪಯೋಗಿಸಿ ತಮ್ಮ ಕಲಿಕೆ ಪ್ರಯಾಣವನ್ನು ಆರಂಭಿಸಬಹುದಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ತಮ್ಮ ಸ್ವಂತ ಲ್ಯಾಪ್ಟಾಪ್ ನಲ್ಲೇ ಕೂಡ ಆನ್ಲೈನ್ ಮೂಲಕ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಅನ್ನ ಅಭ್ಯಾಸ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಕುತೂಹಲ.
1: ಬಹಳ ಚೆನ್ನಾಗಿ ಹೇಳಿದ್ರಿ, ಕುತೂಹಲವೇ ಆರಂಭ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ರಿ, ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಇಂದು ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಭವಿಷ್ಯದ ವಿಷಯದಂತೆ ನಮಗೆ ಅನ್ನಿಸಬಹುದು, ಮುಂದಿನ ದಶಕದಲ್ಲಿ ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬಹುದು. ಹೇಗೆ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದೀವೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯದ ತಂತ್ರಜ್ಞಾನವನ್ನು ಬಳಸುವ ಅವಕಾಶ ಮಾತ್ರ ಅಲ್ಲ, ಅದನ್ನು ನಿರ್ಮಿಸುವ ಅವಕಾಶ ಕೂಡ ಇವತ್ತು ನಮ್ಮ ಕೈನಲ್ಲಿದೆ. ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಅಪಾರ ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಸಂಶೋಧಕರು, ಎಂಜಿನಿಯರ್ಗಳು, ಪ್ರೋಗ್ರಾಮರ್ಗಳು ಮತ್ತು ಹೊಸ ಆವಿಷ್ಕಾರಕರುಗಳ ಅತ್ಯಂತ ಅಗತ್ಯ ನಮಗೆ ಇರಲಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸದಾ ಕಲಿಯೋ ಮನೋಭಾವವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳ್ತೇನೆ.
1: ತಂತ್ರಜ್ಞಾನ ಅಂದ್ರೇನೆ ಸಂಕೀರ್ಣ ವಿಷಯ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸರಳವಾಗಿ ಮತ್ತು ಮನೋಜ್ಞವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದೀರಾ, ವಿವರಿಸಿದ್ದೀರಾ. ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಆಶ್ವಿಜಾ ಬಿ ಅವರೇ.
0: ನಿಮಗೂ ಕೂಡ ಧನ್ಯವಾದಗಳು.
1: ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಹೊಸ ದಾರಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಹುಶಃ ಮುಂದಿನ ಮಹತ್ವದ ಕ್ವಾಂಟಮ್ ಆವಿಷ್ಕಾರ ನಮ್ಮ ದೇಶದ ಯುವ ಪೀಳಿಗೆಯಿಂದಲೇ ಆಗಬಹುದೇನೋ ಅನ್ನೋ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಮಸ್ಕಾರ. ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗ

0: ಅವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 7:30:03.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13-August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
8: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ನ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
3: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
5: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು

0: 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ ಸೇನ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ಧಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರಿ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಐಎಸ್ಎ ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟ್ರಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೇಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೋ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ್ದು, ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ಧವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ಧತಿ, ಕೃತಕ ಬುದ್ಧಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ ಕಾರ್ಯಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ

0: ದಾಖಲೆಗಳನ್ನು ಸಿದ್ಧಪಡಿಸಲಾಗುವುದು. ನಾಳೆ ನಡೆಯಲಿರುವ 14ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹೆ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವಾಣ್ ಅನ್ನು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು ಶೇಕಡ 80ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ಧ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 TMC ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 TMCಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಮಧ್ಯದಲ್ಲೇ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟ್ರೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ ಝೌನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡಾ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್ ಅಂಸಕೃಣನ್ ಮತ್ತು MR ಅರ್ಜುನ್ ಜೋಡಿ ಸ್ಪರ್ಧಿಸಲಿದ್ದಾರೆ.

0: ಇದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ. ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯಸೇನ್ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಮೂಲತ್ ಹಚ್ಚಿನಾಡು ಕಾರಳನ ಬೆಂಗಳೂರು ವಾಸಹಿಂಜ ಪುದಿಯ ತಂಡ ಕುಶಾಲಪ್ಪ ಐಂಗಡ ಪೊಣ್ಣು ಅವ್ವಿ ಕಾವೇರಮ್ಮ ಐಂಗ ನಿನಾಂದು ಮರಣಪಟ್ಟಿತ್ತು. 67 ಬಯತ್ರ ಪುದಿಯ ತಂಡ ಅವ್ವಿ ಕಾವೇರಮ್ಮ ಐಂಡ ತಾಮನೆ ಕುಂಬಾರ ಗಡಿಗೆ ತಂಬುಕು ತೀರ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಗೆ ಹಚ್ಚಿನಾಡು ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ಗೋಳಿಬೀದಿ ನಿವಾಸಿ ಕಟ್ರತನ ಅಯ್ಯಣ್ಣ ಅವರು 75ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ನ್ಯಾಯಾಂಗ ಇಲಾಖೆಯ ನಿವೃತ್ತ ಶಿರಸ್ತೇದಾರ್ ಕಟ್ರತನ ಅಯ್ಯಣ್ಣ ಅವರ ಅಂತ್ಯಕ್ರಿಯೆ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ಇಂದು ಅಪರಾಹ್ನ 3 ಗಂಟೆಯ ಬಳಿಕ ನಡೆಯಲಿದೆ. ವಿರಾಜಪೇಟೆ ಆರ್ಜಿ ಬೋಟೋಳಿ ಕಾರಳನ ಕಾಂಚೇರಿರ ಜಗ ನಾಚಪ್ಪ ಅಯ್ಯಂಗ ನಿನಾಂದು ಮರಣಪಟ್ಟಿತ್ತು. 63 ಬೈತ್ರ ಕಾಂಚೇರಿರ ಜಗ ನಾಚಪ್ಪ ಅಯ್ಯಂಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಗೆ ಬೋಟೋಳಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಕಿರುಗೂರು ಕರಳನ ಚೂರಿರ ರಾಮು ಪೊನ್ನಪ್ಪ ಐಂಡ ಪೊಣ್ಣು ಚೂರಿರ ಪೊನ್ನಮ್ಮ ಪಾರು ಐಂಗ 70ನೇ ಬಯತಲು ನಿನಾಂದು ಮರಣಪಟ್ಟಿತ್ತು. ಚೂರಿರ ಪೊನ್ನಮ್ಮ ಪಾರು ಐಂಡ ತಾಮನೆ ತೋಟ ತಂಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಗೆ ಕಿರುಗೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ನಡಿಕೇರಿ ಕರಳನ ಕೋಳೇರ ನಂಜಪ್ಪ ಐಂಗ ಇಂದು ಪೊಲಂಜತಿಕ್ಕೆ ಮರಣಪಟ್ಟಿತ್ತು. ನಿವೃತ್ತ ಉಪಾದ್ರಿ 94 ಬೈತ್ರ ಕೋಳೇರ ನಂಜಪ್ಪ ಅಂಡ ಆಕಿರಿ ಕಾರ್ಯ ಇಂದೇ ಮಜ್ಜಣತ್ರ ಮೀದ 1.5 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ.
2: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
5: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಪ್ಪಪ್ಪ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್,

0: ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
4: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಳೆಗಾಲತ್ತು ಪಬ್ಬುವಂತ ಸಾಂಕ್ರಾಮಿಕ ರೋಗತ್ನ ತಡಪಕ್ ಎಲ್ಲರೂ ಎಚ್ಚರ ಇರ್ತದ ಅವಶ್ಯ ಅಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅಣಚಿ. ತಂಗಡ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆತನ ಅವು ಒರೇ ಜಾಗದ ನೀರು ನಿಪ್ಪಾನುಂಡು ಸೊಳ್ಳೆಯ ಜಾಸ್ತಿ ಆಯ್ತು ರೋಗ ಪಬ್ಬುವ ಅಂದನಾಯ್ತು. ಎಲ್ಲಿಯೂ ನೀರು ನೆಕ್ಕ ತನಕ ನೋಟಿಯಂಡು ಮನಾರ ಕೊತ್ತು ಕೊಡ್ಕೊಂಡು ಮನವಿ ಮಾಡಿತ್ತು. ಜಿಲ್ಲೆಯಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕುನ್ ಗುನಿಯಾ ಕೂಡನಕ್ಕೆ ಬಾರೆ ಬಾರೆ ಸಾಂಕ್ರಾಮಿಕ ರೋಗ ಪಬ್ಬ ತನಕ ಇಲಾಖೆರ ಆದನಲ್ಲಿ ಇರ್ತಂಡ ಕ್ರಮ ಕೂಡನಕ್ಕೆ ಸರ್ಕಾರದಿಂದ ಜಾರಿಗೆ ಕೊಂಡು ಬಂದ ಬಾರೆ ಬಾರೆ ಆರೋಗ್ಯ ಯೋಜನೆ ಪಿಂಜ ಅದನ್ನುಂಡು ಜಿಲ್ಲೆಯ ಜನಕ ಆಯ್ನುಳ ಪ್ರಯೋಜನತರ ಮಾಹಿತಿಯನ್ನು ಕೊಡ್ತದೆ. ಮಿನ್ಯಕ್ಕೆ ತಕ್ಕ ಬರ್ನಂಡ್ ಜಿಲ್ಲೆಯಲ್ಲಿ ಡೆಂಗ್ಯೂ, ರೇಬಿಸ್, ಪಾಂಬು ಕಡಚ, ಕ್ಯಾನ್ಸರ್ ಕೂಡನಕ್ಕೆ ವರದಿಯಾದ ಬಾರೆ ಬಾರೆ ಕಾಯಿಲೆ ಕಾರಣ ಅಂಕಿಅಂಶತ್ರ ಮಾಹಿತಿಯನ್ನು ಕೊಡ್ತಾ ಅವು ತಡಿರ ಆರೋಗ್ಯ ಪಿಂಜ ಪರಿಸರತ್ರ ಮನರತ್ನ ಕಾತುಕು ಪಾಲನೆ ಮಾಡಿ ಕ್ರಮತ್ರ ಮೀದ ಅರಿಚಿಟತ್. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸಂತ್ ಕುಮಾರ್, ಸಾಂಕ್ರಾಮಿಕ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಈ ನೆರತು ಹಾಜರಿಂಜತ್. ಕೊಡವ ಸಾಹಿತ್ಯ ಕೋವರ ಬೊಳ್ಚರ ಕೂಟಕ್ಕೆ ಪುಸ್ತಕ ಓದುವಂಗಕ್ಕೆ ಪುರುಡು ಕೊಡುವ ಉದ್ದೇಶತ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡಿದ ಕೊಡವ ಸಾಹಿತ್ಯ ಪತ್ತಾಯ ಕಾರ್ಯಕ್ರಮ ಅಡಿಲ್ 14ನೇ ಪತ್ತಾಯತನ ಅಮ್ಮತ್ತಿ ಒಂಟಿ ಅಂಗಡಿರ ಕೊಡವ ಅಸೋಸಿಯೇಷನ್ ಇದೇ ಇರುವ ತಂಜಾಂಗು ತೊರಪ. ಅಕಾಡೆಮಿರ ಅಧ್ಯಕ್ಷ ಜಿನಕಣ್ಣ ಮಹೇಶ್ ನಾಚಯ್ಯ ಎಂಡ ಕೊರುವ ಕಾರಿಕೆಲ್ ಅಂದು ಪೊಲಕ 10 ಗಂಟೆಗೆ ನರ್ಪ ಕಾರ್ಯಕ್ರಮತ್ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ ಪತ್ತಾಯತನ ತೊರಪ. ಕೊಡವ ಅಸೋಸಿಯೇಷನ್ರ ಅಧ್ಯಕ್ಷ ಮಂಡೆಪಂಡ ರಾಬಿನ್ ಮಂದಪ್ಪ ಕೂಡನಕ್ಕೆ ಖನಪಟ್ಟವು ಹಾಜರಿಪ ಕಾರ್ಯಕ್ರಮತ್ ಕೊಡವ ಸಂಸ್ಕೃತಿಗೂ ಒತ್ತ ಬಾರೆ ಬಾರೆ ಆಟು ಪಾಠದ ಪ್ರದರ್ಶನ ನರ್ಪ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ರ ಕೊಡಗು ಶಾಖೆ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿರ ಕೊಡಗು ಶಾಖೆ ಪಿಂಜ, ಮಡಿಕೇರಿ ರೋಟರಿ ಮಿಸ್ಟೀಲ್ಸ್ರ ಕೂಡು ಕೂಟತ್ ವಿಶೇಷ ಚೇತನಂಗಕ್ಕೆ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಮಡಿಕೇರಿ ಬಾಲಭವನತ್ತು ಶುರುವಾಚಿ. ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿದ ತಕ್ಕ ಬಂದ ಮಡಿಕೇರಿ ರೋಟರಿ ಮಿಸ್ಟೀಲ್ಸ್ರ ಅಧ್ಯಕ್ಷ ರಾಜೇಶ್, ಅರ್ಹಂಗ ಎಲ್ಲರೂ ಈ ಕಾರ್ಯಕ್ರಮದ ಮೂಲಕ ಒತ್ತ ತರಬೇತಿ ಪಡೆದಂಡು ಆರ್ಥಿಕ ಬಳಚಕಾಂಗಣೊಂದು ಅಣಚಿ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ರ ಸಲಹಾ ಸಮಿತಿರ ಸದಸ್ಯಗಳನ್ನು ಅಜಯ್ ಸೂದ್ ಅಂಡ್ ಕೊರವು ಕಾರ್ಯಕೆಲ್ಲರದ ಕಾರ್ಯಕ್ರಮತ್ ಕೊಡಗು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿರ ಸಭಾಪತಿ ರವೀಂದ್ರ ರೈ ತಕ್ಕ ಬಂದತ್ ಮುಂದು ದಿನ ನರ್ಪಂತ ತರಬೇತಿ ಕಾರ್ಯಕ್ರಮದ ನುಪ್ಪತ ದಂಡ ವಿಶೇಷ ಚೇತನಂಗ ಕೂಡಿಯಾಡಿತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗತ್ರ ಆದನೆಲ್ ಸಾಧಕಂಗಡ ಕೂಡ ಸಂವಾದ ಕಾರ್ಯಕ್ರಮ ನಾಳೆ ಪಲಕ 11 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಭಾಬಾಡಿಲ ನರ್ಪ. ಇಲಾಖೆಯ ಮೈಸೂರು ವಿಭಾಗತ್ರ ಜಂಟಿ ನಿರ್ದೇಶಕಗಳನ್ನ ನಿರ್ಮಲ ಮಠಪತಿ ಅಂಡ್ ಹಾಜರಿಲ ನರ್ಪ ಕಾರ್ಯಕ್ರಮತ್ರ ಈ ತಿಂಗತ್ರ ಬೆಂದು ಆಯ್ತು. ಪೆರಿಯ ಕಲಾವಿದಗಳನ್ನ ಪದ್ಮಶ್ರೀ ಐಮುಡಿಂಡ ರಾಣಿ ಮಾಚಯ್ಯ ಕೂಡಿಯಾಡುವ. ಪೊನ್ನಂಪೇಟರ 66/11 kV ಕರೆಂಟ್ ಉಪಕೇಂದ್ರದ ಅವಶ್ಯಾನ ರಿಪೇರಿ ಪಡಿ ನಡೆತುವ ಕುಳ್ಳಂಗಾಯ್ತು. ಈ ಕೇಂದ್ರ ತಿಂಜ ಪೊರಪಾಯುವ ಕುಟ್ಟ ಕೆ ಬಾಡಗ ಮಂಚಳ್ಳಿ ಪಿಂಜ ಬೀರುಗ ಫೀಡರ್ಕ್ ಇಂದು ಪಲಕ 10 ಗಂಟೆ ಜೊ 25 ಗಂಟೆಗೆ ತನ್ನ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು.

0: ಕುಟ್ಟ, ಮಂಚಳ್ಳಿ, ಪೂಜೆಕಲ್ಲು, ನಲ್ಲೂರು, ನಾಗರಹೊಳೆ, ನಾಣಚಿ, ನಾತಂಗಾಲ, ಸಿಂಕೋನ, ಚೂರಿಕಾಡು, ಕೆಎಬಾಡಗ, ಕೆಎಂಕೊಲ್ಲಿ, ಹಾಲಂದೋಡು, ಬೀರುಗ, ಕಾಯಿಮಾನಿ, ಇರ್ಪು, ಕುರ್ಚಿ, ಚಪ್ಪಡಿಕೊಲ್ಲಿ, ಕುಮಟೂರು ಸುತ್ತಮುತ್ತ ಇನ್ನೆರೆತ ಕರೆಂಟಿಪ್ಪಲೆ ಸಾರ್ವಜನಿಕಂಗ ಸಹಕರಿಸಿಡುವನಕ್ಕೆ ಇಲಾಖೆರ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಟ್ಟಣಿತು. ಕರ್ನಾಟಕ ಸರ್ಕಾರ ಹತ್ರ ಪೊಮ್ಮಕ್ಕಪ್ಪಿನ ಮಕ್ಕಳ ಅಭಿವೃದ್ಧಿ ಇಲಾಖೆರ ಆದನೆಲ್ ತಂಗಡ ಜೀವತ್ನ ಲೆಕ್ಕ ಮಾಡತೆ, ಸಮಯ ಪ್ರಜ್ಞನ ಕಾಟಿತ್ತು, ಬಾರೆಣ್ಣ ಜೀವತ್ನ ಉಳಿತಿತ್ತು, ಧೈರ್ಯಪಿನ ಸಾಹಸ ಪ್ರದರ್ಶನ ಮಾಡಿದಂತ ಆರಿಂಜ 18 ಬಯತ್ರ ಉಳ್ಳ ಕಣ್ಣಮಕ್ಕ ಹೊಯ್ಸಳ ಪಿಂಜ ಮೂಡಿಮಕ್ಕಕ್ಕೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಕೊಡಪ. ಈ ಅಂಡತ್ರ ಮಕ್ಕಳ ನಾಳರ ಮಾರಿಪತ್ತು ಕೊಡಪಂತ ಈ ಪ್ರಶಸ್ತಿಗೆ ಅರ್ಹಂಗ ಅರ್ಜಿನ ಮಡಿಕೇರಿ ಚೈನ್ ಗೇಟ್ರ ಪಕ್ಕ ಉಳ್ಳ ಇಲಾಖೆರ ಉಪನಿರ್ದೇಶಕಂಗಡ ಕಚೇರಿಂಜ ಪಡೆದಂಡು ದುಂಬುಚಿಟ್ಟ ಅರ್ಜಿನ ಆಗಸ್ಟ್ 20 ಅದೇ ಕಚೇರಿಗೆ ಒಪ್ಪುಚಿಡುವನಿಗೆ ಪ್ರಕಟಣೆ ಅರಿಚಿಡಿತು. ಸರ್ಕಾರ ಹತ್ರ ಅಂಜಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾನ ಯುವನಿಧಿ ಯೋಜನೆಗೆ ಇಕ್ಕಾಕಲೇ ನೋಂದಣಿ ಮಾಡಿ ಅಂಡ್ ಯೋಜನೆಯ ಪ್ರಯೋಜನ ಪಡೆದನುಳ್ಳ ಫಲಾನುಭವಿಯ 3 ತಿಂಗಕ್ಕೊಮ್ಮೆ ಒಪ್ಪಿಚಿಟ್ಟನುಳ್ಳ ಸ್ವಯಂ ಘೋಷಣೆ ಇನ್ನು ಮಿಂಜಕ್ಕೆ ತಿಂಗೋದಿ ಒಪ್ಪಿಚಿಡುವನಿಗೆ ಪುದಿಯ ಆದೇಶ ಆಯಿತು. ಇದೇ ತಿಂಗ ತಿಂಜ ಅನ್ವಯಾಪನಿಗೆ ಜಾರಿಯಾಪಂತ ಈ ಪುದಿಯ ಆದೇಶ ಕೊತ್ತನಿಗೆ ಫಲಾನುಭವಿಯ ಸೇವಾ ಸಿಂಧು ಜಾಲತಾಣತರ ಮೂಲಕ ತಿಂಗತ್ರ 25 ಸ್ವಯಂ ಘೋಷಣೆಯನ್ನು ಒಪ್ಪಿಚಿಡುವುದು ಕಡ್ಡಾಯ ಆಯ್ತುಂಡು. ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
13: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
14: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
15: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
16: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ. ಕಮ್ಮಿ ವಯಸ್ಸಿನವರಿಗೆ BP ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿ

0: ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8:30:32. ಇದೀಗ ಬಂದ ನಿಧನ ಸುದ್ದಿ. ಭಾಗಮಂಡಲ ತಾವೂರು ಗ್ರಾಮದ ಧನಂಜಯ ಜೆಎ ಅವರು 78ನೇ ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಧನಂಜಯ ಜೆಎ ಅವರ ಅಂತ್ಯಕ್ರಿಯೆ ನಾಳೆ ಪೂರ್ವಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ?
1: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮುದ್ದಿನ ಕಣ್ಮಣಿ ಚಿತ್ರಕ್ಕಾಗಿ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೋಡಿ. ಸಂಗೀತ SP ವೆಂಕಟೇಶ್.

ಈಗ ಮಾಂಗಲ್ಯ ಭಾಗ್ಯ ಚಿತ್ರಕ್ಕಾಗಿ ವಿಜಯನಾರಸಿಂಹ ಅವರ ರಚನೆ, ರಾಗ ಸಂಯೋಜನೆ ರಾಜನ್ ನಾಗೇಂದ್ರ, ಗಾಯಕಿ ಎಸ್ ಜಾನಕಿ.

0: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
1: ಸೌಹಾರ್ದ ಸೌರಭ.
0: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
1: ಸೌಹಾರ್ದ ಸೌರಭ.

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು ಸೌಹಾರ್ದ ಸೌರಭದಲ್ಲಿ.
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ,
1: ಸೌಹಾರ್ದ ಸೌರಭ.
2: ನವತಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೋಡಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ವಸಂತ ಲಕ್ಷ್ಮಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್, ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ವಿಜಯ ಭಾಸ್ಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಈ ಬೆಳಿಗ್ಗೆ 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ. ಈ ಬೆಳಿಗ್ಗೆ 11:00 ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 228558 ಅಥವಾ 228129. ಎಸ್ಟಿಡಿ ಕೋಡ್ ಸಂಖ್ಯೆ 08272. ಆಕಾಶವಾಣಿ ಮಡಿಕೇರಿ ಸಮಯ 8:50 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಸಂತತದ ಶಿಕ್ಷೆಯಿಂ ದೀರ್ಘದ ವ್ಯಾಸದಿಂದಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತತದ ಶಿಕ್ಷೆಯಿಂ ದೀರ್ಘದ ವ್ಯಾಸದಿಂದಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತೃಪ್ತ ವೃತ್ತಿಯಿಂದೇಕಾಂತ ಸೇವೆಯಿಂ ಸಂತೈಸು ಚಿತ್ತವನು ಮಂಕುತಿಮ್ಮ.
1: ಸಂತೃಪ್ತ ವೃತ್ತಿಯಿಂದೇಕಾಂತ ಸೇವೆಯಿಂ ಸಂತೈಸು ಚಿತ್ತವನು ಮಂಕುತಿಮ್ಮ.

ಶಿಕ್ಷೆ ಅಂತ ಇದೆ. ಶಿಕ್ಷೆ ಅಂದ್ರೆ ಇವತ್ತು ನಾವು ಪನಿಷ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ, ಹಾಗಲ್ಲ ಡಿ ವಿ ಜಿ ಅವರು ಹೇಳೋದು. ಶಿಕ್ಷೆ ಅಂದ್ರೆ ಇಲ್ಲಿ ಶಿಕ್ಷಣ, ಹಿಂದಿನ ಹಳೆ ಕಾಲದ ಶಬ್ದ ಇದು. ಶಿಕ್ಷಣ ಯಾವುದೇ ಕೆಲಸವನ್ನು ಸತತವಾದ ಪ್ರಾಕ್ಟೀಸ್ನಿಂದ, ಸತತವಾದ ಅಭ್ಯಾಸದಿಂದ ಮಾತ್ರವೇ ಒಂದು ಕೆಲಸ ಸಿದ್ಧಿಯಾಗೋದು. ಸತತಾಭ್ಯಾಸಂ ಇದು ಕಾವ್ಯಕ್ಕೆ ಕಾರಣಂ ಅನ್ನೋ ಮಾತನ್ನು ನಾಗವರ್ಮ ಅನ್ನೋನು ಬಹಳ ಹಿಂದೆನೇ ತನ್ನ ಕೃತಿಯಲ್ಲಿ ಹಳೆಗನ್ನಡದ ಕವಿಯವನು ಹೇಳಿದ್ದಾನೆ. ದೀರ್ಘವಾದ ಅಭ್ಯಾಸದಿಂದ ಯಾವುದರಲ್ಲಿ ಯಾರು ಸಭೆಯಲ್ಲಿ ಸಂಗೀತ ಹಾಡಿದ್ರೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅನ್ಸುತ್ತೆ, ಅವರು ಪೇಂಟಿಂಗ್ನ ಚಕಚಕ ಅಂತ ಬಿಡಿಸಿದ್ರೆ ಎಷ್ಟು ಸುಂದರವಾಗಿ ಇವರು ಗೆರೆಗಳನ್ನು ಕುಂಚದಿಂದ ಬಿಡಿಸ್ತಿದ್ದಾರೆ ಅಂತ, ಆದರೆ ಅದ್ರ ಹಿಂದೆ ವರ್ಷಗಳ ಶ್ರಮ ಇರುತ್ತೆ. ನಾವೆಲ್ಲ ನಿದ್ದೆ ಮಾಡಿ ಆರಾಮಾಗಿ ನಿದ್ದೆ ಹೊಡೆಯುವಾಗ ಅವರು ರಾತ್ರಿನೆಲ್ಲ ಸುಟ್ಟು ಅವರು ಬರ್ನಿಂಗ್ ದಿ ಮಿಡ್ ನೈಟ್ ಆಯಿಲ್ ಅಂತಾರಲ್ಲ, ಆ ರೀತಿ ಕಷ್ಟಪಟ್ಟಿರ್ತಾರೆ ದೀರ್ಘದ ಅಭ್ಯಾಸದಿಂದ. ಡಿ ವಿ ಜಿ ಅವರು ಇನ್ನೊಂದು ಕಡೆ ಹೇಳ್ತಾರೆ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ, ಜಟ್ಟಿ ಮೈನ ಮುಟ್ಟು ನೋಡು ಎಷ್ಟು ಗಟ್ಟಿ ಇದೆ. ಯಾಕೆ ಅಂದರೆ ಅವನು ಅಷ್ಟು ವರ್ಷ ಗರಡಿ ಮನೆಯಲ್ಲಿ ಸಾಮು ಮಾಡಿದ್ದಾನೆ, ಪ್ರಾಕ್ಟೀಸ್ ಮಾಡಿದ್ದಾನೆ ಅನ್ನೋದು. ಅಂತರಂಗದ ಕಡಲಿದೆಯಲ್ಲ, ಅಂತರಂಗದ ಕಡಲು ಅಂದರೆ ನಮ್ಮ ಮನುಷ್ಯನ ಮನಸ್ಸೆಂಬ ಈ ಸಮುದ್ರ, ಇದು ಯಾವಾಗಲೂ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಅಲ್ಲಿ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ, ಅನೇಕ ಆಲೋಚನೆಗಳ ತರಂಗಗಳು ಬರ್ತೇನೆ ಇರುತ್ತೆ, ನೆಮ್ಮದಿ ಇಲ್ಲ. ಅಲ್ಲಿ ಶಾಂತಿ ಅನ್ನುವಂಥ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾದ್ರೆ ಮತ್ತೆ ಮತ್ತೆ ಮನಸ್ಸಿಗೆ ನಾವು ಪಾಠವನ್ನು ಹೇಳಬೇಕು, ಮತ್ತೆ ಮತ್ತೆ ಮನಸ್ಸನ್ನು ಸಮಸ್ಥಿತಿಗೆ ತರೋದಕ್ಕೆ ನಾಡಬೇಕು. ಎಲ್ಲಿಂದ ಬರುತ್ತೆ ಅಂದರೆ ಫುಲ್ಫಿಲ್ಮೆಂಟಿಂದ ಬರುತ್ತೆ. ಮನಸ್ಸಿನ ಶಾಂತಿ ಬರೋದು ಯೋಗ ಧ್ಯಾನ ಮತ್ತೊಂದರಿಂದ ಅಲ್ಲ, ಅದರಿಂದ ಬರಬಹುದು, ಅದೆಲ್ಲ ದಾರಿಗಳೇ ಹೊರತು ಗುರಿಯಲ್ಲ. ಗುರಿ ಏನಂದರೆ ಸಂತೃಪ್ತಿ. ಯೋಗ ದಾರಿ, ಗುರಿ ಸಂತೃಪ್ತಿ. ಇದಕ್ಕೆ ನಾವು ಸಮಾಧಾನ, ಸಂತೃಪ್ತಿ, ನೆಮ್ಮದಿ, ಆತ್ಮತೃಪ್ತಿ ಅಂತ ಹೇಳ್ತೀವಿ. ಸಂತೃಪ್ತಿಯನ್ನು ನೀವು ಮಾಡಬೇಕಾದ್ರೆ ಒಂದೇ ಸರ್ತಿ ಬರಲ್ಲ. ಯಾವುದೋ ಭಾಷಣ ಕೇಳಿದಾಗ, ಯಾವುದೋ ಪುಸ್ತಕ ನೋಡಿದಾಗ, ಒಳ್ಳೆ ಸಂಗೀತ ಕೇಳಿದಾಗ ಒಂದು ಕ್ಷಣ ಅನ್ನಿಸ್ಬಿಡುತ್ತೆ ಇವಾಗ ನಾನು ಬಹಳ ಸಂತೃಪ್ತಿಯಿಂದ ಇದ್ದೀನಿ ಅಂತ, ಆದರೆ ಅದು ಮರುಕ್ಷಣದಲ್ಲೇ ಹೊರಟೋಗುತ್ತೆ. ಯಾಕೆ ಹೊರಟೋಗುತ್ತೆ ಅಂದರೆ ಅದು ಕ್ಷಣಕಾಲ ಬಂದಿದ್ದು. ಅದು ಸತತವಾಗಿ ನಮ್ಮಲ್ಲಿ ಉಳಿಬೇಕಾದ್ರೆ ಸತತವಾಗಿ ನಮ್ಮ ಮನಸ್ಸಿನಲ್ಲಿ ಅದನ್ನು ಬೇರೂರಿಸ್ಕೊಳ್ಳೋಕೆ ನಾವು ತುಂಬ ಶ್ರಮ ಪಡಬೇಕು. ಇದನ್ನೇ ಡಿ ವಿ ಜಿಯವರು ಈ ಪದ್ಯದಲ್ಲಿ ಅಭ್ಯಾಸ ಅಂತ ಕರೀತಾ ಇರೋದು.

0: ಈ ಮುಂದಿನ ಕೆಲವು ಪದ್ಯಗಳಲ್ಲಿ, ಕಗ್ಗದ ಪದ್ಯಗಳಲ್ಲಿ, ಡಿ ವಿ ಜಿಯವರು ತಮಗೆ ರಾಮಾಯಣದಲ್ಲಿ ತುಂಬ ಇಷ್ಟವಾದಂಥ ರಾಮನ ತಮ್ಮ, ಪ್ರಿಯ ತಮ್ಮ ಭರತನ ಕುರಿತು ಹೇಳಿದ್ದಾರೆ. ಸಮಾಜದಲ್ಲಿ, ಅದು ಪ್ರಜಾಪ್ರಭುತ್ವದಂಥ ರಾಷ್ಟ್ರದಲ್ಲಿ ಭರತ ನಮಗೆ ರಾಮನಷ್ಟೇ ಆದರ್ಶಪ್ರಿಯ ವ್ಯಕ್ತಿ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಹೇಗೆ ಅನ್ನೋದನ್ನ ನೋಡೋಣ. ಯಾವತ್ತೋ ಒಂದು ದಿವಸ ಬರ್ತಾನೆ ರಾಮ ಅಂತ ಕಾಯ್ತಾ ರಾಜ್ಯವನ್ನು ಕಾಪಾಡಿಕೊಂಡು ಸುಸ್ಥಿತಿಯಲ್ಲಿಟ್ಟವನು ಭರತ. ಕಾಡಿಗೆ ರಾಮ ಹೋಗಿದ್ದಾನೆ, ಅವನು ಪಾದುಕೆಗಳನ್ನು ತಂದು ಅದಕ್ಕೆ ವರದಿಯನ್ನು ಕೊಡ್ತಾ, ರಾಜ್ಯವನ್ನು ಹೀಗೆ ಆಳ್ತಾ ಇದ್ದೀನಿ ಅಂತ ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದೇ ಇರೋನು. ಅವನು ರಾಜ್ಯಭಾರ ಹೊತ್ತಿದ್ದಾನೆ ಭರತ, ಆದರೆ ಅವನು ರಾಜನಲ್ಲ. ತುಂಬ ಜನ ಇವತ್ತು ಅಧಿಕಾರಕ್ಕೋಸ್ಕರ ಆಸೆ ಪಡೋರನ್ನ ಎಲ್ಲ ಕ್ಷೇತ್ರಗಳಲ್ಲಿ ನೋಡ್ತೀವಿ. ಅದಕ್ಕೆ ತುಂಬ ವಿರುದ್ಧವಾದ ಉದಾಹರಣೆ ಅಂದರೆ ಭರತ. ರಾಮಾಯಣದಲ್ಲಿ ಅಣ್ಣ ತಮ್ಮಂದ್ರಿಬ್ಬರು ರಾಜ್ಯ ನನಗೆ ಬೇಡ ಬೇಡ ಅಂತಾರೆ, ರಾಮ ಮತ್ತು ಭರತ. ಮಹಾಭಾರತದಲ್ಲಿ ಅಣ್ಣ ತಮ್ಮಂದ್ರಿಬ್ಬರು ರಾಜ್ಯ ಬೇಕು ಬೇಕು ಅಂತಾರೆ. ಕೇಂದ್ರ ಎರಡೂ ಮಹಾಕಾವ್ಯಗಳಿಗೆ ರಾಜ್ಯವೇ, ಒಂದರಲ್ಲಿ ರಾಜ್ಯದ ಬಗ್ಗೆ ನಿವೃತ್ತಿ, ಇನ್ನೊಂದರಲ್ಲಿ ಪ್ರವೃತ್ತಿ. ಈ ನಿವೃತ್ತಿಯ ಸಂಕೇತವನ್ನು ಡಿ ವಿ ಜಿಯವರು ಹೇಳ್ತಿದ್ದಾರೆ. ಭರತನ ಒಲಿರು ನೀನು, ಭರತನಿಂದಾದ ದೇಶವೇ ಭಾರತ. ದುಷ್ಯಂತನ ಮಗ ಭರತ ಇರಬಹುದು, ಜೈನ ಚಕ್ರವರ್ತಿ ಭರತ ಇರಬಹುದು, ಅಥವಾ ರಾಮನ ತಮ್ಮ ಇರಬಹುದು. ಮೂರೂ ಕಡೆಗಳಲ್ಲಿ ತ್ಯಾಗದ ಮನೋಭಾವನೆ, ಶೌರ್ಯದ ಮನೋಭಾವನೆ ಬರುತ್ತೆ. ಭರತನನ್ನು ನಾವು ಡಿ ವಿ ಜಿಯವರು ಈ ಪದ್ಯದಲ್ಲಿ ಆದರ್ಶವಾಗಿ ತೆಗೆದುಕೊಂಡಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ರಾಮನ ಸಂಕೇತವಾಗಿ ನಾನು ಆಳ್ತಾ ಇದ್ದೀನಿ ಅಂದರೆ, ನಾವಿವತ್ತು ಪ್ರಜೆಗಳ ಪ್ರತಿನಿಧಿಗಳಾದವರು, ಪ್ರಜೆಗಳೆಂಬ ರಾಮನಿಗೆ ಪ್ರತಿನಿಧಿಗಳಾಗಿ ನಾವು ಅಯೋಧ್ಯೆಯಲ್ಲಿ ಅಥವಾ ನಮ್ಮ ನಮ್ಮ ಕೇಂದ್ರ ಸ್ಥಾನಗಳಲ್ಲಿ ಆಳ್ತಾ ಇದ್ದೀವಿ ಅನ್ನೋ ಭಾವವನ್ನು ಇಟ್ಕೊಂಡಾಗ ನಾವು ಆ ರಾಜನ ಬಗ್ಗೆ ನಾವು ಗೌರವವನ್ನು ಇಟ್ಕೊಳ್ತೀವಿ ಮತ್ತು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತೀವಿ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವಿದೆ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129, ಎಸ್ಟಿಡಿ ಕೋಡ್ ಸಂಖ್ಯೆ 08272. ಸಮಯ ಸರಿಯಾಗಿ 9 ಗಂಟೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್.

0: ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
1: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವರು ಬೇರೆ ಸಾವಿರದಲ್ಲಿದ್ದಾರೆ, ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್, ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಎಲ್ಲಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900-9010282
6: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
10: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
9: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ, ಇದೋ ಗಂಗೋತ್ರಿ ಹೇ ಮಾನಸ ಯಾತ್ರಿ, ಕುವೆಂಪು ಅವರ ರಚನೆ, ಗಾಯಕಿ ಮಂಜುಳಾ ಗುರುರಾಜ್.

ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಎಂ ವೀರಪ್ಪ ಮೊಯ್ಲಿ ಅವರ ರಚನೆ. ಅರಿವಿನ ಸಾಗರದಿ ಅಂಜದ ಅಲೆಯಾಗಿ ಸಂದೇಶ ನೀಡಿರುವೆ.

0: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶಿವಮೊಗ್ಗ ವೇಣುಗೋಪಾಲ್ ಹಾಗೂ ವಾಸಂತಿ ಶಣೈ ಅವರ ಯುಗಳ ಸ್ವರಗಳಲ್ಲಿ ಕುವೆಂಪು ಅವರ ಕವನ ನೀ ಎಂದ ಬಳಿ ಇರಲು ಜಗತುಂಬಿ ತುಳುಕುವುದು

ಕಾರ್ಯಕ್ರಮದ ಕೊನೆಯಲ್ಲಿ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ ನಿನಗಾಗೆ ಈ ಹಾಡುಗಳು

ಇದುವರೆಗೆ ಭಾಗೀತೆಗಳನ್ನ ಕೇಳಿದಿರಿ. ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281298. STD ಕೋಡ್ ಸಂಖ್ಯೆ 08272. ಇಂದು ಸಂಜೆ 5 ಗಂಟೆಗೆ ಹಿರಿಯ ಜೀವಗಳ ಭಾವ, ನಿವೃತ್ತ ಉಪನ್ಯಾಸಕರು ಹಾಗೂ ಸಂಗೀತ ಮತ್ತು ಭರತನಾಟ್ಯ ಕಲಾವಿದರಾದ ಕುಶಾಲನಗರದ ಬಿಸಿ ಶಂಕರಯ್ಯ ಅವರೊಂದಿಗೆ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳಲಿದ್ದೀರಿ. ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ರೈತ ಬಾಂಧವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2285558, STD ಕೋಡ್ ಸಂಖ್ಯೆ 08272.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ

ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಿಂದ ಆರಂಭ ಮಾಡೋದಕ್ಕೂ ಮೊದಲು ಕ್ಯಾಚ್ ದ ರೈನ್ ಈ ಅಭಿಯಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕ್ಯಾಚ್ ದ ರೈನ್ ಅಭಿಯಾನ ಭಾರತ ಸರ್ಕಾರದ ರಾಷ್ಟ್ರೀಯ ನೀರು ಮಿಷನ್ ಮತ್ತು ಜಲಶಕ್ತಿ ಮಂತ್ರಾಲಯದ ವತಿಯಿಂದ ಆರಂಭಿಸಲಾದ ಮಳೆ ನೀರು ಸಂಗ್ರಹಣೆ ಮತ್ತು ಜಲಸಂರಕ್ಷಣೆಯ ರಾಷ್ಟ್ರೀಯ ಜನಜಾಗೃತಿ ಅಭಿಯಾನವಾಗಿದೆ. ಜುಲೈ 7ರಿಂದ ಆಗಸ್ಟ್ 4ರವರೆಗೆ ಕ್ಯಾಚ್ ದ ರೈನ್ ಸೆಲ್ಫಿ ಅಥವಾ ರೀಲ್ ಸ್ಪರ್ಧೆಯಿಂದ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ನೀರು ಮಿಷನ್ ವತಿಯಿಂದ ನಡೆಸಲಾಗ್ತಾ ಇದೆ. ಈ ಒಂದು ಅಭಿಯಾನದ ಉದ್ದೇಶವೇನು ಅಂದರೆ ಮಳೆ ನೀರನ್ನು ವ್ಯರ್ಥವಾಗಿ ಹರಿಯಲು ಬಿಡದೆ ಸಂಗ್ರಹ ಮಾಡೋದು, ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡೋದು, ನೀರಿನ ಕೊರತೆಯನ್ನು ತಗ್ಗಿಸೋದು, ಜಲ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸೋದು, ಪ್ರತಿಯೊಂದು ಗ್ರಾಮ ನಗರ ಮನೆ ಶಾಲೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯಿಂದ ಉತ್ತೇಜನ ಮಾಡೋದು, ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಸಂಗ್ರಹಣಾ ವ್ಯವಸ್ಥೆಯನ್ನು ಅಳವಡಿಕೆ ಮಾಡೋದು, ಕೆರೆ ಕೊಳ ಬಾವಿ ಮತ್ತು ಕಾಲುವೆಗಳು ಇವುಗಳ ಸ್ವಚ್ಛತೆ ಹಾಗೂ ಪುನರುಜ್ಜೀವನ, ಶಾಲೆಗಳು ಕಾಲೇಜುಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳಿಂದ ಹಮ್ಮಿಕೊಳ್ಳೋದಾಗಿದೆ. ಆದ್ದರಿಂದ ಸಾರ್ವಜನಿಕರು ಮನೆಯ ಮೇಲ್ಛಾವಣಿಯ ಮೂಲಕ ಸುರಿಯುವ ಮಳೆ ನೀರನ್ನು ಟ್ಯಾಂಕ್ ಅಥವಾ ಭೂಮಿಯ ಒಳಗೆ ಹರಿಯುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ಗಿಡಗಳನ್ನು ನೆಟ್ಟು ಮರಗಳ ಸಂಖ್ಯೆಯಿಂದ ಹೆಚ್ಚುವಂತೆ ಮಾಡೋದು, ಸ್ಥಳೀಯ ಕೆರೆ ಬಾವಿ ಹಾಗೂ ಜಲಮೂಲಗಳ ಸಂರಕ್ಷಣೆ ಬಗ್ಗೆ ಜಾಗೃತಿಯಿಂದ ಮೂಡಿಸಬೇಕು. ಈಗ ಚಿತ್ರಚಿತ್ತಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಲ್ಯಾಣಿ ರಾಗದಲ್ಲಿ ರೂಪುಗೊಂಡಂತಹ ಕೆಲವೊಂದು ಚಿತ್ರಗೀತೆಗಳನ್ನು ಕೇಳೋಣ. ಕಲ್ಯಾಣಿ ರಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದರ ಜನಪ್ರಿಯ ರಾಗಗಳಲ್ಲಿ ಒಂದಾಗಿದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಯಮನ್ ಅಂತ ಕರೆಯಲಾಗೋ ಈ ರಾಗವನ್ನು ಕರ್ನಾಟಕ ಸಂಗೀತದಲ್ಲಿ ಕಲ್ಯಾಣಿ ಅಂತ ಕರೆಯಲಾಗುತ್ತೆ. ಸಂಗೀತದ 7 ಸ್ವರಗಳಿಂದ ಒಳಗೊಂಡ ಅಂದರೆ ಆರೋಹಣದಲ್ಲಿ ಸರಿಗಮ ಪದನಿಸ ಹಾಗೂ ಅವರೋಹಣದಲ್ಲಿ ಸನಿದಪ ಮಗರಿಸ ಹೀಗೆ 7 ಸ್ವರಗಳಿಂದ ಕೂಡಿದ ಕೆಲವೇ ಕೆಲವು ರಾಗಗಳ ಪೈಕಿ ಕಲ್ಯಾಣಿ ರಾಗ ಕೂಡ ಒಂದು. ಹೀಗಾಗಿ ಕಲ್ಯಾಣಿ ರಾಗವನ್ನು ಸಂಗೀತದ ಶಿಕ್ಷಣದ ಆರಂಭಿಕ ಹಂತದಲ್ಲೇ ಕಲಿಸ್ತಾರೆ. ರಾಗಗಳ ರಾಣಿ ಅಂತಾನೇ ಗುರುತಿಸಲ್ಪಟ್ಟಿರೋ ಕಲ್ಯಾಣಿ ರಾಗ ಸಂಧ್ಯಾ ಸಮಯದಲ್ಲಿ ಅಥವಾ ರಾತ್ರಿಯ ಮೊದಲ ಯಾಮದಲ್ಲಿ ಹಾಡೋದಕ್ಕೆ ಸೂಕ್ತವಾಗಿರುವಂತಹ ರಾಗ. ಕಲ್ಯಾಣಿ ರಾಗ, ಕಲ್ಯಾಣಿ ಯೋಗ, ಕಲ್ಯಾಣಿ ಹೀಗೆ ಕಲ್ಯಾಣಿ ರಾಗದ ಹೆಸರೊಂದೇ ಪಲ್ಲವಿಯಲ್ಲಿ ಪಲ್ಲವಿಸಿದ ಈ ಕಲ್ಯಾಣಿ ರಾಗದ ಗೀತೆ 1992ರಲ್ಲಿ ಬಂದ ಕ್ಷೀರಸಾಗರ ಸಿನಿಮಾದ್ದು. ಸಂಗೀತಂ ಶ್ರೀನಿವಾಸ ರಾವ್ ಅವರ ಚಿತ್ರಕಥೆ ಹಾಗೂ ನಿರ್ದೇಶನದ ಈ ಸಿನಿಮಾಕ್ಕೆ ಸಂಗೀತ ನೀಡಿದವರು ಹಂಸಲೇಖ ಅವರು. ಹಾಡುಗಳು ಮತ್ತು ಸಂಭಾಷಣೆಯನ್ನು ಕಟ್ಟಿಕೊಟ್ಟವರು ಚಿ ಉದಯಶಂಕರ್ ಅವರು. ಕುಮಾರ್ ಬಂಗಾರಪ್ಪ ಹಾಗೂ ಅಮಲಾ ಅವರ ಅಭಿನಯದಲ್ಲಿ ಬಂದ ಈ ಒಂದು ಹಾಡಿನ ದೃಶ್ಯದಲ್ಲಿ ಚಿತ್ರದ ಶೂಟಿಂಗ್ ಸನ್ನಿವೇಶವನ್ನು ಬಳಸಿಕೊಂಡಿರುವುದು ವಿಶೇಷವಾಗಿದೆ. ಈ ರೀತಿಯ ಪರಿಕಲ್ಪನೆಯನ್ನು ಮೊತ್ತ ಮೊದಲು ಪ್ರಯೋಗ ಮಾಡಿದವರು ರಾಜನ್ ನಾಗೇಂದ್ರ ಜೋಡಿ. 1979ರಲ್ಲಿ ಬಂದ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರಕ್ಕಾಗಿ ದ್ವಾರ್ಕೇಶ್ ಪ್ರಮೀಳಾ ಜೋಶಾಯಿ ಅವರ ಅಭಿನಯದಲ್ಲಿ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಹಾಡಿಗಾಗಿ ಸಿನಿಮಾದ ಮೇಕಿಂಗ್ ದೃಶ್ಯಗಳನ್ನು ಅಳವಡಿಸಲು ರಾಜನ್ ನಾಗೇಂದ್ರ ಅವರು ಕಾರಣಕರ್ತರಾಗಿದ್ದರು. ಈಗ ಕ್ಷೀರಸಾಗರ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವಂತಹ ಈ ಒಂದು ಗೀತೆ ಕೂಡ ಸಿನಿಮಾದ ಮೇಕಿಂಗ್ ದೃಶ್ಯಗಳನ್ನು ಒಳಗೊಂಡಿದೆ. ಬನ್ನಿ, ಕಲ್ಯಾಣಿ ರಾಗದ ಈ ಗೀತೆಯನ್ನು ಈಗ ಕೇಳೋಣ.

ಒಂದರಲ್ಲಿ ಒಂದೇ ರಾಗದಲ್ಲಿ ಅಂದರೆ ಪೀಲು ರಾಗದಲ್ಲಿ ಹೀಗೇನೆ ಹಾಡುಗಳನ್ನು ಬಹಳ ಹಿಂದೆ ರೆಕಾರ್ಡಿಂಗ್ ಮಾಡಲಾಗಿತ್ತು. ಆದರೆ ಆ ಸಿನಿಮಾದಲ್ಲಿ 5 ಹಾಡುಗಳು ಮಾತ್ರ ಇದ್ದು ಅದರ ಹಿನ್ನೆಲೆ ಸಂಗೀತ ಬೇರೆ ಬೇರೆಯಾಗಿತ್ತು. ಕಲ್ಯಾಣಿ ಚಿತ್ರದಲ್ಲಿ ಬರೋಬ್ಬರಿ 9 ಹಾಡುಗಳನ್ನು ಕಲ್ಯಾಣಿ ರಾಗದಲ್ಲಿ ಸಂಯೋಜನೆ ಮಾಡಲಾಗಿದ್ದು, ಮೊತ್ತ ಮೊದಲು ರೆಕಾರ್ಡಿಂಗ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಓ ಚಂದನ ಚಂದನ ಕಲ್ಯಾಣಿ ಅನ್ನೋ ಟೈಟಲ್ ಸಾಂಗನ್ನು. ವೀಣೆ, ಸಿತಾರ್, ಗಿಟಾರ್, ಕೊಳಲು, ಸ್ಯಾಕ್ಸೋಫೋನ್, ಕೀಬೋರ್ಡ್, ತಬಲ ಹೀಗೆ ತರಾವರಿ ವಾದ್ಯಗಳನ್ನು ಈ ಚಿತ್ರದ ಹಾಡುಗಳಲ್ಲಿ ಬಳಸಲಾಗಿದ್ದು, ಬೆಂಗಳೂರು, ಚೆನ್ನೈ, ಕೊಚ್ಚಿನ್ ಮುಂತಾದ ಕಡೆಗಳಿಂದ ವಾದ್ಯ ಕಲಾವಿದರನ್ನು ಕರೆಸಿ ರೆಕಾರ್ಡಿಂಗ್ ಮಾಡಲಾಗಿತ್ತು. ಕಲ್ಯಾಣಿ ಚಿತ್ರದ ನಾಯಕಿಯ ಹೆಸರೇ ಕಲ್ಯಾಣಿ. ಜನ್ಮದ ಜೋಡಿ ಚಿತ್ರದ ಖ್ಯಾತಿಯ ನಟಿ ಶಿಲ್ಪಾ ಅವರು ಕಲ್ಯಾಣಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದು, ಕಲ್ಯಾಣಿ ರಾಗದಲ್ಲಿ ನಾಯಕಿ ಕಲ್ಯಾಣಿಗೆ ಚಿತ್ರ ಅವರು ಹಾಡಿದ ಗೀತೆಯೊಂದು ಇದೀಗ.

1997ರಲ್ಲಿ ಕಲ್ಯಾಣಿ ರಾಗದ ಶೀರ್ಷಿಕೆಯಂದೇ ಹೊತ್ತು ಬಂದ ಸಿನಿಮಾ ಕಲ್ಯಾಣಿ. ಕಲ್ಯಾಣಿ ಚಿತ್ರದ ಮತ್ತೊಂದು ವಿಶೇಷ ಏನಂದರೆ, ಈ ಸಿನಿಮಾದಲ್ಲಿ ರೂಪುಗೊಂಡಿರೋ ಎಲ್ಲ ಹಾಡುಗಳನ್ನು ಸಂಯೋಜನೆ ಮಾಡಿದ್ದು ಕಲ್ಯಾಣಿ ರಾಗದಲ್ಲೇ. ಹಾಡುಗಳನ್ನು ಬರೆದ ಕೆ ಕಲ್ಯಾಣ ಅವರೇನೆ ಸಂಗೀತವನ್ನು ನೀಡಿ ಎಲ್ಲ ಹಾಡುಗಳನ್ನು ಕಲ್ಯಾಣಿ ರಾಗದಲ್ಲಿ ಸಂಯೋಜನೆ ಮಾಡಿದರು. ಭಾರತೀಯ ಸಿನಿಮಾ ರಂಗದಲ್ಲೇ ಇದೊಂದು ವಿನೂತನ ಪ್ರಯೋಗವಾಗಿದ್ದು, ಚಿತ್ರದ ಎಲ್ಲ ಹಾಡುಗಳು ಹಾಗೂ ಇಡೀ ಸಿನಿಮಾದ ಹಿನ್ನೆಲೆ ಸಂಗೀತವನ್ನು ಸಂಪೂರ್ಣವಾಗಿ ಒಂದೇ ರಾಗದಲ್ಲಿ ಸಂಯೋಜನೆ ಮಾಡಿದ್ದು ಈ ಚಿತ್ರದ ಹೆಗ್ಗಳಿಕೆ. ಹಳೆಯ ಹಿಂದಿ

0: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
2: ಬಜೆಟ್ ಮಾಡಿ ಆಯ್ತಾ?
1: ಹಾ,
2: 5,000 ಉಳಿತು.
1: ಹೊಸ ಸೀರೆ ತಗೊಳ್ಳ?
2: ಇಲ್ಲ,
1: ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು.
2: ಇಲ್ಲ,
1: ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ ಕೇಳಿದ್ರೆ. ಸಮಯ 9:46:55. ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಹಾಡುತ್ತಿಹೇ, ನೀ ಏನನ್ನು ಹಾಡುತ್ತಿಹೇ, ಹೀಗೆ ಎಸ್ ಜಾನಕಿ ಅವರು ಇಂಪಾಗಿ ಹಾಡಿದ ಹೊಂಬಿಸಿಲು ಸಿನಿಮಾದ ಈ ಒಂದು ಸುಂದರವಾದ ಗೀತೆ ಮೂಡಿಬಂದಿದ್ದು ಕಲ್ಯಾಣಿ ರಾಗದಲ್ಲಿ. ಗೀತಪ್ರಿಯ ಅವರು ಬರೆದ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದರು. ಹೊಂಬಿಸಿಲು ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನು ಆಧರಿಸಿ ತಯಾರಾದ ಸಿನಿಮಾ. ಹೊಸದಾಗಿ ಮದುವೆಯಾದ ನವಜೋಡಿಗಳ ಮನೋಪಲ್ಲಟದ ಕಥಾಹಂದರವನ್ನು ಹೊಂದಿರೋ ಈ ಸಿನಿಮಾದಲ್ಲಿ ನಾಯಕ ನಾಯಕಿ ಜೋಡಿಯಾಗಿ ವಿಷ್ಣುವರ್ಧನ್ ಆರತಿ ಅವರ ಅಭಿನಯವಿದ್ದು ಇಬ್ಬರದ್ದು ಡಾಕ್ಟರ್ ಪಾತ್ರ. ದುಡಿಯುವಂತಹ ಮಹಿಳೆ, ಅದರಲ್ಲೂ ಡಾಕ್ಟರ್ ವೃತ್ತಿಯಲ್ಲಿರೋ ಮಹಿಳೆಯೊಬ್ಬಳು ಎದುರಿಸುವಂತಹ ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ಲೋದಕ್ಕೆ ಪ್ರಯತ್ನಿಸೋದು ಈ ಕಾದಂಬರಿಯ ಒನ್ ಲೈನ್ ಸ್ಟೋರಿ ಆಗಿದ್ದರೂ, ಚಿತ್ರದ ನಿರ್ದೇಶಕರಾದ ಗೀತಪ್ರಿಯ ಅವರು ಮೂಲ ಕಥೆಯನ್ನು ಒಂದಷ್ಟು ಬದಲಾವಣೆ ಮಾಡಿದರು. ಅತಿಯಾಗಿ ಸಂದೇಹ ಪಡುವಂತಹ ಪ್ರವೃತ್ತಿಯ ಹೆಂಡತಿಯ ಕಾರಣದಿಂದಾಗಿ ಗಂಡ ಹೆಂಡತಿ ನಡುವೆ ಅಸಮಾಧಾನ ಬೆಳೆಯುತ್ತಾ ಹೋಗುತ್ತೆ. ಈ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಈ ಹಾಡನ್ನು ಗೀತಪ್ರಿಯ ಅವರು ಬರೆದಿದ್ದು. ಗೀತೆಗೆ ಜೀವ ತುಂಬಿ ಹಾಡಿದ ಗಾಯಕಿ ಎಸ್ ಜಾನಕಿ.

ಕಲ್ಯಾಣಿ ರಾಗದಲ್ಲಿ ಮೂಡಿಬಂದಂತಹ ಇನ್ನಷ್ಟು ಜನಪ್ರಿಯ ಹಾಡುಗಳನ್ನು ನೋಡೋದಾದರೆ, ಸಮಯದ ಗೊಂಬೆ ಚಿತ್ರದ ಕೋಗಿಲೆ ಹಾಡಿದೆ ಕೇಳಿದೆಯ, ಬಬ್ರುವಾಹನ ಸಿನಿಮಾದ ಈ ಸಮಯ ಆನಂದಮಯ ಅನ್ನೋ ಶೃಂಗಾರ ರಸ ತುಂಬಿದ ಗೀತೆ, ಗೀತಾ ಚಿತ್ರದ ನನ್ನ ಜೀವ ನೀನು ನನ್ನ ಬಾಳ ಜೋಡಿ ನೀನು, ಶ್ರಾವಣ ಬಂತು ಸಿನಿಮಾದ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ, ಅನುಪಮ ಸಿನಿಮಾದ ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ, ಮೋಡದ ಮರೆಯಲ್ಲಿ ಸಿನಿಮಾದ ಜೀವ ನೀನು ದೇಹ ನೀನು, ಹೀಗೆ ಕೆಲವೊಂದು ಹಾಡುಗಳು ನೆನಪಿಗೆ ಬರ್ತವೆ. 1979 ವಿಜಯ್ ನಿರ್ದೇಶನದಲ್ಲಿ ಬಂದ ಅನಂತನಾಗ್ ಲಕ್ಷ್ಮೀ ಜೋಡಿಯ ಸಿನಿಮಾ ನಾನಿನ್ನ ಬಿಡಲಾರೆ, ಕನ್ನಡ ಸಿನಿಮಾ ರಂಗದಲ್ಲಿ ಬಂದಂತಹ ಅತ್ಯುತ್ತಮ ಭಯಾನಕ ಅಂದರೆ ಹಾರರ್ ಸಿನಿಮಾಗಳ ಸಾಲಲ್ಲಿ ಬಹಳಷ್ಟು ಜನಪ್ರಿಯವಾದ ಸಿನಿಮಾ ಇದಾಗಿತ್ತು. ಅನಂತನಾಗ್ ಲಕ್ಷ್ಮೀ ಜೋಡಿ ಅಭಿನಯಿಸಿದ ಪ್ರಥಮ ಚಿತ್ರ ಕೂಡ ಇದಾಗಿದೆ. ಸಿನಿಮಾದಲ್ಲಿ ನಾಯಕ ಅನಂತನಾಗ್ ತನ್ನ ಹಿಂದಿನ ಪ್ರಿಯತಮೆಯ ಪ್ರೇತದ ಕಾಟದಿಂದಾಗಿ ತೊಂದರೆಗೆ ಒಳಗಾಗೋದು, ಆ ಸಂದರ್ಭದಲ್ಲಿ ಹೆಂಡತಿಯ ಪಾತ್ರದಲ್ಲಿ ಅಭಿನಯಿಸಿದ ಲಕ್ಷ್ಮಿ ತನ್ನ ಪತಿಯನ್ನು ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಪ್ರಯತ್ನಿಸೋದು ಈ ಸಿನಿಮಾದ ಕಥಾ ಸಾರಾಂಶ. ನಾನಿನ್ನ ಬಿಡಲಾರೆ ಎಷ್ಟೊಂದು ಜನಪ್ರಿಯವಾಯಿತು ಅಂದರೆ ಹಿಂದಿಯಲ್ಲಿ ರೀಮೇಕ್ ಆಗಿ ಮಂಗಳಸೂತ್ರ ಅನ್ನೋ ಹೆಸರಲ್ಲಿ ಸಿನಿಮಾ ತಯಾರಾಯಿತು. ಕನ್ನಡದಲ್ಲಿ ಲಕ್ಷ್ಮಿಯವರು ನಿರ್ವಹಿಸಿದ ಪಾತ್ರವನ್ನು ಹಿಂದಿಯಲ್ಲಿ ರೇಖಾ ನಿರ್ವಹಿಸಿದರೆ, ಅನಂತನಾಗ್ ಅವರು ಹಿಂದಿ ಅವತರಣಿಕೆಯಲ್ಲೂ ನಾಯಕನಾಗಿ ಅಭಿನಯಿಸಿದ್ದು ಈ ಸಿನಿಮಾದ ವಿಶೇಷ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ, ಕಲ್ಯಾಣಿ ರಾಗದಲ್ಲಿ ಸಂಯೋಜನೆಗೊಂಡ ಈ ಗೀತೆಯನ್ನು ಚಿವುದೇಶಂಕರ್ ಅವರು ರಚನೆ ಮಾಡಿದ್ದಾರೆ. ಈ ಹಾಡಿನ ಪಲ್ಲವಿಯಲ್ಲಿ ಅನುಪಲ್ಲವಿಯಲ್ಲಿ ಚರಣದಲ್ಲಿ ಎಲ್ಲ ಸೇರಿ ಒಟ್ಟು 28 ಹೊಸ ಅನ್ನೋ ಪದವನ್ನು ಬಳಸಿದ್ದು ವಿಶೇಷ. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಈ ಒಂದು ಸೊಗಸಾದ ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ.

0: ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಸಮಯ 10:01:10. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆ. ಇಂದು ತ್ಯಾಗರಾಜರ ಕೆಲವು ಕೃತಿಗಳು. ಮೊದಲಿಗೆ ಕೇಳೋಣ ಗಣನಾಥನೆ ಗುಣಬೋಧನೆ, ರಾಗ ಸಾರಂಗ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಈಗ ಕೇಳಿ ತ್ಯಾಗರಾಜರ ಕೃತಿ ಮಧ್ಯಮಾವತಿ ರಾಗ ಮಿಶ್ರಚಾಪು ತಾಳದಲ್ಲಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ ಬೀಗ 10:31:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕೇಳಿ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂಘರ್ಷ್ ಚಿತ್ರದ ಗೀತೆ ಸೋನು ನಿಗಮ್ ಅವರ ಸ್ವರದಲ್ಲಿ. ಸಮೀರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಸಂಗೀತ ಜತಿನ್ ಲಲಿತ್ ಅವರದು.

ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕರೀಬ್ ಚಿತ್ರದ ಗೀತೆ, ಕುಮಾರ್ ಸಾನು ಮತ್ತು ಸಂಜೀವನಿ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ರಾಹತ್ ಇಂದೋರಿ. ಅನು ಮಲಿಕ್ ಅವರ ರಾಗ ಸಂಯೋಜನೆ ಇದೆ.

ಗಾನಭಜನಾ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಕೇಳಿದ್ರೆ ಇಂದು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮ್ಮ ದೂರವಾಣಿ ಸಂಖ್ಯೆ 0827 22 228 558. ಮತ್ತೊಂದು ದೂರವಾಣಿ ಸಂಖ್ಯೆ 2281 29. ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ 11 ಗಂಟೆಯಿಂದ 12 ಗಂಟೆವರೆಗೆ ಪ್ರಸಾರ ಆಗತ್ತೆ. ಗಾನಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಏಕ್ ಚತುರ್ನಾರ್ ಚಿತ್ರದ ಗೀತೆ. ಸಚೇತ್ ತಂಡನ್ ಮತ್ತು ಶಿಲ್ಪರಾವ್ ಅವರು ಗೀತೆಯನ್ನು ಹಾಡಿದ್ದಾರೆ. ಸೈರಾ ಅಪೂರ್ವ ಅವರ ಗೀತೆಗೆ ಸಂಗೀತ ಅಭಿಜಿತ್ ಶ್ರೀವತ್ಸ ಅವರದು.

ನೀವೀಗ ಕೇಳುತ್ತಿರುವ ಗೀತೆ ಕೌಶಲ್ ಜಿಸ್ ವರ್ಸಸ್ ಕೌಶಲ್ ಚಿತ್ರದ್ದು. ಸರೋಜ್ ಸುಮನ್ ಮತ್ತು ಆಲಿ ಅಸ್ಲಂ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಶೇಖರ್ ಅಸ್ತಿತ್ವ ಅವರ ಸಾಹಿತ್ಯಕ್ಕೆ ವಿಕ್ರಮ್ ಮೊಂಟಸೈರ್ ಅವರ ಸಂಗೀತವಿದೆ.

ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ವರೆಗೆ.

0: ಪ್ರಣಾಮ.
1: ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗು. ಪೋಷಕರೇ ಪ್ರೋತ್ಸಾಹ ಕೊಡ್ತೀರಲ್ಲ.
2: ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್,
1: ಸೌಹಾರ್ದ ಸೌರಭ.
2: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು.
3: ಗಾನಭಜನ ಕಾರ್ಯಕ್ರಮದ ಕಡೆಗೆ ದುರ್ಲಭ್ ಪ್ರಸಾದ್ ಕಿ ದೂಸ್ರಿ ಶಾದಿ ಚಿತ್ರಕ್ಕೆಂದು ದಿವ್ಯಾ ಕುಮಾರ್, ಕಲ್ಪನಾ ಗಂಧರ್ವ ಅವರು ಹಾಡಿರುವ ಗೀತೆ, ಜುನೋ ಅವರ ಸಾಹಿತ್ಯ ಸಂಗೀತ, ಅನುರಾಗ್ ಸೈಕ್ಯ ಅವರದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ಶ್ರೋತೃ ಬಾಂಧವರೇ, ಅಡುಗೆ ಹಾಳಾದರೆ ಒಂದು ದಿನ ನಷ್ಟ, ಬೆಳೆ ಹಾಳಾದರೆ ಒಂದು ವರ್ಷ ನಷ್ಟ, ಆದರೆ ವಿದ್ಯಾಭ್ಯಾಸ ಹಾಳಾದರೆ ಇಡೀ ಬದುಕೇ ನಷ್ಟ. ಓದುವ ಮನಸ್ಸು, ಆ ಓದುವ ಮನಸ್ಸನ್ನು ಗಮನದಲ್ಲಿಟ್ಟು ಓದ್ಕೊಳ್ಬೇಕು. ವಿದ್ಯಾಭ್ಯಾಸ ಅನ್ನೋದು ತುಂಬ ಮುಖ್ಯ ಅಂತ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತನ್ನು ಹೇಳ್ತಾ ಇಂದಿನ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ನಾವು ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ದಯವಿಟ್ಟು ಕರೆ ಮಾಡಿ, ನಿಮ್ಮಿಷ್ಟದ ಗೀತೆಯನ್ನು ಕೇಳಿ ಹಾಗೂ ನಮ್ಮೊಂದಿಗೆ ಮಾತಾಡಿ. ಹೊಸಬರು ಕರೆ ಮಾಡುವಾಗ ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನದಲ್ಲಿಟ್ಕೊಳ್ಬೇಕು, 0827 222 2258. ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ 228 129. ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ 11 ಗಂಟೆಯಿಂದ 12 ಗಂಟೆವರೆಗೆ ನೇರ ಪ್ರಸಾರ ಇದೆ. ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಿ. ಮೊದಲಿಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಯಾರು ಲೈನಲ್ಲಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು ಸರ್?
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ್ ಮಾತಾಡೋದು ಸರ್.
0: ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ
1: ಶ್ರೀಧರ್ ಅಂತ.
0: ಶ್ರೀಧರ್?
1: ಹೌದು ಸರ್.
0: ಶ್ರೀಧರ್ ಅವ್ರು ಏನ್ ಮಾಡ್ಕೊಂಡಿರೋದು?
1: ನಾನು ಕೃಷಿಕ ಸರ್.
0: ಏನ್ ಕೃಷಿ ಮಾಡ್ತೀರಾ?
1: ಅಡಿಕೆ.
0: ಹ್ಮ್.
1: ರಬ್ಬರು.
0: ಹ್ಮ್.
1: ಖರ್ಚಿಗೆ ಬೇಕಾದ ತೆಂಗಿನ ಮರ.
0: ಹ್ಮ್.
1: ಮತ್ತೆ ಎಲ್ಲ ಕರಿಮೆಣಸು ಸ್ವಲ್ಪ.
0: ಹ್ಮ್.
1: ಇದೆ ಸರ್, ಹೀಗೆ ಇದೆ. ಮತ್ತೆ ದನಗಳಿವೆ.
0: ಹ್ಮ್.
1: ಹೌದು ಸರ್,
0: ದನಗಳು ಬೇಕೇ ಬೇಕಾಗುತ್ತೆ. ನೀವೇನೇ ಕೃಷಿ ಮಾಡಿದ್ರು, ಕೃಷಿ ಮಾಡುವವ್ರ ಮನೆಯಲ್ಲಿ ದನ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ. ಯಾಕೆ?
1: ನಮ್ಮ ಗಿಡ್ಡವನ ಊರಿಂದ.
0: ಊರಿನ ದನನ?
1: ಹೌದು ಹೌದು.
0: ಊರಿನ ದನ ಅಂದ್ರೆ ನಿಮ್ಮ ದನ ಅಲ್ವಾ?
1: ಅಲ್ಲ, ನಮ್ಮ ಊರಿನ ದನ ಅಂತ ಹೇಳಿದ್ರೆ ಸಣ್ಣ ಜಾತಿ ಜರ್ಸಿ.
0: ದೇಶಿ ತಳಿ ಅಂತ ಹೇಳ್ತಾರೆ. ಅದು ಅದು ಒಳ್ಳೇದು. ಅದರ ಅದರ ಗೊಬ್ಬರ ಆಗಲಿ, ಅದರ ಗಂಜಲ ಆಗಲಿ, ನೋಡಿ ಅದು ಬಹಳ ಮಹತ್ವ ಪಡ್ಕೊಂಡಿದೆ. ಅದರ ಗಂಜಲದಲ್ಲಿ ನಾನಾ ಥರ ಔಷಧಿಗಳನ್ನು ತಯಾರು
1: ಮಾಡ್ತಾರೆ
0: ಅಲ್ವಾ? ಆದರೆ ನಾನಿಲ್ಲಿ ಏನು ಹೇಳೋದು ಅಂದರೆ, ಒಬ್ಬ ರೈತ ಒಂದು ಸಣ್ಣ ಹಿಡುವಳಿದಾರ ಅಂತ ಅಂದರೆ ಮನೆಯಲ್ಲಿ ಒಂದು 2-3 ದನ ಇರೋದು ಬಹಳ ಉತ್ತಮ ಅದು ಅಲ್ವಾ? ಯಾಕೆ ಅಂತೀರಾ?
1: ಒಂದನೇದಾಗಿ ನಮಗೆ ಗೊಬ್ಬರ.
0: ಕರೆಕ್ಟ್. ಹಾಂ,
1: ಗೊಬ್ಬರ ಅಂತ ಹೇಳಿದ್ರೆ ಅದು ನಮಗೆ ತೋಟ ಕೂಡ ಕ್ಲೀನ್ ಆಗ್ತದೆ. ಹುಲ್ಲು ಹೆರೆದು ದನಗಳಿಗೆ ಹಾಕಿದ್ರೆ ತೋಟ ಕ್ಲೀನ್ ಆಗ್ತದೆ.
0: ಹೌದೌದು.
1: ಇಲ್ಲಾಂದ್ರೆ ಅದು ದನಗಳಿಲ್ಲ ಅಂತ ಹೇಳಿದ್ರೆ ಅದನ್ನ ಮೆಷಿನ್ ನಲ್ಲಿ ಹೆರೆದು ಕ್ಲೀನ್ ಮಾಡಬೇಕಾಗ್ತದೆ.
0: ಹೌದು.
1: ಇನ್ನೊಂದೇ ಅಂತ ಹೇಳಿದ್ರೆ ನಮಗೆ ಬೇಕಾದ ಮಜ್ಜಿಗೆ, ಹಾಲು, ತುಪ್ಪ, ಮೊಸರು.
0: ಹೌದು.
1: ನಮಗೆ ಬೇಕಾದಾಗೆ ನಮಗೆ ಮಕ್ಕಳಿಗೆ ಎಲ್ಲ ಮಕ್ಕಳೆಲ್ಲ ಮನೆಯಲ್ಲಿ ಇರುವಾಗ
0: ಎಲ್ಲವೂ ಸಿಗ್ತದೆ ಅಲ್ವಾ?
1: ಹೌದು ಸರ್. ಈಗ ಒಂದು ಅಂಗಡಿಗೆ ಹೋದ್ರೆ ನಾವು ಊರಿನ ಹಾಲು ಉಂಟ ಅಂತ ಕೇಳ್ತಾರೆ ಸರ್, ಊರಿನ ದನದ ಹಾಲು ಉಂಟ ಅಂತ ಕೇಳ್ತಾರೆ ಸರ್. ನಿಮ್ಮ ನಂದಿನಿಯ ಹಾಲಿಗೆಲ್ಲ ಹೋಗುವಾಗ ನಾವು ಕೆಲವು ಸಂದರ್ಭದಲ್ಲಿ ದನಗಳ ಹಾಲು ಕರೀಲಿಕ್ಕೆ ಇಲ್ಲದ ಸಂದರ್ಭದಲ್ಲಿ ಕೇಳ್ತೇವೆ ಅಂಗಡಿಯಲ್ಲಿ ಹೋಗಿ.
0: ನಂದಿನಿ ಹಾಲು ಕೂಡ ಚೆನ್ನಾಗಿರುತ್ತೆ, ಆದ್ರೆ ನಮ್ಮ ಹಾಲು ಬಹಳ ಸ್ವಚ್ಛವಾಗಿರುತ್ತೆ, ರುಚಿಯಾಗಿರುತ್ತೆ, ಹೆಚ್ಚಿನದಾಗಿ ರುಚಿಯಾಗಿರುತ್ತಲ್ವಾ? ಹೌದು, ಫ್ಯಾಟ್ ಇರೋದ್ರಿಂದ ಅದರಲ್ಲಿ ಮೊಸರು ಚೆನ್ನಾಗಿ ಬರುತ್ತೆ ಹಾಲು. ಅದರಲ್ಲಿ ಬೆಣ್ಣೆ ತೆಗೆದ ನಂತರ ಮೊಸರು ಚೆನ್ನಾಗಿ ತುಪ್ಪವನ್ನು ಮಾಡಬಹುದು ಅಲ್ವಾ?

0: ಅದರ ಕೆಲಸ ಮಾಡಿದ್ರೆ ಸಮಯ ಹೋಗ್ತೇವೆ ಸರ್.
1: ರೈತರು ಯಾಕೆ
0: ಸಮಯ
1: ಇಟ್ಕೊಳ್ಬೇಕು
0: ಕೈಯಲ್ಲಿ
1: ಅಂತಂದರೆ,
0: ಕೊಡಬೇಕಷ್ಟೇ.
1: ರೈತರು ಯಾಕೆ ದನಗಳನ್ನು ಇಟ್ಕೊಳ್ಬೇಕು? ಅದು ನೀವು ದೇಶಿ ತಳಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಮನೆ ಪಕ್ಕದಲ್ಲಿ ಏನು ಕಟ್ಕೊಂಡಿರ್ತೀರಲ್ಲ ದನಗಳು, ಅದರಲ್ಲೂ ಕೆಲವು ಕಾಯಿಲೆಗಳು ನಿಯಂತ್ರಣಕ್ಕೆ ಬರ್ತಾವಂತೆ ಆ ದನಗಳಿಂದ.
0: ಇರ್ಬೋದು
1: ಆಯಿತಾ?
0: ಇರ್ಬೋದು
1: ಹಾಗಾಗಿ ನಮ್ಮ
0: ಹೌದು
1: ರೈತ ಮಿತ್ರ ದನಗಳು, ನಮ್ಗೆ ಯಾವತ್ತೂ
0: ಹೌದು
1: ಪ್ರಾಣಿಗಳು ಅನ್ನೋದು ಬೇಕೇ ಬೇಕು ಅಲ್ವಾ?
0: ಹೌದು ಹೌದು ಸರ್.
1: ಹ್ಞೂ.
0: ನಮಗೆ ಎಲ್ಲ ಬೇಕಾದ ಎಲ್ಲ ನಿಮ್ಮ ದನಗಳಿಂದಾಗಿ ನಮಗೆ ಬೇಕಾದ ಮನೆಯಲ್ಲಿ ಮನೆಯಲ್ಲಿ ಒಂದು ಹಾಲು ಮಜ್ಜಿಗೆ ಇಲ್ಲ ಅಂತ ಹೇಳಿದ್ರೆ ಯಾವ ಏನೂ ಇಲ್ಲ ಅಂತ ಹೇಳಿ ಆಗ್ತದೆ ಸರ್ ನಮಗೆ.
1: ಹೌದು. ಹ್ಞೂ.
0: ಹೌದು
1: ಮಕ್ಕಳಿಗೆ ಬೇಕಾದಂಥ ಹಾಲು, ನೀವು ಪೌಷ್ಟಿಕ ಆಹಾರ
0: ಹೌದು
1: ಹಾಲಲ್ಲಿದೆ. ಆಯಿತಾ?
0: ಹೌದು ಸರ್
1: ಅತ್ಯಂತ
0: ಹೌದು
1: ಕ್ಯಾಲ್ಶಿಯಂ ಇರುವಂಥದ್ದು ಹಾಲು. ಹ್ಞೂ.
0: ಹೌದು
1: ಹಾಲು ಕುಡಿದ್ರೆ ಮಕ್ಕಳಿಗೆ ಕೊಡ್ತಾ ಇದ್ರೆ ಅವರ ಮೆದುಳು ಕೂಡ ಭಾಳ ಬೆಳವಣಿಗೆ ಹೆಚ್ಚಾಗುತ್ತೆ
0: ಹೌದು
1: ಅಂತ ಹೇಳಲಾಗುತ್ತೆ.
0: ಖಂಡಿತ
1: ಯಾವ
0: ಸರ್.
1: ಹಾಡಿಗೆ ಬೇಕು ನಿಮಗೆ ಶ್ರೀಧರ್
0: ಸರ್
1: ಅವರೇ?
0: ನನಗೆ ಇವತ್ತು ಹಳೆ ಹಾಡು ಸರ್, ಎಸ್ ಜಾನಕಿ ಅವರ ಹಾಡಿದ್ದು
1: ಹ್ಞೂ.
0: ರಾಮ ಲಕ್ಷ್ಮಣ ಚಿತ್ರದಲ್ಲಿ ಹೇಳಿದ್ದು ಸುಳ್ಳಾಗಬಹುದು ಅಂತ ಹೇಳಿ ಒಂದು ಹಾಡು ಉಂಟು ಸರ್. ಆ ಹಾಡನ್ನು ಸರ್ ಅರ್ಥಗರ್ಭಿತವಾದ ಹಾಡು ಸರ್ ಅದು.
1: ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಲ್ವಾ?
0: ಹೌದು ನೋ ಹೌದು ಹೌದು
1: ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರೆ.
0: ಪ್ರಾಮಾಣಿಸಿ ನೋಡ್ಬೇಕು ಅಂದ್ರೆ ಅದ ಸಿನಿಮಾದಲ್ಲಿ ನೋಡಿದ್ರೆ ಉಂಟಲ್ಲ ಸರ್ ಅದೊಂದು
1: ಇವಾಗ ಏನಾಗಿದೆ
0: ಬಹಳ
1: ಹೇಳಿ, ಎಲ್ಲವು ಕಡೆ ಬರೀ ಗಾಸಿಪ್.
0: ಹೌದು ಗ್ರಾಫಿಕ್ ಇರ್ತೇವೆ ಸರ್.
1: ಆಯ್ತು, ಅಲ್ಲಿ ಏನೋ ಕೇಳಿದ್ವಿ ನಾವು ಅಂದರೆ, ಈಗ ನಾನು ಏನೋ ಕೇಳಿರ್ತೇನೆ ನಿಮ್ಗೆ ಹೇಳುವಾಗ ನಾನು ಬೇರೆ ರೀತಿ ಹೇಳ್ತೀನಿ, ನೀವು
0: ಹೌದು
1: ಬೇರೆಯವ್ರಿಗೆ
0: ಸರ್
1: ಹೇಳುವಾಗ ಬೇರೆ, ಅದೊಂದು ಬೇರೆ
0: ವಿಭಿನ್ನ
1: ರೀತಿ ಆಗುತ್ತೆ ಅಲ್ವಾ?
0: ವಿಭಿನ್ನ ವಿಭಿನ್ನ ರೀತಿ
1: ಬೇರೆ
0: ಆಗ್ತದೆ
1: ಬೇರೆ ರೀತಿಯ ಕಲ್ಪನೆಗಳು ತಿರ್ಕೊಂಡು
0: ಹೌದು
1: ನಾವು ಆ
0: ಖಂಡಿತ
1: ವಿಚಾರನೇ ನಾವು ಆ ವಿಚಾರ ಬಿಟ್ಟು ಬೇರೆ ವಿಚಾರದ ಕಡೆ ಹೋಗೋಕ್ಕಾಗುತ್ತೆ.
0: ಹೌದು ಸರ್
1: ಸೊ
0: ಹೌದು
1: ನೀವು
0: ಸರ್
1: ಕೇಳಿದ ಗೀತೆ ಇದೆ, ನಾವು ಪ್ರಸಾರ
0: ಹೌದು
1: ಮಾಡ್ತಾ ಇದ್ದೀವಿ, ಕೇಳಿ. ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಓಕೆ ಸರ್ ಥ್ಯಾಂಕ್ ಯು
1: ಓಕೆ
0: ಸರ್ ಥ್ಯಾಂಕ್ ಯು.
1: ಓಕೆ.

0: ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯವೀಗ 11:13:58. ಈ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಈಗ ನನ್ನೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ.
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಎಂ ಶಕುಂತಲಾ. ಮಂಜುನಾಥ್, ಆರಂಭದಲ್ಲಿ ನೀವು ಮಾತನಾಡಿದ್ರಿ, ಒಂದು ಚಂದದ ಮಾತು, ಆ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಿ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ ನಿರೂಪಕರು ಬ್ರೇ ಮಾಡಲಿ ಅಂತ ನಾನು ಈ ಪಕ್ಕದ ರೂಮ್ನಲ್ಲೇ ನಾನು ಕುಳಿತಿದ್ದೆ ಕೇಳ್ತಾ. ಆದರೆ ಆ ಒಂದು ಮಾತಿದೆಯಲ್ಲ, ಅದು ನನ್ನನ್ನು ಸ್ಟುಡಿಯೋವರೆಗೆ ಕರೆ ತಂತು. ಇಷ್ಟು ಚಂದದ ಮಾತು, ಈಗ ಮತ್ತೊಮ್ಮೆ ಅದನ್ನು ನಮ್ಮ ಶ್ರೋತೃಗಳಿಗೆ ತಿಳಿಸ್ಬಿಡಿ. ಅದನ್ನು
0: ಅಡುಗೆ ಹಾಳಾದ್ರೆ ಒಂದಿನಕ್ಕಷ್ಟೇ ನಷ್ಟ, ಅದೇ ಬೆಳೆ ಹಾಳಾದ್ರೆ ಒಂದು ವರ್ಷ ನಷ್ಟ, ಆದ್ರೆ ವಿದ್ಯಾಭ್ಯಾಸ ಹಾಳಾದ್ರೆ ಇಡೀ ಬದುಕೇ ನಷ್ಟ ಅಂತ. ಅದಕ್ಕೆ ಓದೋ ವಯಸ್ಸಲ್ಲಿ ಗಮನವಿಟ್ಟು ಓದಿ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಮುಖ್ಯ ಅಂತ.
1: ಹೌದಲ್ವಾ, ಇದು ಸತ್ಯದ ಮಾತು, ನೂರಕ್ಕೆ ನೂರರಷ್ಟು ಸತ್ಯದ ಮಾತು. ಆದರೆ ವಿದ್ಯಾಭ್ಯಾಸವನ್ನ ಕೊಡಿಸುವವರ ಜವಾಬ್ದಾರಿಯ ಬಗ್ಗೆ ನೀವು ಹೇಳಲಿಲ್ವಲ್ಲ, ಯಾಕೆ?
0: ಜವಾಬ್ದಾರಿನೂ ಅಷ್ಟೇ ಇರುತ್ತೆ. ಈಗ ಪೋಷಕರು ಕೆಲವು ಹೊತ್ತು ಮಾತ್ರ ಇರ್ತಾರೆ ಮಕ್ಕಳ ಜೊತೆ, ಈಗ ಸಂಜೆ ಬೆಳಗ್ಗೆ ಬೆಳಗ್ಗೆ ಹೋದಾಗೆ ಮಕ್ಕಳು ಸಂಜೆವರೆಗೂ ಶಾಲೆಗಳಲ್ಲೇ ಓದ್ತಾ ಇರ್ತಾರೆ, ಕಾಲೇಜಲ್ಲೇ ಇರ್ತಾರೆ, ಆಯ್ತಾ, ಅಲ್ಲಿವರೆಗೂ ಅವ್ರನ್ನ ನೋಡೋಕ್ಕಾಗಲ್ಲ. ಆದ್ರೆ ಇವತ್ತು ಹೇಗಿರುತ್ತೆ ಅಂತಂದ್ರೆ, ಆ ವಿದ್ಯಾರ್ಥಿಗಳು ಓದೋ ಸಬ್ಜೆಕ್ಟೇ ಅಷ್ಟು ನಮ್ಗೆ ಪೇರೆಂಟ್ಗೆ ನೋಡಿದ್ರೇನೆ ಪೋಷಕರಿಗೆ ಕಷ್ಟ ಅನ್ಸುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಆದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಓದ್ತಾ ಇರ್ತಾರೆ.
1: ಅಲ್ಲ, ಈಗ ಟೀಚರ್ಸ್ ಕೆಲಸ ಏನು, ಗುರುಗಳು ಅವರು ಪಾಠ ಮಾಡಬೇಕು, ಮಾಡ್ತಾರೆ. ನೀವು ಹೇಳಿದ್ದು ಕರೆಕ್ಟ್, ತಪ್ಪು ಅಂತ ಅಲ್ಲ. ಆಮೇಲೆ ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಅವರಿಗೆ ಏನನ್ನ ತಿಳಿಸಿ ಹೇಳಬೇಕು?
0: ಅಲ್ಲ, ನಾವು ಈಗ ಅದು ಕರೆಕ್ಟ್ ನೀವು ಹೇಳಿದ್ದು ಸತ್ಯ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ವಿದ್ಯಾರ್ಥಿಗಳು ಸ್ಕೂಲಲ್ಲಿ ಇರೋಕ್ಕಿಂತ ಮುಂಚೆ ಹೆಚ್ಚು ಮನೇಲಿ ಇರ್ತಾರೆ ಅಂತ ನಾವು ಟೀಚರ್ಸ್ ಹೇಳ್ತಾರೆ. ಆದ್ರೆ ನಾನು ಹೇಳೋದು ಸ್ಕೂಲಲ್ಲೇ ಹೆಚ್ಚು ಅವ್ರು ಕಲಿತಾರೆ ಅಂತ ಅಷ್ಟೇ ಹೇಳ್ತಾ ಇರೋದು. ಆದ್ರೆ ಪೇರೆಂಟ್ಗಳು ಏನ್ ಹೇಳ್ಬೇಕು ಅಂದ್ರೆ, ನೀವು ಬಂದಾಗ ಆ ಮಗು ಏನ್ ಬರ್ಕೊಂಡ್ ಬಂದಿದೆ,

0: ಓದಿದ್ಯಾ ಆ ಬುಕ್ನ ಒಂದ್ಸಲ ತೆರೆದು ನೋಡ್ಬೇಕು ನಾವು. ಕೊಡಪ್ಪ ಏನಿವತ್ತು ನಿಮ್ಮ ಶಾಲೆನಲ್ಲಿ ಪಾಠ ಮಾಡಿದ್ರು, ಯಾವ ಟೀಚರ್ ಏನು ಹೇಳ್ಕೊಟ್ರು ಅದನ್ನ ಕೇಳಿ ಸ್ವಲ್ಪ ನಾವು ನೋಟ್ಸ್ನೆಲ್ಲ ತೆಗೆದು ನೋಡ್ಬೇಕು ನಾವು. ಆಗ ವಿದ್ಯಾರ್ಥಿಗೆ ಸ್ವಲ್ಪ ಹೆದರಿಕೆ ಶುರುವಾಗ್ತದೆ, ಓ ಇಲ್ಲೇನೋ ಇದೆ, ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು, ನಾನು ಓದ್ಲಿಕ್ಕೆ ತಯಾರಾಗಬೇಕು, ಮುಂದಿನ ಪರೀಕ್ಷೆ ಬರುತ್ತೆ ಆಗ ನಾನು ಮಾರ್ಕ್ಸ್ ತಗೊಳ್ಬೇಕು ಅನ್ನೋ ಜವಾಬ್ದಾರಿ ಅವನಿಗೂ ಬರುತ್ತೆ. ಒಂದು ಇನ್ನೊಂದು ಪೋಷಕರು ಇವತ್ತು ಏನಾಗ್ಬಿಟ್ಟಿದ್ದಾರೆ ಅಂದರೆ ಅವರಿಗೆ ಟೈಮೇ ಸಾಕಾಗ್ತಾ ಇಲ್ಲ, ಯಾವಾಗ ನೋಡಿದ್ರು ನಾನು ಬಿಸಿ ಇವ್ರಿಗೇನು ಓದ್ಕೊಳ್ಳೋಕ್ಕೆ ಹಾಗೆ ಹೇಳ್ತಾರೆ. ಏನೇ ಬಿಸಿ ಆದ್ರೂ ಒಂದು ಅರ್ಧ ಗಂಟೆನಾದರೂ ತನ್ನ ಮಗು ಜೊತೆ ಕೂತ್ಕೊಳ್ಬೇಕು, ಆ ಮಗುಗೂ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲ.
1: ಅಲ್ಲ, ಈ ಅಂಶ ತಿಳ್ಕೊಳ್ಬೇಕಲ್ಲ ಪೋಷಕರು,
0: ತಿಳ್ಕೊಳ್ಬೇಕು. ಅದಕ್ಕೆ ನಾವು ಈಗ ತಿಳಿಸ್ಕೊಡ್ತಾ ಇರೋದು.
1: ಏನಾಗಿದೆ ಗೊತ್ತಾ, ಸಂಕಷ್ಟ ಅನ್ನೋದು ಈಗ ಮಳೆ, ಇಷ್ಟೊಂದು ಮಳೆ ಬರ್ತಾ ಇದೆ, ಅರ್ಜೆಂಟಿಗೆ ನಾವು ಎಲ್ಲೋ ಕರೆಕ್ಟ್ ಸಮಯಕ್ಕೆ ಹೋಗಕ್ಕಾಗಲ್ಲ, ಯಾಕೆ ಹೇಳಿ ಏನೋ ಅಪಾಯ ಆಗಬಹುದು, ಅಪಘಾತ ಆಗಬಹುದು ಅಂತ. ಆಗ ನಿಧಾನವೇ ಪ್ರಧಾನ ಅನ್ನೋ ಒಂದು ನೀತಿಯನ್ನ ನಾವು ಅನುಸರಿಸಲೇಬೇಕಲ್ವಾ. ಇವೆಲ್ಲದರ ನಡುವೆ ಮಗುವಿನ ಬಗ್ಗೆ ಕಾಳಜಿ ವಹಿಸುವುದು ಸ್ವಲ್ಪ ಕಡಿಮೆಯೇ ಅಂತ ಹೇಳೋದನ್ನ ನಾವು ಒಪ್ಪಬಹುದಲ್ವಾ.
0: ಈಗ ನೋಡಿ, ಎಲ್ರಿಗೂ ದೇವ್ರು ಕೊಟ್ಟಿರೋದು ಒಂದೇ ಟೈಮ್, 24 ಗಂಟೆ.
1: ಹೌದು,
0: ನಮ್ಗೆ ಟೈಮ್ ಸಾಕಾಗಲ್ಲ ನಾನು ಬಿಸಿ ಅಂತಂದರೆ ಅದು ಇಲ್ಲ. ಆಯಿತಾ, ಎಂಥ ಸಾಧನೆ ಮಾಡಿರುವಂತಹ ಎಷ್ಟೆಷ್ಟೋ ಜನ ಇದ್ದಾರೆ, ಅವ್ರಿಗೂ ಇದ್ದಿದ್ದು ಬರೀ 24 ಗಂಟೆ ಅಷ್ಟೇ ಅಲ್ವಾ. ಆ ಗಂಟೆನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಆ ಕಾಲದೊಂದಿಗೆ ನಾವು ಹೊಂದಾಣಿಕೆ ಆಗಬೇಕು ಅಲ್ವಾ. ಕಾಲ ಕಾಯಲ್ಲ
1: ನೋಡಿ. ಇವಾಗ ನಾನು ಮಧ್ಯ ಪ್ರವೇಶ ಮಾಡ್ತಾ ಇದ್ದೀನಿ. ಮಕ್ಕಳ ಆರೋಪ ಏನು ಗೊತ್ತಾ, ತಂದೆ ತಾಯಿಗಳು ಅವರವರ ಕೆಲಸದಲ್ಲಿ ಬಿಸಿ ಆಗ್ತಾರೆ, ನಮಗೆ ಸಮಯ ಕೊಡಲ್ಲ, ನಾವೇನ್ ಮಾಡೋದು ಅಂತ. ನಿಜವಾಗಿ ನೀವು ಪ್ರಸ್ತಾಪ ಮಾಡಿದಂತಹ ಸಂಗತಿ ಎಲ್ಲ ಪೋಷಕರು ಹಿರಿಯರು ತಿಳಿದುಕೊಳ್ಬೇಕಾದಂತಹ ಒಂದು ಸಂಗತಿ. ಅವರಿಗೆ ಆಹಾರದ ಬಗ್ಗೆ ಎಚ್ಚರಿಕೆ ಇರಬೇಕು, ಕಾಳಜಿ ಇರಬೇಕು. ಏನನ್ನ ಅವರಿಗೆ ತಿನ್ನಿಸಿದ್ರೆ ಅವರ ಬೆಳವಣಿಗೆ ಆಗುತ್ತೆ, ಯಾವ ಅಂಶಗಳನ್ನ ಸಂಸ್ಕಾರಯುತವಾಗಿ ಕಲಿಸಿದ್ರೆ ಅವರಿಗೆ ಮಾನಸಿಕ ಬೆಳವಣಿಗೆ ಆಗುತ್ತೆ, ವಿಕಸನ ಆಗುತ್ತೆ. ಈ ವ್ಯಕ್ತಿತ್ವ ವಿಕಸನ ತರಬೇತಿಗಳಲ್ಲಿ ನಾವು ಕಂಡಿದ್ದೀವಿ, ಇವೆಲ್ಲವನ್ನ ಹೇಳ್ತಾರೆ. ಈಗ ಪೋಷಕರಿಗೆ ಸಮಯ ಇಲ್ಲ, ನೀವು ಹೇಳ್ಬಿಟ್ಟಿದ್ರಿ, ನೀವು ಪೋಷಕರಾಗಿ ಹೇಳ್ತಾ ಇದ್ರಿ ಸಮಯ ಇಲ್ಲ ಅಂತ. ಆದಾಗ್ಯೂ ಒಂದೆರಡು ನಿಮಿಷ ನಾವು ಯೋಚನೆ ಮಾಡಲೇಬೇಕು ಅಲ್ವಾ. ಈಗ ಮುಂದಿನ ಕರೆ,
0: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ ನೋಡೋಣ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಅಮ್ಮ, ಯಾರು ಮಾತಾಡೋದು? ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರು. ಕೆಲಸದ ಬಿಡುವು ಮಾಡಿಕೊಂಡ್ರು ಕರೆ ಮಾಡಿದ್ರಿ ನಮ್ಗೆ. ಮಾತಾಡ್ತಾರೆ, ಮಾತಾಡಿ ಶಕುಂತಲ್ ಅವ್ರು.
1: ಸರಸ್ವತಿ ಅವರೇ ನಮಸ್ಕಾರ. ಇವತ್ತು ಏನು ತಿಂಡಿ? ತಿಂಡಿ ಏನು? ಹೇಗ್ ಮಾಡಿದ್ರಿ?
2: ಕೆಸುವಿನ ಪತ್ರೊಡೆ ಮಾಡಿದ್ದೇವೆ.
1: ಹೇಗೆ ಮಾಡಿದ್ರಿ, ಒಂದ್ ಸ್ವಲ್ಪ ಬೇಗ ಬೇಗ ಹೇಳ್ಬಿಡಿ.
2: ನಾವು ಕೆಸುವನ್ನು ತಂದು ಚೆನ್ನಾಗಿ ತೊಳೆದಿಟ್ಟು ಅಕ್ಕಿಯನ್ನು ನೆನೆಸಿಡ್ತೇವೆ, ಮತ್ತೆ ಕೆಸುವಿನ ಎಲೆಯನ್ನು ಚೆನ್ನಾಗಿ ಕಟ್ ಮಾಡಿ ಮೇಡಮ್ ನೆನೆಸಿದ ಅಕ್ಕಿಯನ್ನು ಮಿಕ್ಸಿನಲ್ಲಿ ಹಾಕಿ ಅದನ್ನು ಕದ್ದು ಇಡುವುದು ಮೇಡಮ್. ಅದನ್ನು ಕಡ್ದ ಅಕ್ಕಿಯನ್ನು ಮತ್ತೆ ಈ ಕೆಸುವಿನ ಕಟ್ ಮಾಡಿದನ್ನು ಎಲೆಯನ್ನು ಮಿಕ್ಸ್ ಮಾಡುದು. ಮಿಕ್ಸ್ ಮಾಡಿ ಅದಕ್ಕೆಲ್ಲ ಹಾಕ್ಲಿಕ್ಕೆ ಉಂಟು ಮೇಡಮ್.
1: ಏನೆಲ್ಲ ಹಾಕ್ತೀರಿ?
2: ಮತ್ತೆ ಧನ್ಯ, ಮೆಣಸು, ಮತ್ತೆ ಶುಂಠಿ, ಎಲ್ಲ ಹುಳಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಹುರಿಬೇಕು. ಹುರಿದು ಅದನ್ನು ಕಡಿಬೇಕು.
1: ಅಲ್ಲ, ನೀವು ಲಿಸ್ಟ್ ಸರಿಯಾಗಿ ಹೇಳಲಿಲ್ಲ. ಮೆಣಸು ಹೇಳಿದ್ರೆ ಧನಿಯಾ, ಅಲ್ಲ ನೀವು ಹೇಳಿದ್ದು ಧನಿಯಾ ಮೆಣಸು ಎರಡೇ ಕೇಳಿದ್ದು ನಮ್ಮ ಶ್ರೋತೃಗಳಿಗೆ.
2: ಧನಿಯಾ, ಮೆಣಸು, ಜೀರಿಗೆ, ಮತ್ತೆ ಇದು ಶುಂಠಿ, ಮತ್ತೆ ಹುಳಿ ಎಲ್ಲ ಹಾಕಿ ಅದನ್ನು ಮಿಕ್ಸಿನಲ್ಲಿ ಹಾಕಿ ಕಡಿಬೇಕು.
1: ರುಚಿ ರುಚಿ
2: ರುಚಿ ಮತ್ತೆ ಉಪ್ಪು ಹಾಕ್ಲಿಕ್ಕೆ ಉಂಟು ಮೇಡಮ್. ಉಪ್ಪು ಹಾಕಿ ಕಡಿಯುವಾಗ
1: ಅದನ್ನ ಹೇಳ್ಬೇಕು.
2: ಅಕ್ಕಿಯಲ್ಲಿ ಹಾಕಿ ಅದು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಈ ಸೊಪ್ಪನ್ನೆಲ್ಲ ಕಟ್ ಮಾಡಿದನ್ನ ಹಾಕಿ ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ಮಡಚಿ ಇಡುದು ಮೇಡಮ್.
1: ಮಡಚಿ ಎಲ್ಲಿ ಇಡೋದು?
2: ಅದೇ ಅದೇ ಅಲ್ಲಿ
1: ಅಲ್ಲ, ಕಾಲ್ ಬಂತು ಅಂತ ಹಾಗೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅದು ಪತ್ರ.
2: ನಾವು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಸಂಜೆ ಮಾಡಿ ಇಡುದು.

0: ನಾನು ನೋಡಿ, ಒಂದು ಒಳ್ಳೆಯ ಪೌಷ್ಟಿಕವಾದಂತಹ ನಮ್ಮ ಕೊಡಗಿನ ನೆಲದ ವಿಶೇಷ ತಿನಿಸಿನ ಬಗ್ಗೆ ನೀವು ಹೇಳಿದ್ರಿ, ಧನ್ಯವಾದ ನಿಮಗೆ. ಈಗ ನುಡಿಗಟ್ಟನ್ನ ಹೇಳ್ತಾರೆ ನಿರೂಪಕರು.
1: ಪತ್ರೊಡೆ ತಿಂತ ತಿಂತ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗೆ ನಿಮಗೊಂದು ನುಡಿಗಟ್ಟು ಈಗ ಸರಸ್ವತಿ ಅವರಿಗೆ, ಮರಳು ಮಾಡು ಅಂತ ಹೇಳ್ತಾರೆ.
2: ಮರಳು ಮಾಡು ಅಂದ್ರೆ ನಾವು ಯಾರನ್ನು ಮಾತಾಡುವಾಗ ಮರಳು ಮಾಡಿ ಬಿಡ್ತಾರೆ ಮೇಡಮ್. ಸರಿ, ಅಂದ್ರೆ ಒಂದು ವಿಷಯವನ್ನು ಹೇಳ್ತಾರೆ, ಅದು ಅಲ್ಲವ ಸತ್ಯವ ಸುಳ್ಳು ಅಂತ ಗೊತ್ತಾಗುದಿಲ್ಲ, ಅವರು ಮರಳು ಮಾಡಿಕೊಂಡು ಹೋಗ್ತಾರೆ ಅದನ್ನು.
0: ಅದು ವಾಕ್ಯ ಆಗ್ಲಿಲ್ಲ, ಅದು ನೀವು ಅರ್ಥ ಮಾಡ್ಕೊಂಡಿದ್ದಲ್ಲ
2: ಮೇಡಮ್. ನಾವು ಎಂತ ಗೊತ್ತಿಲ್ಲ, ಸರಿಯಾಗಿ ತಿಳಿದುಕೊಂಡೇ ಹೋಗ್ಬೇಕು.
0: ಅಂದ್ರೆ ಎಚ್ಚರಿಕೆಯಿಂದ ಕೇಳುವುದನ್ನ ಎಚ್ಚರಿಕೆಯಿಂದ ನಾವು ಅನುಸರಿಸಬೇಕು.
2: ಹೌದು ಮೇಡಮ್,
0: ಇಲ್ಲ ಮರಳು ಮಾಡಿಬಿಡ್ತಾರೆ. ಧನ್ಯವಾದ. ನಿಮ್ಮ ಹಾಡು ಯಾವ್ದು ಹೇಳಲಿಲ್ಲ.
2: ನನಗೆ ಬೆಂಕಿ ಬರೆ ಚಿತ್ರದಿಂದ ಮೇಡಮ್.
0: ಯಾಕಾಗಿ ಇಷ್ಟ?
2: ನಿನ್ನನಗೂ ಹೂವಂತೆ, ನಿನ್ನ ನಡೆಯೂ ಹಾಡಂತೆ, ಅರುಷ ಅರುಷ ಎಂದಿಗೂ ಅಂತ.
0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧನ್ಯವಾದ ಸರಸ್ವತಿ ಅವರೇ. ನೋಡಿ ಎಂತಹ ಈಗ ಮಂಜುನಾಥ್ ಹೇಳ್ತಾ ಇದ್ರು, ಸಮಯವನ್ನ ಹೊಂದಿಸ್ಕೋಬೇಕು ಅಂತ. ಅದಕ್ಕೆ ಸ್ಪಷ್ಟ ಉದಾಹರಣೆ ನೀವೇ. ಹೊಂದಾಣಿಕೆ ಮಾಡಿಕೊಂಡು
1: ತಮ್ಮ ಕೆಲಸದ ನಡುವೆ ಬಂದು ಕರೆ ಮಾಡ್ತಾ ಇದ್ರು.
0: ಹೌದು ಅಂದ್ರೆ ಇಲ್ಲ ಇಲ್ಲ, ಅದು ಪ್ರಸಾರ ಆಗುತ್ತೆ, ಪ್ರಸಾರ ಆಗುತ್ತೆ ತಿಂಗಳ ಎರಡನೇ ಹಾಗೂ
2: ಶನಿವಾರ ಇರ್ಲಿಲ್ಲ
0: ಅಲ್ಲ, ಇದು ನೆನಪಿನ ಬುತ್ತಿ ಪ್ರಸಾರ ಆಯ್ತಲ್ವಾ. ಹಾಗಾಗಿ ಅವಾಗ ಪ್ರಸಾರ ಆಗ್ಲಿಲ್ಲ. ಅದು ನಾವು ಖಂಡಿತ ಪ್ರಸಾರ ಮಾಡುತ್ತೆ ಆಕಾಶವಾಣಿ. ಬರುವ ಈ ಶನಿವಾರ 25ನೇ ತಾರೀಕು ಇರುತ್ತೆ, ಅದು ತಿಂಗಳ ಎರಡನೆಯ ಹಾಗೂ ನಾಲ್ಕನೇ ಶನಿವಾರ ಅಂತ ಇರುವಂತಹದ್ದು. ಹಾಗಾಗಿ ಪ್ರಸಾರ ಆಗುತ್ತೆ. ಧನ್ಯವಾದ.
2: ಮೇಡಮ್ ಎಲ್ಲ ವಿಷಯವನ್ನು ಕೇಳಿಕೊಂಡಿರ್ತೇವೆ. ನಿಮ್ಮ ಮಾತು ಕೇಳುವಾಗ ನಮಗೆ ಆ ಕಥೆಯನ್ನು ಕೇಳುವಾಗ ಇನ್ನೂ ಸಹ ಕೇಳುವಂತಾಗ್ತದೆ.
0: ಹೌದಾ? ಓ, ತುಂಬಾ ಸಂತೋಷ. ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ. ಅಭಿಮಾನದಿಂದ ಮಂಜುನಾಥ್, ಈಗ ಪ್ರೋಗ್ರಾಂ ಪ್ರಸಾರ ಆಗ್ತಾ ಇದೆ ಯಾವ ದಿನಗಳಲ್ಲಿ? ಹಿಂದೆ
1: ಯಾವುದು
0: ಇತ್ತು? ನನ್ನದೇ ಹಾಡು.
1: ನನ್ನದೇ ಹಾಡು ಮೊದಲು ಮಂಗಳವಾರ ಮತ್ತೆ ಗುರುವಾರ ಆಗ್ತಾ ಇತ್ತು.
0: ಆದ್ರೆ ಇವತ್ತು ಯಾವ ವಾರ?
1: ಇವತ್ತು
0: ಬುಧವಾರ. ಆದ್ರೂ ಸರಸ್ವತಿಯವರು ನೆನಪಿಟ್ಕೊಂಡು ಮಾಡಿದ್ದಾರೆ ಅಂದ್ರೆ ನಾವು ಹೇಳೋದೇ ಬೇಕಾಗಿಲ್ಲ.
1: ನಿರಂತರ ರೇಡಿಯೋ ಕೇಳಗುರವರು, ಅವ್ರ ಪಕ್ಕದಲ್ಲೇ ರೇಡಿಯೋ ಇಟ್ಕೊಂಡಿರ್ತಾರೆ. ಅವ್ರು ಕೆಲಸ ಮಾಡ್ತಾ ಇದ್ರು ಅಲ್ಲೇ ಇಟ್ಕೊಂಡಿರ್ತಾರೆ ಅವರು. ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾರೆ.
0: ಅಂತೂ
1: ರಾತ್ರಿ ಮಾಡಿದ್ರು ಕೇಳ್ತಾ ಇರ್ತಾರೆ, ಬೆಳಗ್ಗೆ ಇದ್ರು ಕೇಳ್ತಾರೆ. ಹಾಗಾದ್ರೆ
0: ಪತ್ರೋಡೆ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಹೇಗೆ ತಯಾರಿಸೋದು ಅಂತ, ಇತರ ಶ್ರೋತೃಗಳಿಗೂ ಕೂಡ ಅದನ್ನ ಇವತ್ತು ತಯಾರಿಸ್ಲಿ, ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಅವರು ಅಭಿಪ್ರಾಯವನ್ನ ಹೇಳಿ ಸರಸ್ವತಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ
1: ಅವರ ಮೆಚ್ಚಿನ ಗೀತೆ ಬರ್ತಾ ಇದೆ.
0: ಧನ್ಯವಾದ.
1: ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು
0: ಮಂಜುನಾಥ್. ಈಗ ಒಂದು ಮಾತಿದೆ, ನಿಮ್ಮ ಸುತ್ತಲೂ ಇರುವ ಎಲ್ಲಾ ಅಡೆತಡೆ ಸವಾಲುಗಳಿಗಿಂತಲೂ ನಿಮ್ಮೊಳಗಿರುವ ಸಾಮರ್ಥ್ಯವೇ ಅತ್ಯಂತ ಶ್ರೇಷ್ಠವಾದದ್ದು, ಅದರ ಮೇಲೆ ನಂಬಿಕೆ ಇಡಿ ಅಂತ ಒಂದು ಶುಭ ನುಡಿ ಇಲ್ಲಿದೆ ಅಲ್ವಾ. ಅಂದ್ರೆ ನಮ್ಮೊಳಗಿನ ಸಾಮರ್ಥ್ಯ ಏನಿದೆ ಅದನ್ನ ನಾವು ಗುರುತಿಸ್ಕೊಳ್ತೀವ ಅನ್ನೋದು ಪ್ರಶ್ನೆ. ನಿಜನಾದು
1: ನಿಜ. ಯಾಕೆಂದ್ರೆ ನಮಗೆ ಆ ಸಾಮರ್ಥ್ಯ ಇಲ್ಲ ಅಂತ ನಾವು ಮೊದಲೇ ಏನಾದ್ರೂ ಸೋತ್ ಹೋಗ್ಬಿಟ್ರೆ.
0: ಇಲ್ಲ, ಒಂದು ಸುದ್ದಿ ನೋಡಿದ್ರ ನಿನ್ನೆ, 96 ವರ್ಷದ ವೃದ್ಧ.
1: ಹೌದು, ಒಂದು ಪರೀಕ್ಷೆಯನ್ನು ಬರೆದು
0: ಬರೀತಾ ಇದ್ದಾರೆ,
1: ರಾಜ್ಯಕ್ಕೆ ಮೊದಲ ರ್ಯಾಂಕ್ ಎರಡನೇ ರ್ಯಾಂಕ್ ಬಂದಿದ್ದಾರೆ.
0: ಎಷ್ಟು? 96
1: 98 ಮಾರ್ಕ್ಸ್ ತೆಗೆದಿದ್ದಾರೆ.
0: ಹಾ, 98 ಮಾರ್ಕ್ಸ್, 96 ವರ್ಷ. ನೋಡಿ, ಅವರು ಮಾದರಿ ನಿಜವಾಗಿ ಕೂಡ. ನಮ್ಮ ಆಕಾಶವಾಣಿಯಲ್ಲೂ ಕೂಡ ಒಬ್ರು ವಿಶಾಲಾಕ್ಷಿ ಅಂತ ಬರ್ತಾರೆ, ಹಿರಿಯ ನಾಗರಿಕರ ಸ್ಪರ್ಧೆ ಇಲ್ಲೆಲ್ಲ ಇರುತ್ತೆ, ಅಲ್ಲೆಲ್ಲ ಹೋಗಿ ಪದಕಗಳನ್ನ ತಂದು ಅವರು ಸುದ್ದಿ
1: ಚಿನ್ನದ ಪದಕ ತಂದಿದ್ದಾರೆ.
0: ಹೌದು, ಈಗ ನೋಡಿ ಕರ್ನಾಟಕಕ್ಕೆ, ಕರ್ನಾಟಕದ ವಿಶಾಲಾಕ್ಷಿಗೆ ಬಂಗಾರ ಅಂತ. ಯಾವ ವಿಶಾಲಾಕ್ಷಿ ಅಂದ್ರೆ ನಮ್ಮ ಕೊಡಗಿನ ನೆಲದ ಪ್ರತಿಭೆ ಅದು. ಅವರು ಕೂಡ 60 ವರ್ಷ ಆಗಿದೆ ಅವರಿಗೆ, 60 ನಂತರ ಇನ್ನೂ ಕೂಡ ಚಟುವಟಿಕೆಯಿಂದ ಇದ್ದಾರೆ. ಅವರ ಸಂದರ್ಶನವನ್ನ ನಮ್ಮ ಶ್ರೋತೃಗಳು ಕೇಳಿದ್ದಾರೆ. ಈಗ ಅವರ ಮೆಚ್ಚಿನ ಹಾಡು
1: ಕೇಳಿದ ಚಿತ್ರಗೀತೆ ಬರ್ತಿದೆ, ಬೆಂಕಿಯ ಬಲೆ ಚಿತ್ರದ್ದು ಇದು.

0: ಮಂಜುನಾಥ್, ಈಗ ನೀವು ಹೇಳಲಿಲ್ಲ ಮರಳು ಮಾಡು ಅನ್ನೋದಕ್ಕೆ ನೀವು ವಾಕ್ಯ ಹೇಳಲಿಲ್ವಲ್ಲ.
1: ಮರಳು ಮಾಡು ಅಂತಂದ್ರೆ ತಲೆ ತಿರುಗಿಸ್ಬಿಡೋದು, ಏನಾದ್ರೂ ತಾನು ನಡೆದಂತ ದಾರಿ ತಪ್ಪಿದ್ರು ಕೂಡ ಅದನ್ನ ಸಮಜಾಯಿಸಿಕೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಅವರನ್ನ ನಂಬಿಸುವ
0: ಇದು ಅರ್ಥ ಮಾಡ್ಕೊಂಡಿದ್ದಾಯ್ತು.
1: ಹೇಳಿ,
0: ನನ್ನ ಸ್ನೇಹಿತ ಮರಳು ಮಾಡಿದರು, ನಾನು ಎಚ್ಚರಿಕೆಯಿಂದ ತಪ್ಪಿಸಿಕೊಂಡೆ. ನೋಡಿ, ನೀವು ಒಂದು ಪದನೇ ಬಂತು. ಹಾಗೇನೆ ಒಂದು ಮಾತಿದೆ, ನೀವು ಆರಂಭದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಲ್ಲ, ಶರೀರ ಮೂಲಂ ಅಮೂಲ್ಯಂ ಎಂಬ ನಾಣ್ಣುಡಿಯಂತೆ ಸದೃಢವಾದ ಶರೀರ ಬಹಳ ಅಮೂಲ್ಯವಾದುದು. ಆದ ಕಾರಣ ದೈಹಿಕ ಶಿಕ್ಷಣವನ್ನು

0: ಅಮಾನ್ಯ ಶಿಕ್ಷಣದ ಜೊತೆಗೆ ಸಮನ್ವಯಗೊಳಿಸಿ ಶಿಕ್ಷಣದ ಗುರಿಯನ್ನು ತಲುಪುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ದೈಹಿಕ ಶಿಕ್ಷಣ ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ. ಅದಿಲ್ಲದೆ ಶಿಕ್ಷಣದ ಅಂತಿಮ ಗುರಿಯನ್ನು ತಲುಪುವುದು ಅಸಾಧ್ಯ ಅಂತ ತಜ್ಞರು ಹೇಳಿರುವಂತಹ ಒಂದು ಮಾತನ್ನು ಬರ್ಕೊಂಬಂದಿದ್ದೀನಿ ನಾನು. ಕ್ರೀಡೆ ಅನ್ನೋದು ಎಷ್ಟು ಅಗತ್ಯ ನಮ್ಮ ಶರೀರಕ್ಕೆ, ಶರೀರದ ಆರೋಗ್ಯಕ್ಕೆ?
1: ಅಲ್ಲ, ಕ್ರೀಡೆ ಮತ್ತು ವ್ಯಾಯಾಮ ಇದೆರಡು ಅಣ್ಣ ತಮ್ಮ ಇದ್ದಂಗೆ.
0: ಚೆನ್ನಾಗಿ ಹೇಳಿದ್ರೆ.
1: ಹೌದು, ಯಾಕೆಂದ್ರೆ ಒಂದು ಕ್ರೀಡೆಯಲ್ಲಿ ಇರಬೇಕು ಅಂದ್ರೆ ಅವನು ವ್ಯಾಯಾಮ ಮಾಡಿರ್ಲೇಬೇಕು.
0: ಅಲ್ಲ, ಇನ್ನೂ ಒಂದು ಹೇಳ್ತಾರೆ, ಸೋಮಾರಿತನ ಅನ್ನೋದು ಇವರಿಬ್ಬರನ್ನ ಓಡಿಸುತ್ತಂತಲ್ಲ, ಏನ್ ಮಾಡೋದು?
1: ಹೌದು, ಈಗ ಸೋಮಾರಿತನ ಅನ್ನೋದು ಓಡಿಸುತ್ತೆ ಸರಿ. ಆ ಸೋಮಾರಿತನ ನಮ್ಮನ್ನ ಏನ್ ಹೇಳುತ್ತೆ ಅಂದ್ರೆ, ಈಗ ನಾವಾಗ್ಲೇ ಹೇಳಿದ್ವಿ, ಬರೀ ನಮ್ಗೆ ಯಾರಿಗೂ ಕೊಟ್ಟಿರೋ ದೇವ್ರು 24 ಗಂಟೆ ಅಂತ. ಈಗ ನೀವು ಕ್ರೀಡೆಯಲ್ಲಿ ಅವನು ಹೆಚ್ಚು ತೊಡ್ಕೊಂಡಿದ್ದಾನೆ ಅಂತ ಆದರೆ, ಅವನು ಬೆಳಗ್ಗೆ 4-5 ಗಂಟೆಗೆ ಎದ್ದು ಓಡಬೇಕಾಗ್ತದೆ, ವ್ಯಾಯಾಮ ಮಾಡಬೇಕು, ಆ ಆಟದಲ್ಲಿ ತೊಡಗಿರಬೇಕು. ಇವಾಗ ನೋಡಿ, ವರ್ಲ್ಡ್ ಕಪ್ಪನ್ನು ಗೆದ್ದಂತಹ ಫಿಫಾ ಕಪ್ಪನ್ನು ಗೆದ್ದರಲ್ಲ, ಅವರು ಸಾಮಾನ್ಯ ಅಲ್ಲ, ಅವರು 10-12 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ ಆ ಟೀಮ್ ಅವರು. ಆಯ್ತಾ, ಅಷ್ಟು ಒಂದು ಪ್ರಾಕ್ಟೀಸ್
0: ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್.
1: ಆದ್ರಿಂದ ಯಾರು ಪ್ರಾಕ್ಟೀಸ್ ಮಾಡಲ್ಲ ಅವನಿಗೆ ಜಯ ಅನ್ನೋದು ಸಿಗೋದಿಲ್ಲ. ಆ ಜಯದ ಜೊತೆ ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ನಮ್ಮ ದೇಹದಲ್ಲಿ ಏನೇನು ನಮ್ಗೆ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಒಂದು ದೇಹದಲ್ಲಿ ಸಾಮರ್ಥ್ಯ ಅನ್ನೋದು ಇಲ್ಲದೇ ಇದ್ರೆ ಯಾವ ಕೆಲಸವೂ ಸಾಧ್ಯ ಇಲ್ಲ. ಅದನ್ನ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಸಾಮರ್ಥ್ಯ, ಒಂದು ಛಲ ಇದ್ರೆ ಉಂಟಲ್ಲ, ಅದು ಬೆಳಿಗ್ಗೆ 7:00 ಹೋಗು ಗ್ರೌಂಡ್ಗೆ ಹೋಗು ಅಂತ ಹೇಳ್ತಾ ಇರತ್ತೆ ಮಕ್ಕಳಿಗೆ. ಹೋಗ್ಲೇಬೇಕು ಅವಾಗ. ಆಯ್ತಾ, ಏ ಇಲ್ಲ ಇನ್ ಸ್ವಲ್ಪ ಹೊತ್ತು ಮಲಗ್ಬಿಟ್ಟು ಹೋಗೋಣ, ಅವ್ರು ಹೋಗಿರ್ತಾರೆ ಮತ್ತೆ ಹೋಗೋಣ ನಾವು ಅಂತಂದ್ರೆ ನೀವು ಹಿಂದೆನೇ ಇರ್ತೀರ.
0: ಇಲ್ಲ, ಒಂದ್ ಮಗು ನನ್ನ ಸ್ನೇಹಿತರ ಮನೆಯಲ್ಲಿ ಗೋಡೆಲ್ ಬರ್ಕೊಂಡಿದೆ, ಚೀಮಾರಿ ಎಲ್ಲ ಕಡೆ ಅಲ್ಲ, ಸೋಮಾರಿ ಎಲ್ಲ ಕಡೆ ಚೀಮಾರಿ ಅಂತ. ಆದ್ರೆ ಅವ್ರು ಎದ್ದೇಳೋದ್ ಎಷ್ಟು ಗಂಟೆ ಗೊತ್ತಾ? 8 ಗಂಟೆಗೆ ಹೇಳುತ್ತಂತೆ ಆ ಮಗು, ಬರ್ಕೊಂಡ್ರದಷ್ಟೇ. ಅಂದ್ರೆ ಎಲ್ಲರೂ ಮಾಡ್ತಾ ಇರುವಂತಹದ್ದು
1: ಅದವರು ಉಲ್ಟಾ ಓದ್ಕೊಂಡು ಮಲಗ್ತಾರೆ.
0: ಅಮ್ಮ ಹೇಳ್ತಾರೆ, ಅಲ್ಲ ಗೋಡೆಯಲ್ಲಿ ಈ ತರ ಬರ್ಕೊಂಡ್ಬಿಟ್ಟು 8 ಗಂಟೆ ತನಕ ಮಲ್ಕೊಂಡ್ರೆ ಸೋಮಾರಿ ನಿನ್ ಸ್ನೇಹಿತನ ಅಂತ. ನಿಜವಾಗಿ ಪೋಷಕರ ಜವಾಬ್ದಾರಿ ಬಹಳ ಇರುತ್ತೆ ಅಂತ ನಿಮ್ಮ ಆರಂಭದ ಮಾತಿನಿಂದಲೂ ನನಗೆ ತಲೆಯಲ್ಲಿ ಸ್ವಲ್ಪ ಹೇಳ್ತಾ ಇದೆ.
1: ಒಂದು ಏನು ಗೊತ್ತಾ, ಈಗ ಎಲ್ರಿಗೂ ನಾವು ಹೇಳಲಿಕ್ಕೆ ಆಗಲ್ಲ. ಈಗ ಮಕ್ಕಳು ನೋಡಿ ಅದೇ ಹೇಳ್ತಿರೋದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ. ನಾವು ಆ ಗಿಡವಾಗಿರುವಾಗಲೇ ಮಗುಗೆ, ಅಂದ್ರೆ ಚಿಕ್ಕವರಿರುವಾಗಲೇ ಆ ಮಗುನ ನಾವು ತಯಾರಿ ಮಾಡ್ತಾ ಹೋಗ್ಬೇಕು. ನೋಡಪ್ಪ, ನಿನ್ನ ಜವಾಬ್ದಾರಿ ಹೀಗಿದೆ, ನೀನ್ ಹೀಗ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಅವನು ದೊಡ್ಡವನಾದ್ಮೇಲೂ ಅಪ್ಪ ಅಮ್ಮನ ಮಾತನ್ನ ಕೇಳ್ತಾರೆ, ಇಲ್ಲಾಂದ್ರೆ ಕೇಳಲ್ಲ ಯಾರು, ನಾನೇ ಕೇಳ್ಬೇಕು ಅಂತ ಆಗ್ತದೆ.
0: ಒಂದು ಗಾದೆ ಮಾತು ನೆನಪಂತು, ಹೌದು, ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ.
1: ಹೌದು,
0: ಈ ಗಾದೆ ಮಾತು ಪ್ರತಿದಿನ ನಾವು 10 ಬಾರಿ ಬರೆದ್ರು ಕೂಡ ಅದು ಸ್ವಲ್ಪ ಸ್ವಲ್ಪನೇ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ.
1: ನಮಸ್ತೆ. ಯಾರು ಮಾತಾಡೋದು? ಹಾಲೇರಿ ಸೋಮವಾರಪೇಟೆಯಿಂದ.
0: ದಿನೇಶ್.
1: ದಿನೇಶ್, ದಿನೇಶ್ ಅವರು. ದಿನೇಶ್ ಅವರಿಗೆ ಈಗ ಯಾವ ಚಿತ್ರಗೀತೆ ಬೇಕು?
2: ನನಗೆ ಹಳೆಯ ಚಿತ್ರ ಗಣಪಿಶಾಚಿ ಅಂತ ಹೇಳಿ, ಅದರಲ್ಲಿ ಎಷ್ಟನಿಕರು ಹಾಡಿದ ಹಾಡು, ನೀನೆಲ್ಲಿ ಹೋಗಿವೋ ನಾನು ಅಲ್ಲೇ ಕಾಣುವೆ, ಹಾಡು ಪ್ರಸಾರ ಮಾಡಿದ್ದ. ಈ ಹಾಡಿಗೆ ಕಲ್ಪನಾ ಅವರು ದ್ವೀಪದಲ್ಲಿ ಅಭಿನಯಿಸಿದೆ.
1: ಹೌದಾ?
2: ನಾನು ಮಡಿಕೇರಿ ನೋಡಿದ್ದೆ ಪಿಕ್ಚರ್ 67ರಲ್ಲಿ.
0: ಅವಾಗ ಹೇಗಿತ್ತು ಮಡಿಕೇರಿ?
2: ಮೇಡಮ್, ಮಡಿಕೇರಿ ತುಂಬಾ ಚೆನ್ನಾಗಿತ್ತು ಮೇಡಮ್.
0: ಅದು ಹೇಳಿ, ವರ್ಣನೆ ಮಾಡಿ
2: ನೋಡಿ. ಆಗ ಮಡಿಕೇರಿ ತುಂಬಾ ಚೆನ್ನಾಗಿತ್ತು, ಜನಸಂಖ್ಯೆ ಕಡಿಮೆ ಇತ್ತು. ಈಗೇನಾಗಿದೆ ನೋಡಿ, ಸುತ್ತಮುತ್ತ ಎಲ್ಲ ಬೆಳೆದು ಬಿಟ್ಟಿದೆ ಮಡಿಕೇರಿ. ಮಡಿಕೇರಿ ಅಂತ ಅಲ್ಲ, ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಜಾಗದ ಜನಸಂಖ್ಯೆ ಜಾಸ್ತಿ ಆಗಿ ಶುಚಿತ್ವ ಇಲ್ಲ. ಆಯ್ತಾ, ಜೊತೆಗೆಲ್ಲ ಟ್ರಾಫಿಕ್ ಜಾಮ್ ಇದೇ ಆಗ್ತಾ ಉಂಟು, ಯಾರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದು ಮತ್ತೆ ಹೇಳ್ತೀನಿ
0: ನೆಮ್ಮದಿಗಾಗಿ ನಾವೇನ್ ಮಾಡ್ಬೇಕು
2: ಮೇಡಮ್? ನೆಮ್ಮದಿ ಇವತ್ತಿನ ದೈನಂದಿನ ಇದಕ್ಕೆ ನಾವು ಒಪ್ಕೊಂಡ್ಬಿಟ್ಟಿದೀವಿ, ಅದನ್ನ ಏನು ಮಾಡಕ್ಕಾಗ್ತಾ ಇಲ್ಲ.
0: ಅಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಕೂತ್ ಬಿಟ್ರಾಗತ್ತಾ? ಆಗದು ಎಂದು ಕೈಲಾಗದು ಎಂದು ಅಂತ ಒಂದು ಗೀತೆ ಇದೆ.
2: ಏನ್ ಮಾಡೋದು ಕೆಲವು ನಮ್ಗೆ ಸುಮ್ಮನೆ ಇರ್ಬೇಕು.
0: ಅಲ್ಲ, ಪ್ರಯತ್ನ ಆರಂಭ ಮಾಡ್ಬೇಕು. ನೀವೇ ಹೀಗ ಅಂದ್ಬಿಟ್ರೆ, ಈಗ ಶ್ರೋತೃಗಳು ಸಾಕಷ್ಟು ಶ್ರೋತೃಗಳು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ನಮ್ ಕೈಲಿ ಏನು ಆಗಲ್ಲ ಅಂತ ಹೇಳ್ಬಿಟ್ರೆ, ಈ ಕಸದ ಸಮಸ್ಯೆ ನಿವಾರಣೆಗೆ ಏನ್ ಮಾಡಬಹುದು ಅಂತ ಎಲ್ರು ಯೋಚನೆ ಮಾಡ್ಬೇಕಲ್ವಾ?
2: ಇವತ್ತಿನ

0: ಒಂದು ಸಂಕಲ್ಪ ದಿನೇಶ್ ಹಾಲೇರಿ ಅವರದು, ಹೇಳಿ ಏನು ಸಂಕಲ್ಪ ಅಂತ.
1: ಮೇಡಮ್, ನಾವು ಕಸದ ಬಗ್ಗೆ ಒಂದು ವಿಚಾರ ಹೇಳ್ತೀನಿ.
0: ಹೇಳಿ.
1: ನಾವು ಕಸದ ಬಗ್ಗೆ ತರಕಾರಿ ಮಂಡಳಿ ಎಲ್ಲ ಇಟ್ಕಾಕ್ಬಿಡ್ತೀವಿ, ತೋಟಕ್ಕೆ ಹಾಕ್ಬಿಡ್ತೀವಿ, ತೋಟ ಇದೆ ಎಲ್ಲ ಹಾಕ್ತೀವಿ. ಈ ಪ್ಲಾಸ್ಟಿಕ್ ಗೀಸ್ಟಿಕ್ ಮಾತ್ರ ಕಟ್ಬಿಟ್ಟು ಟ್ರಕ್ ಬರ್ತದಲ್ಲ.
0: ಅಲ್ಲ, ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಯಾಕೆ ಸಂಕಲ್ಪ ತಕೊಳ್ಬಾರ್ದು?
1: ಅಂದ್ರೆ ಪ್ಲಾಸ್ಟಿಕ್ ಏನ್ ಮಾಡಿ ಮೇಡಮ್, ಹಾಲಿನ ಡೈರಿ ಸಿಗುತ್ತಲ್ಲ, ಹಾಲಿನ ಪ್ಲಾಸ್ಟಿಕ್
0: ಅಲ್ಲ. ಅದಕ್ಕೆ ನೀವು ನೀವು ನಿಮ್ಮ ಮನಸ್ಸಿನಲ್ಲಿ ಏನ್ ಮಾಡಬಹುದು ಅಂತ ಬರುತ್ತೋ ಅದರಂತೆ ನಡ್ಕೊಳ್ಬೇಕಲ್ವಾ? ಪ್ರತಿದಿನ ಹಾಲಿನ ಪ್ಯಾಕೆಟ್ ತರ್ತೀವಿ ಅಲ್ವಾ ಮಂಜುನಾಥ್? ತರ್ತೀವಿ, ಮೊಸರಿನ ಪ್ಯಾಕೆಟ್ ತರ್ತೀವಿ. ಅದನ್ನ ನಾವು ನೀಟಾಗಿ

0: ಅಲ್ಲ, ಅದಕ್ಕೆ ನೀವು ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಮಾಡಬಹುದು ಅಂತ ಬರುತ್ತೋ ಅದರಂತೆ ನಡ್ಕೊಳ್ಬೇಕಲ್ವಾ. ಪ್ರತಿದಿನ ಹಾಲಿನ ಪ್ಯಾಕೆಟ್ ತರ್ತೀವಿ ಅಲ್ವಾ ಮಂಜುನಾಥ್, ತರ್ತೀವಿ ಮೊಸರಿನ ಪ್ಯಾಕೆಟ್ ತರ್ತೀವಿ, ಅದನ್ನು ನಾವು ನೀಟಾಗಿ ಅದನ್ನು ಜೋಡಿಸಬಾರ್ದು ಯಾಕೆ?
1: ಈಗ ದಿನೇಶ್ ಅವರು ಅದೇ ಹೇಳ್ತಾ ಇರೋದು, ಹಾಲ್ ಪ್ಲಾಸ್ಟಿಕ್ ಒಂದೇ ಅಲ್ಲ ಅವ್ರು ಹೇಳ್ತಾ ಇರೋದು. ಈಗ ನಾವು ತರುವಂತ ಎಲ್ಲಾ ಸಾಮಾನು ಸರಂಜಾಮುಗಳಲ್ಲೂ ಕೂಡ ಪ್ಲಾಸ್ಟಿಕ್ ಇದ್ದೇ
0: ಇಲ್ಲ, ಅಲ್ಲೇ ನಾವು ಬೇಡ ಅಂತ ಹೇಳೋದು, ನಾವೇ ಹೊಸದಾಗಿ ಶುರು ಮಾಡೋದು.
1: ಈಗ ನೋಡಿ, ಮೊದಲೆಲ್ಲ ಒಂದು ಪೇಪರ್ ನಲ್ಲೇ ಅಳೆದು ಕೊಡ್ತಾ ಇದ್ರು, ಈಗ ನಮ್ಗೆ ಒಂದು ಹುರುಳಿ ಕಾಳು ಬೇಕು ಅರ್ಧ ಕೆಜಿ ಪೇಪರ್ ಹಾಕಿ ಕಟ್ಟಿ ಕೊಡ್ತಾ ಇದ್ರು. ಈಗ ಹಾಗಲ್ಲ, ರೆಡಿ ಪ್ಯಾಕ್ ಪ್ಲಾಸ್ಟಿಕ್ ಅಲ್ಲೇ ಇರುತ್ತೆ, ನೀವು ಯಾವ್ದನ್ನೇ ಕೇಳಿದ್ರು ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ, ಆಹಾರವು ಕೂಡ ಪ್ಲಾಸ್ಟಿಕ್ ಅಲ್ಲೇ ಕವರ್ ಮಾಡಿ ಸೀಲ್ ಮಾಡಿ ಬರ್ತಾ ಇದೆ. ಆಯ್ತಾ, ಅದು ಹಾಲು ಒಂದೇ ಅಲ್ಲ, ಇವತ್ತು ಪ್ಲಾಸ್ಟಿಕ್ ಅಂದ್ರೆ ನಾವೇನಂತ ಇದೀವಿ ಅಂತಂದ್ರೆ ಹ್ಯಾಂಡ್ ಬ್ಯಾಗ್ ಅಂತ ಮಾತ್ರ ಹೇಳ್ತಾ ಇದೀವಿ. ಆ ಹ್ಯಾಂಡ್ ಬ್ಯಾಗ್ ಒಂದೇ ಅಲ್ಲ, ನಾವು ಉಪಯೋಗಿಸುವಂತ ಎಲ್ಲಾ ವಸ್ತುಗಳು ಪ್ಲಾಸ್ಟಿಕ್ ಅಲ್ಲೇ ಬರ್ತಾ ಇದೆ. ಇಲ್ಲ, ಕೆಲವೊಂದು ಒಂದು 40%
0: ಬೇಕಾಗತ್ತೆ. ಉದಾಹರಣೆಗೆ ಕಾಳು ಬೇಕಾಗತ್ತೆ, ನನ್ ಪ್ಲಾಸ್ಟಿಕ್ ಬೇಡ ಅಂತ ನಾವು ಮನಸ್ಸು ಮಾಡಿಬಿಟ್ರೆ, ನಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಬಾಕ್ಸ್ ತಗೊಂಡೋಗಿ ಯಾಕೆ ಹಾಕಿಸ್ಕೋಬಾರ್ದು?
1: ಅಲ್ಲ ಅಲ್ಲ, ಅವ್ರ ಸಮಸ್ಯೆ
0: ಪ್ರಯತ್ನ
1: ಪಡಲ್ಲ. ಹೌದು,
0: ಈಗ ದಿನೇಶ್ ಏನಂದ್ರು, ಆಗ ನಮ್ ಕೈಲಿ ಏನು ಆಗಲ್ಲ ಮೇಡಮ್ ಅನ್ಬಿಟ್ರು.
1: ಅಲ್ಲ, ಈಗ ಏನಾಗಿದೆ ಅಂದ್ರೆ, ಜನರೊಟ್ಟಿಗೆ ಸರ್ಕಾರನು ಕೆಲವೊಂದು ಬದಲಾವಣೆಗಳನ್ನು ತರಬೇಕಾಗ್ತದೆ. ಆಯ್ತಾ,
0: ಸಹಕಾರ ನಾವು
1: ಸಹಕಾರವನ್ನು ನಾವು ಕೊಡಬೇಕು. ಎಲ್ಲವೂ ಪ್ಲಾಸ್ಟ್, ನೀವ್ ಹೇಳಿದಾಗೆ ಬರೀ ಹುರುಳಿ ಕಾಳಿಗಾಗಿ ನಾವು ಒಂದು ಡಬ್ಬಾನ ಹಿಡ್ಕೊಂಡು ಹೋಗಕ್ಕಾಗಲ್ಲ.
0: ಪ್ರಯತ್ನ,
1: ನಾವೊಂದು 10-20 ಐಟಮ್ ಬೇಕಾಗಿದೆ, ಎಲ್ಲವೂ ಪ್ಲಾಸ್ಟಿಕ್ ಅಲ್ಲೇ ಇರುತ್ತೆ.
0: ಅಲ್ಲ, ಎಲ್ಲವೂ ಅಗತ್ಯ ಇರಲ್ಲ ಆ ಸಂದರ್ಭದಲ್ಲಿ, ನಾವು ಮಾಡಿಫೈ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಬೇಕು ಅಂತ ಅಂದ್ರೆ ನಿಜವಾಗಿ ನಾವು ಆ ಸಾಮರ್ಥ್ಯ
1: ಮನಸ್ಸಿದ್ದರೆ ಮಾರ್ಗ, ನಮ್ಮ ಮನಸ್ಸಲ್ಲಿ ಅದಿರ್ಬೇಕು, ನಾನು ಪ್ಲಾಸ್ಟಿಕ್ ಅನ್ನ ತರೋದೇ ಇಲ್ಲ ಅಂತ. ಅಲ್ಲ, ಖಂಡಿತವಾಗ್ಲು ನಾನು ಪ್ಲಾಸ್ಟಿಕ್ ನ ಇದ್ ಮಾಡಲ್ಲ.
0: ನೋಡಿ, ಅವರು ತರಕಾರಿ ಸಿಪ್ಪೆ ಅವುಗಳನ್ನೆಲ್ಲ ತೋಟಕ್ಕೆ ಹಾಕ್ತಿವಿ ಅಂದ್ರು, ಈಗ ರಸ್ತೆಯಲ್ಲೆಲ್ಲ ಯಾಕೆ ಚೆಲ್ತಾರೆ? ಬೀಡಾಡಿ ದನಗಳು ಬರುತ್ತೆ, ಅದು ತಿನ್ಲಿ ಅಂತ. ಬರ್ಲಿಲ್ಲ ಅಂದ್ರೆ ಅದು ಕೆಟ್ಟ
1: ವಾಸನೆ.
0: ಅದೆಲ್ಲವನ್ನ ಕೂಡ ನೋಡಿ, ಒಂದಾದ್ರೂ ಇವ್ರು ಪಾಲನೆ ಮಾಡಿದ್ದಾರೆ.
1: ನೀವು ಖಂಡಿತ, ಅವ್ರು ಹೇಳಿದ್ರು ದಿನೇಶ್ ಅವರು, ಈಗ ಅದು ಎಷ್ಟು ಒಳ್ಳೆ ಗೊಬ್ಬರ ಅಂತಂದ್ರೆ, ನಾವು ಮಾಡ್ತೇವೆ ತರಕಾರಿ ಚಿಪ್ಪೆಗಳನ್ನ ಮಾತ್ರ ಕಟ್ ಮಾಡಿ ಹೂವಿನ ಗಿಡದ ಬುಡದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣು ಮುಚ್ಚಿಬಿಡ್ಬೇಕು. ಅದನ್ನ ನೋಡಿ, 2-3 ದಿನ ಬಿಟ್ಬಿಟ್ಟು ಅದೆಲ್ಲ ಕೊಳ್ತೋಗಿರುತ್ತೆ, ಪುನಃ ಅದಕ್ಕೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ಬೇಕು. ಅದು ಬಿಡುವಂತ ಹೂವು ಇದೆಯಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಬಹಳ ಸೊಗಸಾಗಿ ಬೆಳೆಯುತ್ತೆ.
0: ದಿನೇಶ್ ಅವರೇ, ನಿಮ್ಮ ಸಂಕಲ್ಪ ಏನು ಇವತ್ತು?
2: ಅದೇ ಮೇಡಮ್, ಈಗ ಹೇಳುದಲ್ಲ, ಒಂದ್ ಹೇಳ್ತೀನಿ, ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ನಾನು ಬಟ್ಟೆ ಬ್ಯಾಗ್ ತಗೊಳ್ತೀನಿ, ಬಟ್ಟೆ ಬ್ಯಾಗ್. ಯಾಕಂದ್ರೆ ಈ ಆಲೂಗಡ್ಡೆ ಈರುಳ್ಳಿ ಎಲ್ಲ ಅದಕ್ಕೆ ಹಾಕ್ತಾರೆ, ಕೆಲವು ಥಿಂಗ್ಸ್ ಮಾತ್ರ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾರೆ, ಏನ್ ಮಾಡಕ್ ಆಗಲ್ಲ.
0: ಆದ್ರೂ ನೀವು ಎರಡು ಕೆಲಸವನ್ನ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದೀರಿ ಬಿಡಿ. ತರಕಾರಿ ಏನಿದೆ ತ್ಯಾಜ್ಯ ಅದನ್ನ ನೀವು
2: ಹೆಂಡತಿ ಕೂಡ ಸಹಕಾರ ಕೊಡ್ತಾರೆ.
0: ಹೌದಾ? ಅವ್ರ ಹೆಸರು ಹೇಳಿ.
2: ಎಲ್ ಎಂ ಪ್ರೇಮ ಅಂತ ಹೇಳಿ. ಎಲ್ ಎಂ ಪ್ರೇಮ ಅಂತ ಟೀಚರ್
0: ಆಗಿದ್ದಾರೆ. ನೋಡಿ, ನೀವು ದಂಪತಿ ಇದರ ಬಗ್ಗೆ ಒಂದು ಅವೇರ್ನೆಸ್ ಮಾಡಿ ಅಲ್ವಾ. ಈಗ ನಮ್ಮ ಶ್ರೋತೃಗಳು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಶ್ರೋತೃಗಳು ಕೂಡ ಕರೆ ಮಾಡಿ ಮಾಹಿತಿ ಕೊಡೋದು ಹಲವರಿಗೆ ದಾರಿದೀಪ ಆಗಿದೆ ಅಂತ ನಾನು ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇನೆ. ಧನ್ಯವಾದ. ನಿಮ್ಮ ಈಗ ಒಂದು ನುಡಿಗಟ್ಟು ಹೇಳಬೇಕು, ಮರ್ತೇ ಬಿಡ್ತೀವಿ.
1: ಅದೇ ನೀವು ಏನ್ ಹೇಳ್ತೀರಾ ಅಂತಂದ್ರೆ, ಅದಕ್ಕೆ ತಿರುಕನ ಕನಸು, ತಿರುಕನ ಕನಸು ಅಂತ, ಅದಕ್ಕೊಂದು ನೀವು ವಾಕ್ಯ ಮಾಡಿ ನೋಡೋಣ.
2: ತಿರುಕನ ಕನಸು ಅವ್ನ ಕನಸು ಕಾಣ್ತಾನೆ, ಹಣ ಸಿಗಬೇಕು ಅರ್ಹ ಸಿಗಬೇಕು ಅಂತ, ಅದು ಬರೀ ಕನಸು ಕನಸು ಆಗಿ ಆಗ್ಬಿಡ್ಸದೆ.
0: ಹಾಗಾದ್ರೆ ಕನಸು ಕಾಣ್ಬೇಕಾದ್ರೆ ನಾವು ಈಡೇರಿಸೋದಿಕ್ಕೆ ಸಾಮರ್ಥ್ಯ ಇದೆ ಅಂತ ಅನ್ಕೊಂಡು ಕನಸು ಕಾಣ್ಬೇಕು. ಕನಸು ಕಾಣಕ್ಕೂ ಯೋಚನೆ ಮಾಡ್ಬೇಕು ಅಂತೀರ ನೀವು? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ಮಂಜುನಾಥ್ ಅವರು ಅದನ್ನ ವಾಕ್ಯ ಕಟ್ತಾರೆ. ನಮಸ್ಕಾರ ದಿನೇಶ್.
1: ನಿಮ್ಮ ಗೀತೆ ಬರುತ್ತೆ ಕೇಳಿ.
0: ಧನ್ಯವಾದ. ಈಗ ಮಂಜುನಾಥ್, ಈಗ ತಿರುಕನ ಕನಸು.
1: ತಿರುಕನ ಕನಸು ಅಂತಂದ್ರೆ ನಮ್ಗೊಂದು ಪದ್ಯ ಇತ್ತು. ನಾನು 3ನೇ ಕ್ಲಾಸ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ನಾನೊಂದು ಈಗ ಯೋಚನೆ ಮಾಡೋದು, ನಾನು ಹೇಗೆ ಸಡನ್ ನಾನು ಶ್ರೀಮಂತನಾಗ್ಬಿಡ್ತೇನೆ ಅಂತ. ನಾಳೆ ನಾನೊಂದು ದನ ತಕೊಳ್ತೀನಿ, ಆ ದನ ಒಂದು 10 ದನ ಹಾಕತ್ತೆ.

0: ಅದನ್ನು ಮಾರ್ತೀನಿ, ಅದರಿಂದ 10 ರಿಂದ 100 ಆಗುತ್ತೆ, 100 ಮಾರ್ತೀನಿ 1,000 ಆಗುತ್ತೆ, ಹಾಗೆ ಮಾರಿ ಮಾರಿ ಮಾರಿ ಲಕ್ಷಗಟ್ಟಲೆ ನಾನು ದುಡ್ಡು ಮಾಡ್ತೀನಿ ಅಂತ ಕೂತಲ್ಲೇ ಮಲ್ಕೊಂಡು ಆ ರೀತಿ ಯೋಚನೆ
1: ಮಾಡುವಂತದ್ದು. ಅದಾಗ್ಯೂ ಕೂಡ ಕನಸು ಕಾಣೋದು ತಪ್ಪಲ್ಲ, ಕನಸನ್ನ ಈಡೇರಿಸ್ಕೊಳ್ಳುವತ್ತ ಮನಸ್ಸು ಮಾಡದೆ ಇರುವಂತ ತಪ್ಪು ಅಂತ ನಾವೆಷ್ಟು ಕನಸನ್ನ ಕಾಣ್ತೀವಿ. ಈಗ ನೀವು ಹೇಳಿದ್ರಿ, ಅದು ಒಂದು ಪರಿಕಲ್ಪನೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಈ ತರಕಾರಿ ಸಿಪ್ಪೆನೆಲ್ಲ ತಗೊಂಡಾಗ ಹಾಕಿ ಆ ಗಿಡ ಅದು ಬೆಳೆದು ಅಂದ್ರೆ ದೊಡ್ಡದಾಗಿ ಹೂವು ಬಿಟ್ಟಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡಿ ಸಂಭ್ರಮಿಸ್ತಾ
0: ಇದ್ದೀರಾ.
1: ಅದು ನೋಡಿ ಒಂದು ಕನಸು ಈಡೇರಿಸ್ಕೊಂಡ್ಬಿಟ್ರಿ.
0: ಅದು ಕನಸು, ಇದು ತಿರುಕನಸು ಅಂದ್ರೆ ನಮ್ ಕೈಯಲ್ಲಿ ಏನ ಆಗಲ್ಲ, ಅದನ್ನ ಕನಸು ಕಾಣೋ
1: ಹಾಸಿಗೆ ಇದ್ದಷ್ಟು ಕಾಲು ಚಾಚು.
0: ನೀವ್ ಹೇಳಿದ್ ಕರೆಕ್ಟ್, ಕನಸು ಇರ್ಲೇಬೇಕು. ಕನಸು ಇದ್ರೇನೆ ಅದು ನಮಗೂ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಆಗೋದು.
1: ಚೈತನ್ಯಕ್ಕೆ ದಾರಿ.
0: ಯಾವುದೇ ವ್ಯಕ್ತಿ ನನ್ ಮುಂದೆ ಹೋಗ್ಬೇಕು ಅಂತಂದ್ರೆ ಕನಸು ಕಾಣದೇ ಅದಾಗಲ್ಲ. ನಾನು ಹಾಗೆ ಮಾಡ್ಲೇಬೇಕು ಅಂತ ಹೇಳಿ ಮನಸ್ಸಲ್ಲಿ ಆ ಕನಸನ್ನ ನನಸು ಮಾಡೋದು ನಾವು, ಹಾಗೆ ಆ ಕನಸನ್ನ ನನಸು ಮಾಡೋದು ಅದು ತಿರುಕನ ಕನಸು.
1: ಒಂದು ಚೆನ್ನಾಗಿ ನಿಮ್ಮ 3ನೇ ತರಗತಿಯ �ಪಾಠವನ್ನೇ ಹೇಳ್ಬಿಟ್ರಿ. ಈಗ ಅವರ ಮೆಚ್ಚಿನ ಹಾಡು ಬಂದು ಈ ನಂತರ ನನ್ನೆದೇ ಹಾಡು ಕಾರ್ಯಕ್ರಮದ ನಂತರ ಏನೆಲ್ಲ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ಹೇಳೋಣ.

0: ಮಂಜುನಾಥ್, ಈಗ ಏನೋ ಇಟ್ಕೊಂಡಿದ್ದೀರಾ, ತಿರುಕನ ಕನಸು ಅನ್ನೋ ಪದ್ಯವನ್ನೇ ನೀವು ಇಟ್ಕೊಂಡಿದ್ದೀರಲ್ಲ,
1: ಅಲ್ಲ ಅದು
0: ಯೋಜನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ನೀವು?
1: ಅಲ್ಲ, ತಿರುಕನ ಕನಸು ಅಂತೇಳಿ ನಾವು ಅವರಿಗೆ ಕೇಳಿದ್ವಲ್ಲ, ಹಾಗೆ ಹಾಗಂದ್ರೆ ಏನು ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ಹೌದು, ಹೋಗಿರುತ್ತಾ ಅಂತ ಹೇಳ್ಬಿಟ್ಟು. ಹಾಗೆ ತಿರುಕನ ಕನಸು ಅಂತಂದ್ರೆ ಒಂದು ರೀತಿ ಅತಿಯಾದ ಕಲ್ಪನೆ, ಯಾವುದು ಶ್ರಮ ಇಲ್ಲದೆ,
0: ಅದು ಸಾಹಿತ್ಯದಲ್ಲಿ ಇದೆ, ರಚನೆ ಮಾಡಿರುವಂತದ್ದು.
1: ಮುಪ್ಪಿನ ಷಡಕ್ಷರಿ ಅನ್ನೋರು, 16ನೇ ಶತಮಾನದ ಅವರು ಕವಿಗಳು, ಅವರು ಬರೆದಿರುವಂತದ್ದು. ನಾವು ಶಾಲೆಯಲ್ಲಿ ಓದಿದ್ದು, ನಾನು ಸಣ್ಣವನಿರುವಾಗ. ಹಾಗೆ ಅದೇನಿದೆ, ಒಬ್ಬ ತಿರುಕ ಅಂದ್ರೆ ಏನು ಗತಿ ಇಲ್ಲದೆ ಇರೋನು, ಅವನು ಮಲ್ಕೊಂಡು ಯೋಚನೆ ಮಾಡ್ಕೊಳ್ಳುವಂಥದ್ದು. ಅದು ನಾನು ಹೇಗೆ ದೊಡ್ಡವನಾಗ್ಬಿಡ್ತೀನಿ ಶ್ರಮ ಇಲ್ಲದೆ ಅಂತ ಹೇಳ್ಬಿಟ್ಟು. ಒಂದು ಕೋಳಿ ತಂದು ಇಟ್ಕೊಳ್ತೀನಿ, ಆ ಕೋಳಿ ಮೊಟ್ಟೆ ಇಟ್ಟು ಮರಿ ಹಾಕುತ್ತೆ, ಅದನ್ನ ಮಾರ್ತೀನಿ. ಆನಂತರ ಆಕಳನ್ನ, ದನನ ತರ್ತೀನಿ, ಆಮೇಲೆ ಎಮ್ಮೆಗಳನ್ನ ಕೊಳ್ತೀನಿ, ಆಮೇಲೆ ಅದನ್ನ ಮಾರಿ ದೊಡ್ಡ ಜಮೀನನ್ನ ಬಂಗ್ಲೆ ತಕೊಳ್ತೀನಿ, ಮತ್ತೇನೋ ಒಂದು ಗಾಡಿ ತಕೊಳ್ತೀನಿ, ಓಡಾಡ್ತೀನಿ. ನನಗೆ ಒಂದು ಮುದ್ದಾದ ಹೆಂಡತಿ, ಸುಂದರವಾದ ಹೆಂಡತಿ ಮದುವೆ ಆಗ್ಬಿಡ್ತೀನಿ, ಒಬ್ಬ ಹುಡುಗಿನ ಮದುವೆ ಆಗ್ತೀನಿ,
0: ಆಯ್ತಾ,
1: ಅವಳನ್ನ ನಾನು ರಾಣಿಯಾಗಿ ಮಾಡ್ಬಿಡ್ತೀನಿ, ನಾನೇ ಆಗ ರಾಜ, ಆಮೇಲೆ ಮುದ್ದಾದ ಮಕ್ಕಳನ್ನ ಹೆರ್ತೀನಿ, ಅವರೇ ನಮ್ಗೆ ಯುವರಾಜ ಆಗಿರ್ತಾರೆ. ಈ ತರ ಕನಸುಗಳನ್ನೆಲ್ಲ ಕಾಣುವಂತ
0: ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡೆ ನಿಂತೆನೆ, ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು ಅಂತ ಆರಂಭ ಆಗಿದೆ.
1: ಅದಕ್ಕೆ ಲಕ್ಷ್ಮಿಯವರು ಹೇಳ್ತಾರೆ, ಅತಿಯಾದ ಆಸೆ ಅದು ಪ್ರಯೋಜನಕ್ಕಿಲ್ಲ.
0: ಅದಕ್ಕೆ ನಮ್ಗೆ ನೋಡಿ ಮಂಜುನಾಥ್ ನಮ್ಗೆ ಗಾದೆಗಳನ್ನು ಕೊಟ್ಟಿರುವಂತಹದ್ದು ನೋಡಿ. ನಾವು ಒಂದು ಸ್ವಚ್ಛವಾದ ಬದುಕನ್ನ, ಅಂದ್ರೆ ದಾಸರೇ ಹೇಳ್ತಾರಲ್ಲ, ಹಾಳು ಮಾಡಿಕೊಳ್ಳ ಬೇಡಿರೋ ಹುಚ್ಚಪ್ಪಗಳ ಅಂತ ಒಂದಿದೆ,
1: ಮಾನವ ಧರ್ಮ,
0: ಮಾನವ ಜನ್ಮ ದೊಡ್ಡದು,
1: ಅದನ್ನ
0: ಹಾಳು ಮಾಡಿಕೊಳ್ಳದಿರಿ ಅಂತ ಹೇಳ್ತಾರೆ ಅವರು. ನಾವು ಹಾಳು ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿ ಇದೆ. ಹಾಳು ಮಾಡಿಕೊಳ್ಳದೆ ಹೇಗೆ ಸ್ವಚ್ಛವಾದ ಜೀವನವನ್ನ ಮಾಡಬೇಕು ಅಂದ್ರೆ, ಜನಪದರು ನಮ್ಗೆ ಜನಪದ ಗೀತೆಗಳನ್ನ ಕೊಟ್ಟಿದ್ದಾರೆ, ಹೇಗೆ ಬದುಕನ್ನ ಸಾಗಿಸ್ಬೇಕು ಅಂತ. ಭೂಮಿಯೊಡನೆ ಆಕಾಶದೊಡನೆ ಒಂದು ಬಾಂಧವ್ಯವನ್ನ ಕಟ್ಟಿ ಅವರು ಜನಪದರು ನಮ್ಗೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಸಾಹಿತಿಗಳು ಎಂತೆಂಥ ಸಾಹಿತ್ಯವನ್ನ ಕೊಟ್ಟಿದ್ದಾರೆ, ಎಂತೆಂಥ ಸಾಹಿತ್ಯವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಇನ್ನೊಂದು ಏನಪ್ಪ ಅಂತಂದ್ರೆ ವಾತಾವರಣ, ಪ್ರಕೃತಿಯೇ ಒಂದು ನಮಗೆ ಒಂದು ಇದು ಏನು, ಒಂದು ದೇವತೆ, ಗುರುಗಳು ಅಲ್ವಾ. ನೇಚರ್ ಏ ನಮ್ ಟೀಚರ್ ಅಂತ ಹಾಡಿದೆಯಲ್ಲ ಹಾಗೆ, ಯಾಕೆ ಕಣ್ಣರಳಿಸಿ ನೋಡ್ಬೇಕು ಅಲ್ವಾ. ಆಗ ನಮ್ಗೆ ಬದುಕನ್ನ ಈ ರೀತಿ ತಿರುಕನ ಕನಸು ಆ ಪದ್ಯದಲ್ಲಿ ಇರುವಂತೆ ನಾವು ಆಗಬಾರದು. ಶ್ರಮ ಪಟ್ಟು ನಾವು ದುಡಿದು ನಮ್ಮ ಶ್ರಮದಲ್ಲೇ ನಾವು ಆಹಾರವನ್ನ ಸೇವಿಸಿದಾಗ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಅದಕ್ಕೆ ನೋಡಿ, 90 ವರ್ಷ ಆಗ್ಲಿ ಒಂದು ಪುಟ್ಟೆಯಲ್ಲಿ ಎಲೆಯನ್ನ ತಂದು ಮಾರಿ ಜೀವನ ಮಾಡ್ತಾರೆ. ಅವ್ರನ್ನ ನೀವು ಮಾತನಾಡಿಸಿದಿರ ಯಾವತ್ತಾದ್ರು? ಅವರು ಏನಂದ್ರೆ, ನಾನು ಕೂತು ಉಣ್ಣಬಾರ್ದಪ್ಪ ಅವ್ರು ಹೇಳೋದು, ಕೂತು ಉಣ್ಣಬಾರದು, ಶಕ್ತಿ ಇರೋ ತನಕ ದುಡಿದು ನಾನು ತಿನ್ಬೇಕು, ಅದರಲ್ಲೇ ಹಿತ ಇದೆ, ನೆಮ್ಮದಿ ಇದೆ. ಅವ್ರು ಹೇಳಿದ್ರೆ ರಾತ್ರಿ ನಿದ್ರೆ ಬರ್ಬೇಕಲ್ಲ ನನ್ಗೆ ಅಂತಾರೆ ಅಜ್ಜಿನ್ ಕೇಳಿದ್ರೆ. ಯಾಕೆ ಅಂತ, ಅವತ್ತೆಲ್ಲ ನಾನು ಕುರುಗಿದ್ದೀನಿ, ನಿದ್ರೆ ಇಲ್ಲದೆ ನಾನು ಕುರುಗಿದ್ದೀನಿ ಅಂದ್ರೆ ಅಜ್ಜಿ ಒಂದು ಮಾತನ್ನ ಒಗಟಾಗಿ ಹೇಳ್ಬಿಟ್ರು, ಯಾಕೆ ನೀವು ಇಷ್ಟು ಕಷ್ಟಪಡ್ತೀರಾ ಅಂದ್ರೆ ರಾತ್ರಿ ನಿದ್ರೆ ಬರ್ಬೇಕಲ್ಲ ಅಂತ. ಅಂದ್ರೆ ನಿದ್ದೆ ಮಾಡೋದಕ್ಕೂ ಕೂಡ ನಮ್ಮ ದೈನಂದಿನ ಬದುಕು ಕಾರಣ ಆಗಿರುತ್ತೆ ಅಲ್ವಾ, ಸಂತೋಷದ ನಿದ್ದೆ. ಈಗ ಮುಂದಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಈಗ ಮುಂದಿನ ಕಾರ್ಯಕ್ರಮ ಒಬ್ರು ಲೈನ್ ಇದ್ದಾರೆ, ಅವ್ರಿಗೆ ಮತ್ತೆ ತಗೊಳ್ಳೋಣ. ಈಗ 12:05 ವನಿತಾ ವಿಹಾರದಲ್ಲಿ ಜ್ಯೋತಿ ಗುರುಪ್ರಸಾದ್ ಅವರಿಂದ ಒಂದು ಕತೆ ಇದೆ, ನಂತರ ಬದಲಾವಣೆಯ ಗಾಳಿ ಅದು, ಅನಂತರ ಕವನ ವಾಚನ ತೇಜಸ್ವಿನಿಗೌಡ ಅವರಿಂದ. ಆರೋಗ್ಯ ಸಂಚಿಕೆಯಲ್ಲಿ 12:35 ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಾ. ಹಾಗೆ 1:00 ಕೇಂದ್ರ ಸರ್ಕಾರದ ಯೋಜನೆ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ PM ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ. 1:20 ದೇಶಭಕ್ತಿ ಗೀತೆಗಳು, 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಇದೆ. ಅದರಲ್ಲಿ ಏನೇನು ಪ್ರಚಲಿತ ನಮ್ಮದು, ಕೆಲವು ಇವತ್ತು ರಾಷ್ಟ್ರೀಯ ಮಾವಿನ ಹಣ್ಣಿನ ದಿನ ಇದೆ, ಆಮೇಲೆ ಅಂತಾರಾಷ್ಟ್ರೀಯ ಮೆದುಳು ದಿನ ಅಂತಿದೆ, ಅದ್ರ ಬಗ್ಗೆ ಕೂಡ ನಾವು

0: ಮಾತಾಡ್ತೀವಿ.
1: ಮತ್ತೆ ಇವತ್ತಿನ ಕೃಷಿ ರಂಗ, ಕೃಷಿ ಕಿಸಾನ್ ವಾಣಿಯಲ್ಲಿ,
0: ಆಮೇಲೆ ದಿಕ್ಸೂಚಿ ಇದೆ 4:15 ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಕುರಿತು, ಆಮೇಲೆ 5:00 ಹಿರಿಯ ಜೀವಗಳ ಅಭಾವ. ನಿಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಒಬ್ಬ ಕೇಳುಗರು ಕೇಳಿದ್ರು,
1: ಶಂಕರಯ್ಯ
0: ಅವರ ಮುಂದುವರೆದ ಭಾಗದ ಸಂದರ್ಶನ ಇವತ್ತು ಪ್ರಸಾರ ಆಗತ್ತೆ 5:00. ಆಮೇಲೆ ಕೃಷಿ ರಂಗದಲ್ಲಿ 6:50 ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಯ ನೇರ ಸಂವಾದ ಕಾರ್ಯಕ್ರಮ ಇದೆ ಕೇಳುಗರು. ಅದಕ್ಕೂ ನಮ್ಮ ಈ ದೂರವಾಣಿ ಸಂಖ್ಯೆ 0822222858 ಕರೆ ಮಾಡಿ ಈ ಕೃಷಿ ಸಂಬಂಧಿ ರಸಪ್ರಶ್ನೆಯ ನೇರ ಸಂವಾದದಲ್ಲಿ ಭಾಗವಹಿಸಬಹುದು.
1: ಇನ್ನು ಯಾರಿದ್ದಾರೆ ಸಂಪರ್ಕ ದೂರವಾಣಿ
0: ಕರೆ ನೋಡೋಣ. ನಮಸ್ತೆ. ಯಾರು ಮಾತಾಡೋದಮ್ಮ?
2: ಸರಸ್ವತಿ
0: ಮಕ್ಕಂದೂರಿನಿಂದ.
1: ಸರಸ್ವತಿ ಅವರೇ ನಮಸ್ಕಾರ. ಹೇಗಿದ್ದೀರಾ? ಏನೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ?
2: ನಾನು ಬೆಳಿಗ್ಗೆ ಭಕ್ತಿಗೀತೆ, ಮತ್ತೆ ಆಮೇಲೆ 10:00 ಹಿಂದಿ ಸಾಂಗ್,
1: ಚಿಂತನ,
2: ಮತ್ತೆ
1: ಚಿಂತನ, ಪ್ರದೇಶ ಸಮಾಚಾರ
2: ಅದು ಕೇಳ್ತೀನಿ. ಮಧ್ಯಾಹ್ನ ವನಿತಾ ವಿವರ ಅದು ಕೇಳ್ತೀನಿ. ಒಳ್ಳೆ ಉಪಯುಕ್ತವಾದ ಮಾಹಿತಿ ಎಲ್ಲ ಇರುತ್ತೆ. ಮತ್ತೆ ಸಂಜೆ ಆದ್ರೆ ಇದು ಹಿರಿಯ ಜೀವಗಳ ಭಾವ, ಮತ್ತೆ ಬೇರೆ
1: ಯಾಕಾಗಿ ಕೇಳ್ಬೇಕು ಹಿರಿಯ ಜೀವಗಳ ಭಾವ ಅಂತ ಉತ್ತರ ಹೇಳಿ.
2: ಅಂದ್ರೆ ನಮಗೆ ಅನುಭವ ಆಗುತ್ತಲ್ಲ ಮೇಡಮ್, ಅವರ ಅನುಭವನ ಕೇಳ್ಕೊಂಡು
1: ನಾಳೆ ನಾವು ವೃದ್ಧಾಪ್ಯಕ್ಕೆ ತಲುಪ್ತೀವಿ ಅಂತ.
2: ಅಂದ್ರೆ ಮುಂದಕ್ಕೆ ನಮಗೆ ಏನು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರಲ್ವಾ, ಗೊತ್ತಿರಲ್ಲ ಅವ್ರ ಬಗ್ಗೆ.
1: ಅನುಭವದ ಪಾಕವನ್ನ ಉಣಿಸ್ತಾರೆ.
2: ಹೌದು ಮೇಡಮ್. ಈಗ ಬಗ್ಗೆ ಕೇಳುವಾಗ ನಮಗೆ ನಾವು ಅಳವಡಿಸ್ಕೊಳ್ಬೇಕು ಅಂತ ಅನಿಸ್ತದೆ.
1: ತುಂಬಾ ಸಂತೋಷ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ. ಈಗ ನಿಮ್ಮ ಹಾಡು ಯಾವುದು ಅಂತ?
2: ಜೋಡಿ ಅಕ್ಕಿಯಿಂದ ಲಾಲಿ ಸುವಾಲಿ ಸಾಂಗ್.
1: ಯಾಕಾಗಿ ಇಷ್ಟ?
2: ಅದು ಅದ್ರಲ್ಲಿ ಎಲ್ಲ ಸಾಂಗ್ ಇಷ್ಟನೇ ಮೇಡಮ್.
1: ಅಲ್ಲ ಹೇಳ್ಬೇಕು, ಈಗ ನನಗೂ ಇಷ್ಟ ಆಗುತ್ತೆ. ನೀವ್ ಇಷ್ಟ
2: ಪಡ್ಕೊಂಡಿದ್ದೀನಿ ನಾನು ತುಂಬಾ ವರ್ಷಗಳ ಹಿಂದೆ ನೋಡಿರೋದು. ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಟೋರಿ ಎಲ್ಲ, ಹಾಗಾಗಿ ಯಾವ ಫಿಲಂ ಅಲ್ಲಿ ಸ್ಟೋರಿ ಚೆನ್ನಾಗಿರುತ್ತೆ ಸಾಂಗ್ ಕೂಡ.
1: ಚಿತ್ರರಂಗವನ್ನು ಕೂಡ ಪ್ರೀತಿ ಅಭಿಮಾನದಿಂದ ಕಾಣ್ತೀರಿ ಅಲ್ವಾ? ಈಗ ಒಂದು ನುಡಿಗಟ್ಟು ಹೇಳ್ಬೇಕಲ್ಲ.
2: ಕೇಳಿ ಮೇಡಮ್.
0: ಈಗ ನೀವು ಪುಸ್ತಕವನ್ನು ಓದ್ತೀರಾ?
1: ರೇಡಿಯೋ ಕೇಳ್ತೀನಿ ಅಂತ ಇದ್ದಾರೆ.
0: ಅದಕ್ಕೆ ಒಂದು ನುಡಿಗಟ್ಟು ಏನಪ್ಪ ಅಂತಂದ್ರೆ ಪುಸ್ತಕದ ಹುಳು ಅಂತ.
1: ಹೇಗ ಅರ್ಥ ಮಾಡ್ಕೊಂಡ್ರಿ ನೀವು? ಕಲ್ತಿದ್ದೀರಿ ನೀವು.
0: ಕೆಲವರು ಏನ್ ತಿಳ್ಕೊಳ್ತಾರೆ ಅಂದ್ರೆ ಹಳೆ ಬುಕ್ಗಳಲ್ಲಿ ಕೆಲವು ಹುಳಗಳಿರ್ತದೆ ಅದಂತ
1: ಅಲ್ಲ, ನಾವು ಜೋಕ್ಸ ಹಾಸ್ಯದ ಒಂದು ಕೆಲವೊಂದ್ರಲ್ಲಿ ಗುಂಡ ಹೇಳೋದು. ಇಲ್ಲೇನೋ ಹುಳ ಬಿದ್ದಿದೆ ಅಂದ್ರೆ ಆ ಪುಸ್ತಕದಲ್ಲಿ ಒಂದು ಸೊಳ್ಳೆ ಇತ್ತು ಸರ್, ಅದಕ್ಕೆ ಸೊಳ್ಳೆ ಹುಡ್ಕೊಂಡು ಬರಕ್ ಹೋಗಿ ತಡ ಆಯ್ತು, ಮತ್ತೆ ಇಲ್ಲಿ ಇಟ್ಟಿದ್ದೀನಿ ಅದೇ ತರ ಅಂತ ಆಗ ಅನ್ಕೊಂಡ್ಬಿಟ್ಟೆ.
0: ಅದ್ರಲ್ಲಿ ಇನ್ನೊಂದು ನನಗೆ ಹಾಸ್ಯ ನೆನಪಾಯ್ತು, ನಾವು ಓದುವಾಗ ಹಾಗೆ ಇತ್ತು. ನಾ ಅಂದ್ರೆ ಇದು ಕಾಮನ್ ಆಗಿ ಹೇಳೋದು, ನಾವೆಲ್ಲ ಶಾಲೆಗೆ ಹೋಗೋದಿದ್ರೆ ಬೇರೆ ಒಬ್ಬನ ವಿದ್ಯಾರ್ಥಿಯ ನೋಟ್ಸ್ ಅನ್ನ ನಕಲು ಮಾಡೋದು, ನಾವು ಕಾಪಿ ಮಾಡೋದು, ಬರ್ಕೊಳ್ಳೋದು. ಬರೆಯುವಾಗ ಅವನ ಬುಕ್ ಅಲ್ಲಿ ಏನೋ ಒಂದು ಹುಳನೋ ಒಂದು ನೋಣನೋ ಹೇಗೆ ಮುಚ್ಚಿಟ್ಟಿದ್ರು, ಅದು ಅವನಿಗೆ ಗೊತ್ತಿಲ್ಲ. ಅದಲ್ಲಿ ಒಣಗಿ ಸತ್ತು ಒಣಗೋಗಿದೆ. ಇವನು ಬರೆದ ಮೇಲೆ ಅಲ್ಲೇ ಅದೇ ಜಾಗಕ್ಕೆ ಒಂದು ನೋಣವನ್ನು ಹೊಡೆದು ಹೀಗೆ ಅಂಟಿಸಿ ಬುಕ್ ಅನ್ನ ಇಟ್ಟಿರ್ತಾನೆ. ಇದು ಕಾಪಿ ಮಾಡೋದು, ಅದಕ್ಕೆ ಕಾಪಿ ಮಾಡೋದು ಆಗ್ಬಾರ್ದು. ಮತ್ತೆ ಪುಸ್ತಕದ ಹುಳು ಅಂತಂದ್ರೆ ಪುಸ್ತಕನೇ ಓದ್ತಾ ಇರೋದು ಕರೆಕ್ಟ್, ಅದು ಆದ್ರೆ ಅವರಿಗೆ ಹೊರಗಿನ ಜ್ಞಾನ ಕಡಿಮೆ ಇರುತ್ತೆ.
1: ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ಬಿಟ್ರಲ್ಲ ಪಟ್ಟ ಅಂತ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ, ನಮಸ್ಕಾರ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಈಗ ಮಂಜುನಾಥ್, ಸಮಯದ ಅಭಾವ ಅಲ್ವಾ, ಈಗ ಅವರ ಹಾಡಿನ ನಂತರ ಮತ್ತೆ ಕರೆ ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ರು ಅವರೆಲ್ಲರೂ ಕೂಡ ಬೇಸರ ಮಾಡ್ಕೊಳ್ಳೋದು ಬೇಡ, ನಿರಂತರ ಪ್ರಸಾರ ಆಗುತ್ತೆ. ಶುಕ್ರವಾರ ಮತ್ತೆ ನಾವು ಭೇಟಿ ಆಗ್ತೀವಿ ಅಲ್ವಾ, ಮತ್ತೆ ಈ ಭಾನುವಾರ 11:00 ಅಂತ್ಯಾಕ್ಷರಿ ಇರಲ್ಲ, ಏನಿರುತ್ತೆ ಹೇಳಿ? ಮನ್ ಕಿ ಬಾತ್,
0: ಮನ್ ಕಿ ಬಾತ್
1: ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಮನ್ ಕಿ ಬಾತ್ ಪ್ರಸಾರ ಆಗುತ್ತೆ. ಹಾಗಾಗಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗಲ್ಲ. ಮತ್ತೆ ಮುಂದಿನ ಭಾನುವಾರ ಅಂದ್ರೆ ಆಗಸ್ಟ್ ಮೊದಲ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ. ಈಗಿಂದ ಅವರು ತಯಾರಿ ನಡೆಸಲಿ ಅಂತ ಹೇಳ್ತಾ ಅವರ ಹಾಡು

0: ಸಮಯ ಯಾರನ್ನು ಕಾಯುವುದಿಲ್ಲ ಅಂತ ನಮ್ಮ ನಿರೂಪಕರು ಹೇಳ್ತಾ ಇರ್ತಾರೆ. ಒಂದು ಮಾತಿದೆ, ಸಂಕಷ್ಟ ಇಲ್ಲದೆ ಹೋದರೆ ನಮ್ಮ ತಪ್ಪುಗಳಿಂದ ನಾವು ಪಾಠವನ್ನು ಕಲಿಯುವುದಿಲ್ಲ. ಏನ್ ಹೇಳಿ? ಸಂಕಷ್ಟ ಇಲ್ಲದೆ ಹೋದರೆ ನಮ್ಮ ತಪ್ಪುಗಳಿಂದ ನಾವು ಪಾಠ ಕಲಿಯುವುದಿಲ್ಲ. ಏಂಜಲಿನಾ ಹೋಲಿ ಅಂತ ಅವರು ಶುಭಾಷಿತವನ್ನ ಅವರು ಬರೆದಿದ್ದಾರೆ, ದಾಖಲೆ ಮಾಡಿದ್ದಾರೆ ಅಲ್ವಾ. ಆ ಸಂಕಷ್ಟ ಎದುರಾಗೋದಕ್ಕೆ, ನಾವು ಸವಾಲನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಸದೃಢರಾಗಬೇಕು. ಸದೃಢರಾಗಬೇಕು ಅಂತಂದ್ರೆ ಸದೃಢ ಮನಸ್ಸಿರಬೇಕು. ಆ ಮನಸ್ಸಾಗಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ನೋಡಿ, ಒಂದಕ್ಕೊಂದು ಸರಪಳಿ ಹೇಗಿದೆ ಅಂತ ಅಲ್ವಾ. ಈ ಕಾರ್ಯಕ್ರಮ ಇರುವಂತಹದ್ದು, ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ ಹೀಗೆ ಹೊಸ ಹೊಸ ಶ್ರೋತೃಗಳು ಕರೆ ಮಾಡ್ತಾ ಇರ್ಲಿ ನಿರಂತರವಾಗಿ ಅಂತ ಹೇಳೋಣ ಅಲ್ವಾ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ,
1: ಈಗ ತಾಂತ್ರಿಕ ಸಹಕಾರ ಸಿ ಮುರುಗೇಶನ್ ಅವರು ನಮಗೆ ತಾಂತ್ರಿಕ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ ಅವರು,
0: ಪ್ರಸ್ತುತಿ ಎಂ ಆರ್ ಮಂಜುನಾಥ್.
1: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ಇದು ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ ಆಗ್ತಾ ಇದೆ 12 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನದೇ ಹಾಡು
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿಪಡಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಯುದ್ಧನೌಕೆ ಐಎನ್ಎಸ್ ಮಾಲ್ವನ್ ಇಂದು ವಿದ್ಯುಕ್ತವಾಗಿ ನಿಯೋಜನೆಗೊಂಡಿತು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಪಾಲ್ಗೊಂಡಿದ್ದರು. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ಯುದ್ಧ ನೌಕೆ 80 ಮೀಟರ್ ಉದ್ದವಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರ ನೌಕಾ ಪರಂಪರೆಗೆ ಗೌರವ ಸಲ್ಲಿಸಲಾಗಿದ್ದು ಐಎನ್ಎಸ್ ಮಾಲ್ವನ್ ನೌಕೆ ಲಾಂಛನದಲ್ಲಿ ವಾಘನಖ ಹುಲಿ ಉಗುರಿನ ಚಿಹ್ನೆಯನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ ಚುಕ್ಕಿರಹಿ

0: ರೈತ ಪ್ರಶ್ನೆಗೆ ಸಚಿವಾಲಯ ಈ ಉತ್ತರ ನೀಡಿದೆ. ರೈತರಿಗೆ ಕಡಿಮೆ ಬಡ್ಡಿದರ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾಲ ಲಭ್ಯವಾಗುವಂತೆ ಮಾಡಲು ನಬಾರ್ಡ್ ಮೂಲಕ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಸಹಕಾರಿ ಸಂಘಗಳು 25ಕ್ಕೂ ಹೆಚ್ಚು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು. ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಅಂಜಿನಪ್ಪ ಅವರ ತೋಟದಲ್ಲಿ ಹುತಾತ್ಮ ರೈತರಿಗೆ ನುಡಿನಮನ ಸಲ್ಲಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಕಸಿಯಬಾರದು, ಭೂಸ್ವಾಧೀನ ನಡೆಸಬಾರದು ಎಂದು ಆಗ್ರಹಿಸಿದರು. ಉಚಿತ ಯೋಜನೆಗಳಿಗಿಂತ ರೈತ ಕುಟುಂಬಗಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಬೆಳೆ ವಿಮೆ ಗೊಂದಲ ನಿವಾರಿಸಬೇಕು ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಶುಶ್ರೂಷಕರು ಹಾಗೂ ಇತರ ಸಿಬ್ಬಂದಿ ಮೂಲಕ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ. ಲಿಂಗಸೂಗೂರಿನಲ್ಲಿ ಶೀಘ್ರದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಸುರಕ್ಷಿತ ಹೆರಿಗೆಗಾಗಿ ಪ್ರತಿ ತಿಂಗಳು 9 ಹಾಗೂ 24ನೇ ತಾರೀಖು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ. ಒಟ್ಟು 19,56,572 ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಿಸಲಾಗಿದೆ. ಇದರಲ್ಲಿ 13,38,419 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 3,767 ಮತದಾರರು ಆನ್ಲೈನ್ ಮೂಲಕ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಎಸ್ಐಆರ್ ಕಾರ್ಯಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ 1,68,891 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೇಯಾಂಕ ಧನಶ್ರೀ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ 100%ರಷ್ಟು ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 1,11,000 ಮತದಾರರ ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 60%ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನ ಆಯ್ದ ಕೃಷಿ ಭೂಮಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಮೀನುಗಳ ಪರಿಸ್ಥಿತಿ, ಬೆಳೆ ನಷ್ಟ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮೀಕ್ಷೆ ನಡೆಸುತ್ತಿದೆ. 1 ವಾರದೊಳಗೆ ಬರ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯರಿ ಮಥೌ ದಂಪತಿ ಭೇಟಿ ನೀಡಿ ವೀಕ್ಷಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಫ್ರಾನ್ಸ್ ನಾಯಕ ನೆಪೋಲಿಯನ್ ಅವರ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷತೆ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಮಾಹಿತಿ ನೀಡಿದರು. ಇಂದು ರಾಷ್ಟ್ರೀಯ ಧ್ವಜ ದಿನ. 1947ರ ಈ ದಿನದಂದು ದೇಶದ ಶಾಸನ ಸಭೆಯು ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ರಾಷ್ಟ್ರೀಯ ಧ್ವಜ ಎಂದು ಅಂಗೀಕರಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ.
1: ಹೊಸ ವರ್ಷದ ದಿನ

ಬೆಳಗಾಗೆದ್ದು ಚೆನ್ನಿ ದೇವರಿಗೆ ನಮಸ್ಕರಿಸಿ ಬೇಡಿಕೊಂಡಿತು ಒಂದೇ ಮಾತು, ಇದ್ದೂ ಸತ್ತಂಗೆ ಮಾಡದಿರು ದೇವರೇ. ಹಾಗೆ ನೋಡಿದರೆ ಚೆನ್ನಿ ಅಂಥ ವಿದ್ಯಾವಂತಳಾಗಲಿ ಅಥವಾ ಅಧ್ಯಾತ್ಮದ ಸಕಲವನ್ನೂ ಅರಿತು ದೇವರನ್ನು ಪೂಜಿಸುವವಳಾಗಲಿ ಆಗಿರಲಿಲ್ಲ. ಆದರೆ ತಾನಿರುವ ಆ ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಪುಟ್ಟ ಕೃಷ್ಣನ ಮೂರ್ತಿಯ ಮುಂದೆ ಕೈಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿದಳೆಂದರೆ ಅದು ಅವಳಿಗೆ ಅವಳೇ ಹಂಬಲಿಸುವಂತ ಇಚ್ಛಾಶಕ್ತಿಯ ಸ್ವಗತ. ಆ ಮನೆಯ ಯಜಮಾನರಾದ ವಾಸುದೇವ ತಾತಾಚಾರ್ಯರು ಹೇಳುವಂತೆ ಶ್ರೀಕೃಷ್ಣ ಅವರ ಮನೆತನದ ದೇವರು. ತಾತಾಚಾರ್ಯರು ಪ್ರತಿದಿನ ಅವನ ಆರಾಧನೆ ಮಾಡುತ್ತಾರೆ. ಬೆಳಗಾಗೆದ್ದು ತಣ್ಣೀರಲ್ಲೇ ಸ್ನಾನ ಮಾಡಿ ಸಹಸ್ರನಾಮಾದಿ ಶ್ಲೋಕಗಳನ್ನು ಹೇಳಿ ಸಂಧ್ಯಾವಂದನೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡ ಮೇಲಷ್ಟೇ ಅವರ ಮುಂದಿನ ಚರಿ. ಇಂತಹ ತಾತಾಚಾರ್ಯರಿಗೆ ಚೆನ್ನಿ ಎಂಬ ಮಗು ಸಾಕು ಮಗಳಾಗಿ ಸಿಕ್ಕಿದ್ದು ಒಂದು ದಂತಕಥೆ. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗಿರುವ ಅರಳಿಕಟ್ಟೆಯ ಮೇಲೆ ಒಂದು ಹತ್ತಿ ಸೀರೆಯ ತುಂಡನ್ನು ಸುತ್ತಿ ಯಾರೋ ಮಲಗಿಸಿ ಹೋದ ಕಂದನನ್ನು ವಾಸುದೇವ ತಾತಾಚಾರ್ಯರು ನೋಡಿದ್ದೇ ಅವರ ಹೃದಯದಲ್ಲಿ ಕರುಣರಸ ಪ್ರಾಪ್ತಿಗೆ ಹಾದಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ತಾನೇ ಜನಕನಂತೆ ಹಾಗೂ ಆ ಮಗುವೇ ಸೀತೆಯನ್ನೇ ಭಾಸವಾಗಿ ಸ್ಮೃತಿ ಪಟಲದಲ್ಲಿ ಇದು ಜನ್ಮಾಂತರದ ಸಂಬಂಧವೇನೋ ಎಂಬಂತ ಒಂದು ಸಂವೇದನೆಗೆ ಶ್ರೀಕೃಷ್ಣ ಪ್ರೇರೇಪಣೆಯಾಗಿ ಅದೇ ಕ್ಷಣ ತಾನು ಯಾಕೆ ಆ ಮಗುವಿಗೆ ತಂದೆಯಾಗಬಾರದು ಎನಿಸಿ ವಿದುರರಾಗಿ ಮಕ್ಕಳೂ ಇಲ್ಲದ ಏಕಾಂಗಿ ತಾತಾಚಾರ್ಯರು ಆ ಮಗು ಭಾಗ್ಯಲಕ್ಷ್ಮಿ ಎಂಬಂತೆ ಮನೆಗೆ ಕರ್ಕೊಂಡು ಬಂದರು. ಅವರ ಮನೆತನದ ಎಲ್ಲ ಸಂಪ್ರದಾಯವಾದಿಗಳು ಕುಲಗೋತ್ರ ಒಂದೂ ಗೊತ್ತಿಲ್ಲದ ಒಂದು ಮಗುವನ್ನು ಹೀಗೆ ಏಕಾಏಕಿ ಕರೆದುಕೊಂಡು ಬಂದು ಸಾಕುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಮೂಗು ಮುರಿದರೆ, ಈ ಮಾತನ್ನು ರಾಮಾಯಣ ಬರೆದ ವಾಲ್ಮೀಕಿಗೆ ಕೇಳಿ ಎಂದು ನಸುನಗುವರು ತಾತಾಚಾರ್ಯರು. ಇವರ ನಸುನಗುವನ್ನು ನೋಡಿ ಹೊಟ್ಟೆ ಉರಿಯುವ ನೆರೆಹೊರೆಯವರು, ಈ ಮುದುಕನಿಗೆ ಏನು ಈ ವಯಸ್ಸಿನಲ್ಲಿ ಈ ಚಪಲ, ಹೆಂಡತಿ ಸತ್ತು ಇಷ್ಟು ವರ್ಷಗಳಾದ ಮೇಲೆ ಈ ಸಣ್ಣ ಮಗು ಮನೆಗೆ ಬಂದಿದೆ, ಎಲ್ಲೋ ಏನೋ ಎಡವಟ್ಟು ಮಾಡಿಕೊಂಡು ತನ್ನದೇ ಮಗುವನ್ನು ಉಪಾಯದಲ್ಲಿ ಮನೆಗೆ ಕರೆದುಕೊಂಡು ಬಂದಿರುವನೇನೋ ಎಂದು ಮುಂತಾಗಿ ಬೇಕೆಂದೇ ಆಡಿಕೊಳ್ಳುವುದು ಕಿವಿಗೆ ಬಿತ್ತು. ಅಂಥ ಯಾವ ಕೆಲಸವನ್ನೂ ಮಾಡಿರದ ತಾತಾಚಾರ್ಯರಿಗೆ ಒಂದಿನಿತೂ ಪಾಪಪ್ರಜ್ಞೆ ಕಾಡದೆ ನಿರ್ಲಿಪ್ತರಾಗಿ, ಹೌದು ರಾಜುಭಟ್ರೆ, ಈ ಮಗುವಿನ ಅಜ್ಜಿ ಚೆನ್ನಮ್ಮನೊಡನೆ ನನ್ನ ಸ್ನೇಹವಿತ್ತು. ಮನೆಯ ಜಗುಲಿಯ ಮೇಲೆ ವೀಳ್ಯದೆಲೆ ಮಾರಲು ಕೂರುತ್ತಿದ್ದ ಒಳ್ಳೆಯ ಹೆಂಗಸು. ಅವಳ ಮಗಳು ಬಸಮ್ಮ ಯಾರ ಜೊತೆಯೋ ಪ್ರೇಮಿಸಿ ಮೋಸ ಹೋಗಿ ಬಸಿರಾಗಿ ಆ ಮಗುವನ್ನು ಅಜ್ಜಿಯ ಮಡಿಲಲ್ಲಿ ಬಿಟ್ಟು ಹೇಳಿದ ಮಾತು ಕೇಳದೆ ಬಾವಿಗೆ ಹಾರಿಕೊಂಡು ಪ್ರಾಣ ಬಿಟ್ಟಳಂದೆ. ಚೆನ್ನಮ್ಮ ಈ ಮಗುವನ್ನು ಅರಳಿಕಟ್ಟೆಯ ಮೇಲೆ ಮಲಗಿಸಿ ನನಗೆ ವಿಷಯ ತಿಳಿಸಲು ಯಾರೋ ದಾರಿ ಹೋಕರ ಬಳಿ ಹೇಳಿ ಕಳಿಸಿ ತಾನು ದೇಶಾಂತರ ಹೋಗಿಬಿಟ್ಟಿದ್ದಾಳೆ. ನಾನೀಗ ಬರುವವರೆಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ. ನಿಮಗೇನಾದರೂ ಕಷ್ಟವೇ ಎಂದು ದೇಶಾವರಿ ನಗೆ ಬೀರುವಾಗ ಎದುರಾಡಲು ಕಷ್ಟವಾಗುವ ರಾಜುಭಟ್ರಂತ ನೆರೆಹೊರೆ ಸುಮ್ಮನಾಗುತ್ತಿತ್ತು. ಜೊತೆಗೆ ಅವರಿಗಿಷ್ಟು ಬಂದಂತೆ ಒಂದೊಂದು ಕಥೆ ಹುಟ್ಟಿಸಿ ಹಬ್ಬಿಸುತ್ತಾ ಕೈಲಾಗದವರು ಮೈಪರಚಿಕೊಂಡಂತೆ ತಮ್ಮ ಒಳಗಿನ ಅಸೂಯೆಯನ್ನು ತೃಪ್ತಿಪಡಿಸುತ್ತಿದ್ದರು. ಆದರೆ ತಮ್ಮನ್ನು ಅರಿಯುವ ಕಾಯಕದಲ್ಲೇ ಮುಳುಗಿರುತ್ತಿದ್ದ ತಾತಾಚಾರ್ಯರು ಅವಿವೇಕದ ಯಾವ ಮಾತುಗಳನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನಗೆ ದೊರಕಿದ ಕಂದನನ್ನು ಜೋಪಾನ ಮಾಡುವ ಗುರಿಯತ್ತ ಮಾತ್ರ ಗಮನಹರಿಸಿದರು. ವಾಸ್ತವದಲ್ಲಿ ಆ ಕಂದಮ್ಮನನ್ನು ಯಾರು ಆ ಮರದ ನೆರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ. ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ತಾತಾಚಾರ್ಯರಿಗೆ ದೊರೆತಿತ್ತು. ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿ ನಾಲಿಕೆಯವರು ಸುತ್ತಲೂ ನೆರೆದು ಕಟಕಿ ಇಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ ಚರಿತ್ರೆಯ ಬಗ್ಗೆ ಒಂದು ಕತೆ ಹೆಣೆದು ಆ ಜನರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ದರು. ಮಗುವಿಗೆ ಚೆನ್ನಿ ಎಂದು ನಾಮಕರಣ ಮಾಡಿದ್ದೂ ಕೂಡ ತಾತಾಚಾರ್ಯರಿಗೆ ಕಿತ್ತೂರು ಚೆನ್ನಮ್ಮನ ಮೇಲೆ ಇದ್ದ ದೇಶಭಕ್ತಿ ಆಧಾರದ ಮೇಲೆ ಮಾತ್ರ, ಮಿಕ್ಕೆಲ್ಲ ಕಥೆಯನ್ನು ಕಾಕತಾಳೀಯವಾಗಿ ಮಾತ್ರ ಹೆಣೆದಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಯಾಶಿಯರ್ ಹುದ್ದೆ ನಿರ್ವಹಿಸುತ್ತ ಭರ್ತಿ ಹೊಂದಿ ನಿವೃತ್ತರಾದ ತಾತಾಚಾರ್ಯರು ಪೌರೋಹಿತ್ಯ ವಿದ್ಯೆಯನ್ನು ಕಲಿತಿದ್ದರಿಂದ ಇದ್ದ ಒಂದು ಸ್ವಂತ ಮನೆ ಹಾಗೂ ಸ್ವಲ್ಪ ಜಮೀನಿನೊಡನೆ

ಜೀವನ ನಿರ್ವಹಿಸುತ್ತಾ ತಮ್ಮ ಮಿತಿಯಲ್ಲಿ ನಾನಾ ಧರ್ಮಗಳನ್ನೂ ಮಾಡುತ್ತಾ ಮಾನವ ಜನ್ಮ ಬಲು ದೊಡ್ಡದು ಎಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತಿದ್ದಾಗಲೇ ಅರಳಿಕಟ್ಟೆಯ ಮೇಲೆ ಚೆನ್ನಿ ಎಂಬ ಮಗು ಸಿಕ್ಕಿತು. ತಮ್ಮ ಸುಪರ್ದಿಯ ಸ್ವಂತ ನಿರ್ಧಾರಕ್ಕೆ ತಾತಾಚಾರ್ಯರು ಯಾರ ಸಲಹೆಯನ್ನೂ ಕೇಳಲು ಹೋಗಲಿಲ್ಲ. ಒಳಿತು ಮಾಡಲಾಗದಿದ್ದರೂ ಕಟಕಿಯಾಡುತ್ತಾ ಕೇಡು ಬಯಸುವ ಜನಗಳ ಮಧ್ಯೆ ಇದ್ದು ಸೋತು ಬೇಸತ್ತಿದ್ದವರು ತಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ, ಇದು ದೇವರಿಗೆ ಪ್ರೀತಿ ಎಂಬ ದೃಢ ನಂಬಿಕೆಯಿಂದ ಮಾತ್ರ ಚೆನ್ನನ್ನು ಸಾಕುತ್ತಾ ಅಧಿಕೃತವಾಗಿ ಕೂಡ ದತ್ತಕದ ಹಕ್ಕುಪತ್ರಗಳನ್ನು ಮಾಡಿಸಿ ತಾನು ಅವಳ ಅಪ್ಪ ಎಂದು ಸಾರ್ವಜನಿಕವಾಗಿಯೂ ಘೋಷಿಸಿದರು. ಆದರೂ 60 ವಯಸ್ಸಿನ ತಾತಾಚಾರ್ಯರು ಪುಟ್ಟ ಮಗುವನ್ನು ತಂದು ಸಾಕುವ ಪರಿಯನ್ನು ಕಂಡು ಸಹಾಯಕ್ಕೆ ಬರುವುದಕ್ಕಿಂತ ಕುಲ ನೆಲ ಜಲಗಳ ಮಡಿವಂತಿಕೆಯಿಂದ ದೂರ ಸರಿದವರೇ ಹೆಚ್ಚು. ಮಾನವೀಯ ಸಂದರ್ಭಕ್ಕೆ ಒದಗದ ಇಂಥವರನ್ನು ಕುರಿತು ತಾತಾಚಾರ್ಯರು ಹೇಳುತ್ತಿದ್ದ ಪದಪುಂಜ ಇದ್ದು ಸತ್ತವರು. ಮಗಳು ಚೆನ್ನಿಯನ್ನು ದದು ಮಾಡಲು ಸಾಕಷ್ಟು ಕಷ್ಟಪಟ್ಟರು ತಾತಾಚಾರ್ಯರು. ಮಗು ಹೆಚ್ಚು ಹಠ ಹಿಡಿದಾಗ ದಿಕ್ಕು ತೋಚದೆ ಕೊಟ್ಟಿಗೆ ಹಾಗೂ ಗದ್ದೆಯ ಹೆಚ್ಚುವರಿ ಕೆಲಸ ನೋಡಿಕೊಂಡು ಮನೆ ಹಿಂದೆ ತಂಗಿ ರಾಜ ಮತ್ತು ಲಚ್ಚಿ ದಂಪತಿಗಳ ಸುಪರ್ದಿಗೆ ಒಪ್ಪಿಸಿ ಬಿಡುತ್ತಿದ್ದರು. ಅವರು ತಮಗೆ ತೋಚಿದಂತೆ ಮಗುವನ್ನು ಸಮಾಧಾನಪಡಿಸಿ ಹಾಲು ಕುಡಿಸಿ ಊಟ ಮಾಡಿಸಿ ಜೋಗುಳ ತೂಕಿ ವಹಿಸುತ್ತಿದ್ದರು. ಅವರೊಡನೆ ಸೇರಿಕೊಂಡ ಚೆನ್ನಿ ತಾತಾಚಾರ್ಯರನ್ನು ಯಜಮಾನ್ರೇ ಎಂದೇ ಸಂಬೋಧಿಸಲು ಪ್ರಾರಂಭಿಸಿದಳು. ತಾತಾಚಾರ್ಯರು ವಿರೋಧಿಸಲಿಲ್ಲ. ಮಗುವಿಗೆ ಯಾವ ಪದ ಸುಲಭವಾಗಿ ಹೊರಡುವುದೋ ಅದನ್ನೇ ಕರೆಯಲೆಂದು ಸುಮ್ಮನಿದ್ದರು. ಚೆನ್ನಿ ಸ್ವಲ್ಪ ದೊಡ್ಡವಳಾಗಿ ಮಾತಾಡುವ ಹಾಗೆ ಆದಾಗಲೂ ನೀನು ನಿನ್ನ ತಂದೆ ಕಣಮ್ಮ ಎಂದರೂ ಆಗ ಮಾತ್ರ ಒಮ್ಮೊಮ್ಮೆ ಅಪ್ಪ ಎಂದು ಭಕ್ತಿಭಾವದಲ್ಲಿ ಕಣ್ಣರಳಿಸುವ ಚೆನ್ನಿ ಆನಂತರ ಮತ್ತೆ ಸಲಿಗೆಯ ವಾಡಿಕೆಯನ್ನು ಯಜಮಾನ್ರೇ ಎಂದೇ ಕರೆಯುತ್ತಿದ್ದಳು. ಇದರಿಂದ ತಾತಾಚಾರ್ಯರಿಗೆ ಏನೂ ಮುಜುಗರವಾಗದಿದ್ರು. ರಾಜು ಭಟ್ರಂತ ಸಂಪ್ರದಾಯಸ್ಥರು ಮನೆಯ ಆಳಿನ ಹಾಗೆ ಮಾತ್ರ ಹುಡುಗಿಯನ್ನು ಬೆಳೆಸ್ತಿದ್ದಾರೆ, ಅದೇನು ಸಂಬಂಧವೋ ಯಾರಿಗೆ ಗೊತ್ತು ಎಂಬ ತಮ್ಮ ಕೋಟಿ ರೂಪಾಯಿ ಪ್ರಶ್ನೆಯ ಆತಂಕವನ್ನು ಸಮಾಜದಲ್ಲಿ ಹರಿಯಬಿಡುತ್ತಿದ್ದರು. ಇದೆಲ್ಲದರ ಮಧ್ಯೆ ಚೆನ್ನಿಗೆ 18 ವರ್ಷಗಳು ತುಂಬಿ ಅವಳು ಶಾಲೆಗೆ ಹೋಗುವುದನ್ನು ಬಿಟ್ಟು 3 ವರ್ಷಗಳಾಗಿದೆ. ಕಾರಣ ಇಷ್ಟೇ, ತಾತಾಚಾರ್ಯರು ಎಷ್ಟೇ ಮುತುವರ್ಜಿಯಿಂದ ಶಾಲೆಗೆ ಕಳುಹಿಸಿದರು ಚೆನ್ನಿಯ ತಲೆಗೆ ಓದು ಬರಹ ಶಾಸ್ತ್ರೋಕ್ತವಾಗಿ ಹತ್ತಲಿಲ್ಲ. ತನಗೆ ಓದು ಕಷ್ಟವಾಗುತ್ತದೆ ಎಂದು ಧೈರ್ಯವಾಗಿ ತಂದೆಯ ಮುಂದೆ ಹೇಳುವ ಸಂಸ್ಕಾರವನ್ನು ಕಲಿತಿದ್ದಳು. ಅಷ್ಟರ ಮಟ್ಟಿಗೆ ಅವಳು ಆ ಪರಿಸರದಲ್ಲಿ ಸ್ವತಂತ್ರ ಪಕ್ಷಿ ಅಂತಿದ್ದಳು. ತಾತಾಚಾರ್ಯರು ಅವಳು ತಿಳುವಳಿಕೆಯಿಂದ ಆರೋಗ್ಯವಾಗಿ ಸ್ವಸ್ಥ ಮನಸ್ಸಿನಿಂದ ಮನೆಯ ಮಗಳಾಗಿ ಸಾಗಿಕೊಂಡಿದ್ದರೆ ಸಾಕೆಂದು ಅವಳಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನು ಮಾಡಿಕೊಂಡು ಖುಷಿಯಿಂದ ಇರಲಿ ಎಂದಷ್ಟೇ ಬಯಸಿದ್ದರು. ಚೆನ್ನಮ್ಮ ಸದಾ ಲವಲವಿಕೆಯಿಂದ ಇರೆ ತಾಯಿ, ಇದ್ದು ಸತ್ತಂಗಿ ಇರಬಾರದು ಎಂಬುದೊಂದೇ ಒಂದು ಬೋಧೆ ಚೆನ್ನಿಗಾಗಿ ಗುರುಪದೇಶದಂತೆ ತಾತಾಚಾರ್ಯರ ಕಡೆಯಿಂದ ಬೋಳಿಯಾಗಿ ಒಲಿದಿತ್ತು. ಚೆನ್ನಿ ಆಕಾಶವನ್ನು ನೋಡುವಳು, ಪಕ್ಷಿಯನ್ನು ದಿಟ್ಟಿಸುವಳು, ಹೂವನ್ನು ಪ್ರೀತಿಯಿಂದ ಕಿತ್ತುಕೊಳ್ಳುವಳು, ಕೃಷ್ಣನ ಮೂರ್ತಿಗೊಂದು ಹೂವಿಡು ತಾನೂ ಮುಡಿದುಕೊಳ್ಳುವಳು, ಜಿಗಿಯುವಳು, ಓಡುವಳು, ಕುಣಿಯುವಳು, ಎಲ್ಲಾ ಅವಳ ಮನೆಯ ಪರಿಧಿಯಲ್ಲಿ. ರೇಡಿಯೋ ಕೇಳುವಳು, ಟಿವಿ ನೋಡುವಳು, ಹಾಡು ಹೇಳು, ರಾಜನಿಗೆ ಲಚ್ಚಿಗೆ ದೂರದ ಪೇಟೆಯಲ್ಲಿ ಓದುತ್ತಿರುವ ಅವರ ಮಗ ರಂಗನಿಗಾಗಿ ತನಗೆ ಗೊತ್ತಿರುವ ಪದಗಳಲ್ಲಿ ಕಾಗದ ಬರೆದುಕೊಡುವಳು, ಅಂಥದ್ದೇ ಪುಟ್ಟ ಪುಟ್ಟ ಪದಗಳನ್ನು ಸೇರಿಸಿ ಪದ್ಯದಂತಹ ಸಾಲುಗಳನ್ನು ಬರೆದು ತನ್ನ ತಂದೆಗೆ ತೋರಿಸುವಳು. ಹಕ್ಕಿ ಹಾರಿದಂತೆ ನಾನು ಹಾರುತ್ತಾ, ಆಕಾಶ ಮುಟ್ಟಿದರೆ ದೇವರು ಸಿಕ್ಕಾನು, ಮಗಳು ನಡೆದಂತೆ ಮನೆಯೆಲ್ಲ ಓಡಾಡಿ ಅಪ್ಪನನ್ನು ಮುಟ್ಟಿದರೆ ದೇವರು ನಕ್ಕಾನು ಎಂಬಂತಹ ಚೆನ್ನಿಯ ಸಾಲುಗಳನ್ನು ತಾತಾಚಾರ್ಯರು ಅಭಿಮಾನದಿಂದ ಕೇಳಿಸಿಕೊಂಡು ಚೆನ್ನುಡಿ ತಲೆಬರಹದಲ್ಲಿ ಸಂಗ್ರಹಿಸುತ್ತಾ ಹೋಗುವರು. ಯಜಮಾನ್ರೇ ಎಂದೇ ಕರೆಯುತ್ತಾ ತಂದೆಯೊಡನೆ ನಡೆದುಕೊಂಡು ಹೋಗುವ ಚೆನ್ನಿಯನ್ನು ಅವಳ ಉತ್ಸಾಹವನ್ನು ನೋಡಿ ಹೊಟ್ಟೆ ಹೊರೆದುಕೊಂಡು ಮುಖ ತಿರುಗಿಸಿಕೊಂಡು ಮಾತನಾಡದವರ ಕಂಡು ಅಪ್ಪ ಮಗಳು ಮುಖ ನೋಡಿಕೊಂಡು ಮುಗುಳ್ನಕ್ಕು ಹತ್ತು ಹೋದವರು ಎಂದು ಪಿಸುಗುಟ್ಟಿಕೊಳ್ಳುತ್ತಾರೆ. ತಾತಾಚಾರ್ಯರು ಮಾಡುವ ಬೇಳೆ ಸಾರು, ಸಿಹಿ ಸಜ್ಜಿಗೆ ಮುಂತಾದ ಸರಳ ಅಡಿಗೆಗಳನ್ನು, ರಾಚಾಲಚಿ ತಯಾರಿಸುವ ಸೊಗಸಾದ ಚಪಾತಿಗಳನ್ನು ಚೆನ್ನಿಯೂ ಮಾಡಲು ಕಲಿತು ತನಗೆ ಮನಸ್ಸು ಬಂದಾಗ ಮಾತ್ರ ಖುದ್ದಾಗಿ ಮಾಡಿ ಬಡಿಸುತ್ತಾಳೆ. ಉಳಿದಂತೆ ಅವಳು ಲಹರಿಯ ಹುಡುಗಿ. ಅಪ್ಪ, ರಾಚ, ಲಚ್ಚಿ ತನಗಾಗಿ ಇರುವರೆಂಬ ನೆಮ್ಮದಿ ಅವಳಿಗೆ. ಇದರಿಂದಾಗಿ

ಭಗವಂತ ಮನುಷ್ಯರು ಹೇಗಿರುತ್ತಾರೆಂಬ ಕಲ್ಪನೆ ಅವಳಿಗೆ ಬಂದಿದೆ. ಜೊತೆಗೆ ಕೀಳು ನಡವಳಿಕೆ ನಡೆದುಕೊಳ್ಳುವ ಸತ್ತವರ ಬಗೆಗೂ ಅವಳಿಗೆ ಜ್ಞಾನೋದಯವಾಗಿದೆ. ಹೀಗಿರುವ ಚೆನ್ನಿ ತಾತಾಚಾರ್ಯರ ವಾತ್ಸಲ್ಯದ ಕೂಸಾಗಿ ಸೊಂಪರಿ ಬೆಳೆದಿದ್ದಾಳೆ. ತಾತಾಚಾರ್ಯರಿಗೀಗ ಮಗಳಿಗೆ ಮದುವೆ ಮಾಡುವ ಯೋಚನೆ. ಆದರೆ ಅವರ ಮನೆತನದ ಯಾರೂ ಚೆನ್ನಿಗೆ ಗಂಡು ಕೊಡಲು ಮುಂದೆ ಬರುತ್ತಿಲ್ಲ. ಆಕೆ ತಾತಾಚಾರ್ಯರಿಗೆ ತಲೆನೋವು ಇಂಥದ್ದು. ಇಂಥ ತಿಳಿಗೇಡಿಗಳ ಮನೆಗೆ ಚಿನ್ನದಂತ ತನ್ನ ಮಗಳನ್ನು ಕೊಟ್ಟು ಸಾಯಿಸುವುದಕ್ಕಿಂತ ಅವಳು ಜೀವಂತವಾಗಿ ಹಕ್ಕಿಯಂತೆ ಹೂವಿನಂತೆ ತನ್ನ ಮನೆಯಂಗಳದಲ್ಲಿ ಸಂಭ್ರಮಿಸುತ್ತ ಸುಖಿಯಾಗಿದ್ದರೇನೇ ಚಂದ ಎಂಬುದು ತಾತಾಚಾರ್ಯರ ತರ್ಕ. ಅವರ ಪೌರೋಹಿತ್ಯ ಕೆಲಸಗಳಲ್ಲೂ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ. ಮೊದಲು ಅವರ ಮನೆತನದ ಪೌರೋಹಿತ್ಯ ಕೆಲಸಗಳಿಗೆ ಮಾತ್ರ ನಿಷ್ಠೆಯಿಂದ ಧಾವಿಸುತ್ತಿದ್ದ ತಾತಾಚಾರ್ಯರು ಕ್ರಮೇಣ ಮಂತ್ರಗಳನ್ನು ಮಾನವೀಯತೆಯ ಆಧಾರದಿಂದ ಮಾತ್ರ ಉಪಯೋಗಿಸಲು ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಾ ಬಂದರು. ಉದಾಹರಣೆಗೆ, ಶ್ರೀವೈಷ್ಣವ ಹುಡುಗಿಗೆ ಗೌಡರ ಹುಡುಗ ಮದುವೆಗೆ ಗೊತ್ತಾದರೂ ಖುಷಿಯಿಂದ ವಿವಾಹ ವಿಧಿಯ ಮಂತ್ರಗಳನ್ನು ಪಠಿಸಿ ಕನ್ನಡದ ಅರ್ಥವನ್ನು ಹೇಳಿ ಮದುವೆ ಮಾಡಿಸಿ ದಂಪತಿಗಳು ಸುಖವಾಗಿರುವುದೇ ಮುಖ್ಯ ಎಂದು ಮನಸಾರೆ ಹರಿಸುತ್ತಿದ್ದರು. ತಾತಾಚಾರ್ಯರ ನಡವಳಿಕೆಯೂ ಕೂಡ ಬದಲಾವಣೆ ಸಹಿಸದ ಸಂಪ್ರದಾಯಸ್ಥರು ತಿರುಗಿ ಬೀಳುವಂತೆ ಮಾಡಿತು. ಆ ತಂದೆ ಮಗಳು ವಾಸವಾಗಿರುವ ಪರಿಸರದಿಂದ ಹಿಡಿದು ಅವರ ಬಗ್ಗೆ ತಿಳಿರುವ ದೂರ ದೇಶದಲ್ಲಿರುವ ಊರಿನ ಜನರು ಸಂಶಯ ತಾಳುವವರಿಗೆ ಚೆನ್ನಿಯ ಚಾರಿತ್ರ್ಯದ ಬಗೆಗೆ ಕೆಟ್ಟ ಗಾಳಿ ಸುದ್ದಿ ಹಬ್ಬಿತು. ಅವಳಿಗೆ ಸಿಕ್ಕ ಸ್ವಾತಂತ್ರ್ಯ ವಿಪರೀತವಾಗಿದೆ. ಅವಳನ್ನು ಅವರ ಅಪ್ಪ ಸರಿಯಾಗಿ ಬೆಳೆಸೇ ಇಲ್ಲ. ಅವಳು ಯಾರಿಗೆ ಹುಟ್ಟಿದವಳೋ ಏನು? ಇಂತಹ ಗಾಳಿ ಸುದ್ದಿಯಿಂದ ಕಿಡಿಯಾದ ತಾತಾಚಾರ್ಯರು, ದೇಶ ಬಿಟ್ಟು ದೇಶಕ್ಕೆ ಹೋಗಿ ಜೀತಕ್ಕಿರುವ ಜೀತದಾಳುಗಳು ನನ್ನ ಮಗಳ ಕಾಲು ಧೂಳಿನ ಸ್ವಾತಂತ್ರ್ಯಕ್ಕೂ ಸಮಾನರಲ್ಲ ಎಂದು ಗಟ್ಟಿಯಾಗಿ ತಮ್ಮ ಮನೆಯ ಅಂಗಳದಲ್ಲಿ ನಿಂತು ಹೇಳತೊಡಗಿದರು. ಇದನ್ನು ನೋಡುತ್ತಾ ಕಂಗಾಲಾಗಿರುವ ಚೆನ್ನಿ ಹೊಸ ವರ್ಷದ ದಿನ ಅವಳ ತಂದೆ ಪೂಜಿಸುವ ದೈವ ಶ್ರೀಕೃಷ್ಣನನ್ನು ನಮಿಸುತ್ತಾ, ಇದ್ದೂ ಸತ್ತಂಗೆ ಮಾಡದಿರು ದೇವರೇ ಎಂದು ಬೇಡಿಕೊಳ್ಳುತ್ತೆ. ಚೆನ್ನಿಯ ಮನಸ್ಸಿನಲ್ಲಿ ಇಷ್ಟೇ ಕೋಲಾಹಲ. ತನ್ನನ್ನು ತನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಕತೆ ಹೇಳಿ ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದೆ. ಆದರೆ ನನ್ನ ಧೈರ್ಯ ಯಾವ ಕೆಲಸಕ್ಕೂ ಬರುತ್ತಿಲ್ಲ. ನನ್ನ ಚಾರಿತ್ರ್ಯ ವಧೆಯಾಗುವಂತೆ ಎಂಟು ದಿಕ್ಕುಗಳಿಗೂ ಗಾಳಿ ಸಂದೇಶ ತಲುಪಿ ನನಗಾಗಿ ಸಮಾಜದ ಬಾಗಿಲೇ ಮುಚ್ಚಿ ಹೋಗಿದೆ. ನಾನು ಏನು ಮಾಡಲಿ? ಓದು ತಲೆಗೆ ಹತ್ತಲಿಲ್ಲ. ಈ ಟೀನರ್ಸಿಪುರದ ನದಿಯನ್ನೂ ದೇವಸ್ಥಾನವನ್ನೂ ನನ್ನ ತಂದೆಯ ಮನೆಯನ್ನೂ ಬಿಟ್ಟ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ. ಆದರೆ ವಯಸ್ಸಿಗೆ ಬಂದ ಹೆಣ್ಣಾಗಿದ್ದೇನೆ. ತನಗೂ ಹೆಂಡತನದ ಆಸೆಗಳಿವೆ. ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಬೇಕು, ತಂದೆಯ ಕನಸನ್ನು ನನಸು ಮಾಡಬೇಕು ಎಂಬ ಎಲ್ಲ ಲವಲವಿಕೆಯ ಆಶಯಗಳೂ ತನ್ನ ಹೃದಯದಲ್ಲಿ ಮನೆ ಮಾಡಿದೆ. ಆದರೆ ತನ್ನ ಈ ಕನಸುಗಳಿಗೆ ಜೀವ ಕೊಡುವ ಆ ಕಥಾನಾಯಕ ಎಲ್ಲಿದ್ದಾನೆ ಎಂದು ಚೆನ್ನಿಯ ಮೃದು ಹೃದಯ ಹಲುವುತ್ತ ಹೊಸ ವರ್ಷದ ದಿನ ಕಂಬನಿ ಮಿಡಿಯುತ್ತಿದೆ. ಆದರೆ ಇದನ್ನು ಅಪ್ಪ, ರಾಣ, ಲಚ್ಚಿ ಯಾರೊಂದಿಗೂ ಹಂಚಿಕೊಂಡು ಅವರಿಗೂ ದುಃಖದ ಹಿಂಸೆ ಹರಡಲು ಇಷ್ಟವಾಗದೆ ಒಬ್ಬಳೇ ತಂದೆಯ ಗದ್ದೆಯ ಬಳಿ ಹೋಗಿ ಆ ಹಸಿಗೆ ಗಾಳಿಗೆ ಮುಖವಟ್ಟಿ ಅಲ್ಲೊಂದು ದಿಬ್ಬದ ಬಳಿ ಕುಳಿತುಕೊಳ್ಳುತ್ತಾಳೆ. ಕಣ್ಣಂಚಿನ ನೀರನ್ನು ಆಗಾಗ ಒರೆಸಿಕೊಳ್ಳುತ್ತಾಳೆ. ಆದರೂ ಅವ್ಯಕ್ತ ಮಾತಲ್ಲಿ ಹೇಳಲಾಗದ ಖಿನ್ನತೆ ಅವಳ ಕಣ್ಣುಗಳಿಂದ ನೀರಾಗಿ ಇಳಿಯುತ್ತ ಮೆಲ್ಲ ಮೆಲ್ಲಗೆ ಯಾರಿಗೂ ಕಾಣಿಸದಂತೆ ಗದ್ದೆಯ ತೆವರಿನ ಬಗ್ಗೆ ಸೇರಿಕೊಳ್ಳುತ್ತಾ ಪೈರಿನ ಫಸಲಿಗಾಗಿ ತನ್ನ ಕಿರು ಸಹಾಯ ನೀಡುತ್ತಿರುವಂತಿದೆ. ಮುಸ್ಸಂಜೆಯಾಗುತ್ತಿದೆ. ಮನೆಗೆ ಹೋಗಬೇಕು, ಮನಸ್ಸಿಲ್ಲ. ತಂದೆಯ ಬಳಿ ಮೊದಲ ಬಾರಿ ದೇವಸ್ಥಾನಕ್ಕೆಂದು ಸುಳ್ಳು ಹೇಳಿ ಗದ್ದೆಯ ಬಯಲಲ್ಲಿ ಕಾಲ ಕಳೆಯಲು ಬಂದಿದ್ದಾಳೆ. ಅವಳಿಗೆ ವಿಶಾಲ ಆಕಾಶದಲ್ಲಿರುವ ದೇವರಿಗೆ ತನ್ನ ನಿವೇದನೆಯನ್ನೀಗ ಮುಟ್ಟಿಸಬೇಕೆನಿಸಿದೆ. ನನಗೂ ಒಂದು ಬದುಕಿದೆಯೇ, ಗಂಡನಿರುವನೇ, ನನ್ನ ತಂದೆಯ ನಗುವನ್ನು ಉಳಿಸಲು ಸಾಧ್ಯವೇ, ಸಮಾಜವನ್ನು ಎದುರಿಸಲು ತನಗ್ಯಾರು ಜೊತೆ ಎಂದು ಅವಳಲ್ಲಿಯೇ ಸ್ವಗತ ನಡೆಯುತ್ತಿದೆ. ಸತ್ಯದ ಪ್ರಯೋಗಶೀಲತೆಯ ಅಚ್ಚರಿಯೋ ಎಂಬಂತೆ ಒಂದು ಪವಾಡ ನಡೆಯುತ್ತೆ. ಸಿನಿಮಾದಲ್ಲಿ ನಡೆಯುವಂತೆ ಊರ ಕಡೆಯಿಂದ ವಯಸ್ಸಿಗೆ ಬಂದ ಒಬ್ಬ ಯುವಕ ಚೆನ್ನಿಯೆಡೆಗೇ ನಡೆದುಕೊಂಡು ಬರುತ್ತಿದ್ದಾನೆ. ಚೆನ್ನಿಗೆ ಯಾರೆಂದು ತಿಳಿಯದೆ ಹೆದರಿಕೆಯಾಗುತ್ತದೆ. ಹತ್ತಿರ ಬರುತ್ತಾ, ಹಲೋ ಚೆನ್ನಿ, ನಾನು ಚೆನ್ನ, ಬಾ ಮನೆಗೆ ಹೋಗೋಣ ಎಂದು ತುಂಟ ನಗು ನಗುತ್ತಾ ಅಲ್ಲೇ ವಿನಯ ನಟಿಸುತ್ತಾ ಕೈ ಕಟ್ಟಿ ನಿಲ್ಲುತ್ತೆ. ಕಪ್ಪಾದರೂ ಲಕ್ಷಣವಾದ ಹುಡುಗ. ಈ ಏರಿಯಾದಲ್ಲಿ ಹೀಗೆ ತನ್ನನ್ನು ಪ್ರೀತಿಯಿಂದ

0: ಮಾತನಾಡಿಸುವ ಯಾವ ಹುಡುಗನೂ ಇಲ್ಲವಲ್ಲ ಎಂದು ಕಳವಳಗೊಳ್ಳುತ್ತಾಳೆ.
1: ಯಾರು ನೀನು
0: ಎಂದು ಕಳವಳಗೊಂಡು ತಡಪಡಿಸಿ ಮೇಲೇಳುತ್ತಾಳೆ. ಆಗ ಹುಡುಗ ಇನ್ನೂ ಹತ್ತಿರ ಬಂದು,
2: ಹೆದರುವ ಕಾರಣವೇ ಇಲ್ಲ ಹುಡುಗಿ, ನಾನು ನಿನ್ನ ಅಕ್ಷರವನ್ನು ಕಾಗದವನ್ನು ನೋಡುತ್ತಲೇ ಬೆಳೆಯುತ್ತಾ ನಿನ್ನನ್ನು ಪ್ರೀತಿಸುತ್ತಾ ಬೆಳೆದು ದೊಡ್ಡವನಾಗಿದ್ದೇನೆ. ಐ ಲವ್ ಯು
0: ಎನ್ನುತ್ತಾ ಕೈಚಾಚುತ್ತಾನೆ. ನಂಬಿಕೆ ಬದೇ ತಳಮಳದಿಂದ ದುರುಗುಟ್ಟಿ ನೋಡುವ ಚೆನ್ನಿಯ ಕಣ್ಣ ಕಾಂತಿಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಪ್ರೀತಿಯೊಕ್ಕೆ ಬಂದು, ಐ ಲವ್ ಯು ಚೆನ್ನಿ, ನಾನು ನಿನ್ನ ಚೆನ್ನ ಎನ್ನುತ್ತಾನೆ. ನವ ಯೌವನದ ಸಂಚಾರ ಚೆನ್ನಿಯ ಎದೆಯೊಳಗಾಗಿ,
2: ಅದೆಲ್ಲ ನಂಗೊತ್ತಿಲ್ಲ, ನನ್ನ ಅಪ್ಪನ ಹತ್ತಿರ ಬಂದು ನಿನ್ನ ಲವ್ ಹೇಳು
0: ಎಂದು ಕೈಯಲ್ಲಿದ್ದ ಹುಲ್ಲಿನ ಗರಿಗಳನ್ನು ಅವನ ಮೇಲೆ ಮೃದುವಾಗಿ ಎಸೆದು ಮನೆಯೆಡೆಗೆ ವೇಗವಾಗಿ ನಡೆದು ಹೋಗುತ್ತಾಳೆ. ಮನೆಯಲ್ಲಿ ಮೊದಲ ಬಾರಿಗೆ ಏನೂ ಹೇಳದೆ ಮುಚ್ಚಿಟ್ಟು ಉಪವಾಸದಲ್ಲೇ ಎದುರಿಸುತ್ತಾಳೆ. ಕನಸಿನಲ್ಲೂ ಅದೇ ಚೆನ್ನ, ಗದ್ದೆ, ಐ ಲವ್ ಯು ಹಾಗೂ ಅವನ ಸ್ನೇಹಹಸ್ತ ಚಾಚಿದ್ದ ದೃಶ್ಯಗಳು. ಬೆಳಿಗ್ಗೆ ಅವಳು ಏಳುವವರಿಗೆ ಮನೆಯಲ್ಲಿ ತಾತಾಚಾರ್ಯರ ಸಂಭ್ರಮದ ಸ್ವರ ಕೇಳುತ್ತಿರುತ್ತದೆ.
2: ದೇವರಿದ್ದಾನೆ ರಂಗ, ನನ್ನ ಮಗಳನ್ನು ಅವನು ಕೈಬಿಡಲಿಲ್ಲ ಎಂಬ
0: ಗಾಬರಿಯಿಂದ ದಡಬಡಿಸಿ ಎದ್ದ ಚೆನ್ನಿ ಹಾಗೆ ಅಂಗಳಕ್ಕೆ ಬಂದು ನೋಡಿದ್ದಾದರೂ ಏನು, ಕನಸಿನಲ್ಲಿ ನೋಡಿದಂತಿದ್ದ ಚೆನ್ನ. ಅವನನ್ನು ರಂಗ ಎಂದು ಅಪ್ಪ ಕರೆಯುತ್ತಿದ್ದಾರೆ.
2: ಅಸಲಿ ವಿಷಯವೇನೆಂದರೆ ಐಎಎಸ್ ಪಾಸ್ ಮಾಡುವ ಕನಸು ಕಂಡಿದ್ದ ರಾಜ ಮತ್ತು ಲಚ್ಚಿಯ ಮಗ ರಂಗ ಇದೀಗ ಪಾಸ್ ಮಾಡಿಯೇ ಊರಿಗೆ ಹಿಂದಿರುಗಿದ್ದಾನೆ. ಚಿಕ್ಕಂದಿನಲ್ಲಿ ನೋಡಿದ ಚೆನ್ನಿಯನ್ನೂ ತಾತಾಚಾರ್ಯರನ್ನೂ ಅವರ ಉಪಕಾರವನ್ನು ಅವನು ಮನದಲ್ಲೇ ಧ್ಯಾನಿಸುತ್ತಾ ಚೆನ್ನಿಯ ಕಾಗದದ ಪದಗಳಿಂದಲೇ ಅವಳ ವ್ಯಕ್ತಿತ್ವವನ್ನು ಅಳೆಯುತ್ತಾ ಅವಳೊಡನೆ ತನ್ನ ಮದುವೆಯ ಕನಸನ್ನು ಕಾಣುತ್ತಾ ಸಂಭ್ರಮಿಸಿದ್ದ. ಟೆಲಿಫೋನಲ್ಲಿ ಅನೇಕ ಬಾರಿ ಅವಳ ಮಧುರ ಮಾತುಗಳನ್ನು ಕೇಳಿದ್ದ. ಜೊತೆಗೆ ಊರವರು ಅವಳ ಚಾರಿತ್ರ್ಯ ಹರಣ ಮಾಡುವುದು ನೋಡಿ ಬೇಸತ್ತು ತನಗೆ ಸಾಧ್ಯವಿರುವಷ್ಟು ಆ ಗಾಳಿ ಮಾತನ್ನು ಬಗ್ಗುಬಡಿಯಲು ಹೋರಾಟವನ್ನು ನಡೆಸಿದ್ದ. ವಿಶಾಲ ನೋಟ ಎಂಬ ಪತ್ರಿಕೆಗೆ ಚೆನ್ನ ಎಂಬ ಕಾವ್ಯನಾಮವನ್ನಿಟ್ಟುಕೊಂಡು ಅನೇಕ ಲೇಖನ ಪದ್ಯ ಬರೆದು ಹೆಣ್ಣಿನ ಆತ್ಮಗೌರವವನ್ನು ಎತ್ತಿಹಿಡಿಯುವ ನೆಪದಲ್ಲಿ ಚೆನ್ನಿಯನ್ನು ಸ್ಮರಿಸುತ್ತಿದ್ದ. ಉನ್ನತವಾದ ಒಂದು ಹುದ್ದೆಯನ್ನು ಹಿಡಿದೇ ಚೆನ್ನಿಯನ್ನು ಮದುವೆಯಾಗಿ ಈ ಸತ್ತ ಜನರಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದ್ದ. ಇದೀಗ ಜಿಲ್ಲಾಧಿಕಾರಿಯಾಗುವ ಎಲ್ಲ ಅರ್ಹತೆಯನ್ನು ರಂಗ ಹೊಂದಿ ಊರಿಗೆ ಹಿಂದಿರುಗಿದ್ದಾನೆ. ಚೆನ್ನಿಯನ್ನು ಮದುವೆಯಾಗಲು ಅನುಮತಿ ಕೊಡುವಿರಾ ಎಂದು ಕೇಳಲು ತಾತಾಚಾರ್ಯರ ಮುಂದೆ ಕೈಕಟ್ಟಿ ನಿಂತಿದ್ದಾನೆ. ರಾಜ ಹಾಗೂ ಲಚ್ಚಿ ದಂಪತಿಗಳು ಆನಂದ ತಲ್ಲುಲಿತರಾಗಿದ್ದರೂ ತಮ್ಮ ಕೀಳು ಜಾತಿಯ ಹೆದರಿಕೆಯಿಂದ ಮೌನವಾಗಿ ದೂರದಲ್ಲಿ ಕುಳಿತಿದ್ದಾರೆ. ತಾತಾಚಾರ್ಯರು ಸಂಭ್ರಮದಿಂದ, ಜೀವಂತ ಯುವಕ ಕಣಯ್ಯ ನೀನು ಎಂದು ಅವನನ್ನು ಬಳಿಯಲ್ಲಿ ಕೂರಿಸಿಕೊಂಡು ಬಿನ್ನು ತಡವಿ ಅಭಿನಂದನೆ ಹೇಳುತ್ತಿದ್ದಾರೆ. ಇನ್ನೂ ಹಲ್ಲುಜ್ಜಲೂ ಹೋಗದೆ ಅಲ್ಲೇ ನಿಂತಿರುವ ಚೆನ್ನಿಯನ್ನು ತಾತಾಚಾರ್ಯರು, ಮಗಳೇ ವರ ಒಪ್ಪಿಗೆ ಆಯ್ತಾ ಅಮ್ಮ ಎನ್ನುತ್ತಾರೆ. ಆಗ ಚೆನ್ನಿ ತುಸು ಬಿಗುಮಾನ ನಟಿಸುತ್ತಾ, ನನ್ನ ಇಷ್ಟದ ಒಂದು ಸಾಲನ್ನು ಆತ ಹೇಳಿದರೆ ಮದುವೆಗೆ ಒಪ್ಪಬಹುದು ಎನ್ನುತ್ತಾಳೆ. ತಕ್ಷ ರಂಗ, ಇದ್ದು ಸತ್ತಂತಿರಬಾರದು ಎಂದು ಉದ್ಗರಿಸುತ್ತಾನೆ. ಚೆನ್ನಿ ಸಂಭ್ರಮದಿಂದ ಚೆನ್ನ ಎಂದು ಸಮ್ಮತಿಯ ಮುಖವರಳಿಸುತ್ತಾಳೆ, ಉಗುಳ್ನಗುತ್ತಾಳೆ.
3: ಇದುವರೆಗೆ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸಿದ ಕತೆ ಬದಲಾವಣೆಯ ಗಾಳಿ ಕೆದಿರಿ. ಮುಂದೆ ಕೇಳಿ ಸ್ವರಚಿತ ಕವನ ವಾಚನ. ಪ್ರಸ್ತುತಪಡಿಸುತ್ತಾರೆ ತೇಜಸ್ವಿನಿ ಹೆಗಡೆ.
4: ಮೊದಲ ಕವನ ತೇನವಿನ. ಈ ಕ್ಷಣದ ನೋವಿಗೆ ಮೂರು ಕ್ಷಣದ ನಲಿವಿನ ಲೇಪ. ನಗುವರಳುವ ಮುನ್ನವೇ ಹನಿಯುವ ಕಣ್ಣಾ ದೀಪ. ಹೂಮಾಯೊಳಗವಿತಿರುವ ಮೂಳುಗಳ ಭೀತಿ. ಬಿಟ್ಟೂ ಬಿಡದಿರುವ ಮಾಯೆಯ ಪ್ರೀತಿ. ಮುಗ್ಗರಿಸಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ. ಮುಗ್ಗರಿಸಿ ಬಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ. ಮುಳುಗೇಳುವ ಪರಿಯ ಕಲಿಸುವ ಗುರುವೇ. ಮುಳುಗೇಳುವ ಪರಿಯ ಕಲಿಸುವ ಗುರುವೇ. ವಿಮುಖಿಯರಾಗೆಲ್ಲ ಜೀವನ್ಮುಖಿಯಾಗಿಸಿ.

0: ಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ, ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ. ನೀನಾರೆಂದರ ಹೊರಟವಗೆ ಕಗ್ಗಂಟಾಗಿ, ನೀನು ಆರೆಂದರೆಯ ಹೊರಟವಗೆ ಕಗ್ಗಂಟಾಗಿ, ತರ ತರ ವಿಧ ವಿಧ ಬಣ್ಣವ ಬದಲಿಸಿ, ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ, ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ, ಓ ಬದುಕೇ ನಾ ನಿನ್ನ ಶರಣಾರ್ಥಿ. ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ, ಓ ಬದುಕೇ ನಾ ನಿನ್ನ ಶರಣಾರ್ಥಿ. ಮುಂದಿನ ಕವನ. ಸುಖಿಯಾಗಿರಲೊಂದೇ ಸೂತ್ರ, ನೋಟ ಚಾಚುಷ್ಟೂ ಚಾಚಿ ಇದ್ದ ಬಿದ್ದ ದೃಶ್ಯಗಳನ್ನೆಲ್ಲ ಸೆರೆ ಹಿಡಿದರು, ತನಗೆ ಬೇಕಾದ್ದನ್ನಷ್ಟೇ ಮನಸೊಳಗೆ ಪ್ರಿಂಟ್ ಹಾಕುವ ಕಣ್ಗೋಲಿಗಳಂತೆ ಈ ಬದುಕೂ ಜಾಣ್ಮೆಯನ್ನು ಕಲಿತಿದ್ದರೆ ಸುಖಿಯಾಗಿರುತ್ತಿದ್ದೇನೇನು. ತನಗೆಸೆದ ಎಲ್ಲಾ ಕಸಡ್ಡಿಗಳ ಒಂದಿನಿತೂ ಬೇಸರಿಸದೆ ಕ್ಷಣ ಒಳಗೆಳೆದುಕೊಂಡು ಅಲೆಗಳ ತಲೆಯ ಮೇಲೇರಿಸಿಕೊಂಡು ಬಂದು ಎಲ್ಲವನ್ನೂ ಮತ್ತೆ ದಡಕೆಸೆದು ಮರಳ ಕೊಡಗುವ ಆ ಸಾಗರಂತೆ ನಾನಿರುವಂತಾಗಿದ್ದರೆ ಸುಖಿಯಾಗಿರುತ್ತಿದ್ದೇನೇನು. ಗೆಳತಿ ಮುರಿದ ಕಡ್ಡಿ, ಗೆಳೆಯ ಎಳೆದ ಜಡೆ, ಎಲ್ಲವನ್ನೂ ಮರೆತು ಮತ್ತೆ ಒಂದಾಗಿ ಬೆರೆತು ನಗುವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ ಮತ್ತೊಮ್ಮೆ ನಾನೂ ಒಳಗೆಳೆದುಕೊಳ್ಳುವಂತಿದ್ದರೆ ಸುಖಿಯಾಗಿರುತ್ತಿದ್ದೇನೇನು.
1: ಇದುವರೆಗೆ ತೇಜಸ್ವಿನಿ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್.
1: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು. ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ನಿಮಿಷದವರೆಗೆ.

0: ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡಗು. ಪೋಷಕರೇ ಪ್ರೋತ್ಸಾಹ ಕೊಡ್ತೀರಲ್ಲ, ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್
1: ಸೌಹಾರ್ದ ಸೌರಭ.
0: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು.
2: ಪ್ರಕಟಣೆ. ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು ಕೊಡಗು, ಇಲ್ಲಿ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ 2027-28ಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಅಭ್ಯರ್ಥಿ ಹಾಗೂ ಪೋಷಕರು ಕೊಡಗು ಜಿಲ್ಲೆಯ ನಿವಾಸಿಗಳಾಗಿದ್ದು ಅದೇ ಸ್ಥಳದಲ್ಲಿ ಆಧಾರ್ ಕಾರ್ಡ್ ಹೊಂದಿರಬೇಕು. ಅಭ್ಯರ್ಥಿಯು 2026-27 ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ಅಭ್ಯರ್ಥಿಯು 1/5/2015 31/7/2017 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31. ಪ್ರವೇಶ ಪರೀಕ್ಷೆಯ ದಿನಾಂಕ 28 ನವೆಂಬರ್. ಉಚಿತ ವಸತಿ, ಭೋಜನ, ಪುಸ್ತಕ ಮತ್ತು ಸಮವಸ್ತ್ರವನ್ನು ನೀಡಲಾಗುವುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. cbseitms.rcil.gov.in ಇದರಲ್ಲಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ 944-82-15-623 ಅಥವಾ 9611-86-28-35 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿದುಕೊಳ್ಳಬಹುದು.

ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, FM 103.1 MHz. ಈಗ ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿಆರ್ ಇದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ಅಂತಂತಂದ್ರೆ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆರೋಗ್ಯ ಅಂತಂದ್ರೆ ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತಂದಾಗ ಮಾತ್ರ ಆರೋಗ್ಯ ಅಂತ ಹೇಳಿಕ್ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಮಾನಸಿಕ ರೋಗಿ ಅಥವಾ ಮನೋರೋಗ ಏನೋ ಇದೆ ಇವರಿಗೆ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀರಿ?
2: ಈಗ ಒಂದು ದೇಹ ಅಂತಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎರಡು ಭಾಗದಲ್ಲಿ ನೋಡ್ಬೇಕಾಗುತ್ತೆ. ಈಗ ಹೇಗೆ ದೈಹಿಕವಾಗಿನೂ ಕಾಯಿಲೆಗಳು ಬರುತ್ತಲ್ವಾ, ಅದೇ ರೀತಿ ಮಾನಸಿಕವಾಗಿನೂ ಕೂಡ ಕಾಯಿಲೆಗಳು ಬರ್ತವೆ. ಈಗ ಹೇಗೆ ದೈಹಿಕವಾಗಿ ನಾವು ಹೇಳ್ತೇವೆ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಕಾಯಿಲೆಗಳು, ಮತ್ತು ಅವರು ಬೆಳೆಯುವ ಪರಿಸರದಲ್ಲಿ ಅವರು ಯಾವ ವಿಚಾರದಲ್ಲಿ ಅವರು ಬೆಳೆದಿರ್ತಾರೆ.

0: ಅದರಿಂದ ಕೆಲವು ಕಾಯಿಲೆಗಳು ಬರ್ತವೆ. ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಮೇಲೆ ನಿರ್ಧಾರಿತವಾಗಿ ಕೆಲವು ಕಾಯಿಲೆಗಳು ಬರ್ತವೆ. ಹಾಗೇನೆ ಮಾನಸಿಕ ಕಾಯಿಲೆಗಳು ಸಹ ಜೈವಿಕ ಕಾರಣಗಳು ಅಂದ್ರೆ ಅನುವಂಶೀಯವಾಗಿ ಬಂದಿರೋ ಕೆಲವು ಇದರಿಂದ, ಮತ್ತು ಅವರ ಮನಸ್ಸು ಹೇಗಿದೆ. ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಬೇರೆ ತರ ಇರುತ್ತೆ. ಸೊ ಅವರು ವೈಯಕ್ತಿಕವಾಗಿ ಅವರ ಮನಸ್ಸು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ, ಯಾವ ತರದಲ್ಲಿದೆ, ಮತ್ತು ಅವರು ಯಾವ ತರದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ, ಯಾವ ತರದ ಜೀವನದಲ್ಲಿ ಅವರಿಗೆ ಬರುತ್ತಿರೋ ಅಹಿತಕರ ಘಟನೆಗಳಿಂದ, ಆ ಸಂದರ್ಭಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಅವ್ರು ಯಾವ ತರ ಅದರಿಂದ ಹೊರಗಡೆ ಬರ್ತಾರೆ, ಅದರಿಂದ ಜೂಜಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯಗಳು ಜನರಲ್ಲಿ ಕಂಡು ಬರ್ತವೆ.
1: ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮನಸ್ಸಿನ ಮೇಲೆ ಆದಂತಹ ಆಘಾತಗಳು ಅದರಿಂದ ಹೊರಗೆ ಬರಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಇರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುವರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ

0: ಅದರಿಂದ ಹೊರಗೆ ಬರಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳಿರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುವರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ ಅವರ ವರ್ತನೆಗಳಿರ್ತವೆ, ಲಕ್ಷಣಗಳು ಏನು ಅಂತ ಅನ್ನೋದು ಗೊತ್ತಾಗಬೇಕು.
1: ಖಂಡಿತ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆ ಅಂದ್ರೆ ಈಗ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಒಬ್ಬ ದೈಹಿಕ ಕಾಯಿಲೆ ಆದ ತಕ್ಷಣ ಜನರು ಆಸ್ಪತ್ರೆಗೆ ತಕ್ಷಣವಾಗಿ ಬರ್ತಾರೆ. ಅಂದ್ರೆ ಒಂದು ಜ್ವರ ಬಂತು, ಒಂದ್ ನೆಗಡಿ ಬಂತು ಅಂದ್ರೆ ಮರದ ಒಂದ್ ಎರಡ್ ಮೂರು ಗಂಟೆಯಲ್ಲಿ ಅವ್ರ ಆಸ್ಪತ್ರೆಗೆ ತಲುಪ್ತಾರೆ. ಆದ್ರೆ ಮಾನಸಿಕ ಕಾಯಿಲೆಗಳಾದಾಗ ಆ ಲಕ್ಷಣಗಳು ಜನಸಾಮಾನ್ಯರಿಗೆ ಗೊತ್ತಾಗದೇ ಇರೋದಕ್ಕೋಸ್ಕರ ಅವರು ಆಸ್ಪತ್ರೆಗೆ ಬಂದು ಅದನ್ನ ನಿವಾರಿಸ್ಕೊಳ್ಳಕ್ಕೆ ಚಿಕಿತ್ಸೆ ಪಡೆಯೋದೇ ತುಂಬಾ ತಡ ಆಗೋಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಸ್ಯೆಗಳು ಸುಮಾರಾಗುತ್ತೆ. ವ್ಯಕ್ತಿಗೂ ಅಲ್ಲದೇನೆ ವ್ಯಕ್ತಿಯನ್ನು ನೋಡ್ಕೊಳ್ತಿರೋ ಪರಿವಾರಕ್ಕೂ ಸಹ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದಾಗದಲ್ಲಿ ಮೊದಲು ನಾವು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಮತ್ತು ಯಾವ ತರದ ಕಾಯಿಲೆಗಳಿದೆ ಅಂತ ಖಂಡಿತವಾಗಿ ನಾವು ಅರ್ಥಕೋಬೇಕು. ಈಗ ಮೊದಲನೇದಾಗಿ ಏನು ಅಂದ್ರೆ, ಎಲ್ಲಾ ವಯಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕನು ಕೂಡ ಕೆಲವು ಕಾಯಿಲೆಗಳನ್ನ ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಸೈಕೋಸಿಸ್ ಅಂದ್ರೆ ಮನೋವಿಕೃತಿ ರೋಗ, ಇದರಲ್ಲಿ ಮುಖ್ಯವಾಗಿ ಸ್ಕಿಜೋಫ್ರೇನಿಯಾ ಮತ್ತು ಭ್ರಮೆ ರೋಗ ಅಂತ ಬರುತ್ತೆ. ಇದರಲ್ಲಿ ಏನು ಮುಖ್ಯ ಲಕ್ಷಣಗಳು ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನಕ್ ತಾನೇ ಮಾತಾಡ್ಕೊಳ್ತಿರ್ತಾನೆ, ತನ್ನಲ್ಲೇ ನಗ್ತಾ ಇರ್ತಾನೆ, ಮತ್ತು ಅವನಲ್ಲಿ ಏನೋ ಒಂದು ಭ್ರಮೆ ಇರುತ್ತೆ, ದಟ್ ನನಗೆ ಯಾರೋ ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ, ನನ್ನನ್ನ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನನ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಮತ್ತೆ ಅವರಿಗೆ ಒಬ್ಬರೇ ಇದ್ದಾಗ ಯಾರು ಇಲ್ಲದ ಸ್ಥಿತಿಯಲ್ಲಿ ಯಾರೋ ಕಾಣಿಸೋದು, ಯಾವುದೋ ಒಂದು ಶಬ್ದ ಕೇಳಿಸೋದು, ಯಾವುದೋ ಒಂದು ದೈಹಿಕ ಅನುಭವ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ ಅವರಿಗೆ. ಇದರಿಂದ ಏನಾಗುತ್ತೆ, ಅವರು ಹೆದರ್ಕೊಂಡು ಅವರು ಒಬ್ಬರೇ ಇರಕ್ ಪ್ರಯತ್ನ ಪಡ್ತಾರೆ. ಆಮೇಲೆ ಈ ಒಂದ್ ಯಾರೋ ನಮಗೆ ತೊಂದರೆ ಕಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇನ್ನೊಬ್ಬರ ಮೇಲೆ ಅವರು ಆಕ್ರಮಣ ಮಾಡ್ಬಿಡ್ತಾರೆ. ಆಮೇಲೆ ಅವರಲ್ಲಿ ನಿದ್ದೆ ಊಟ ಎಲ್ಲವೂ ಕಡಿಮೆ ಆಗಿ ಅವರ ಸ್ವ ಆರೈಕೆ ಎಲ್ಲಾನು ಕೂಡ ಮೇಲೆ ಕೆಳಗಡೆ ಆದಾಗ ಅವರ ಒಂದು ದೈನಂದಿನ ಜೀವನ ಏನಾಗುತ್ತೆ, ಎಲ್ಲವೂ ಏರ್ಪೇರ್ ಆಗುತ್ತೆ. ಅವರ ಕೆಲಸದಲ್ಲಿ ಯಾವುದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರ ಒಂದು ಪಾರಿವಾರಿಕ ಜೀವನದಲ್ಲೂ ಕೂಡ ಅವರಿಗೆ ಸುಮಾರಷ್ಟು ತೊಂದರೆಗಳಾಗ್ತವೆ. ಈ ತರ ಅವರು ಸುಮಾರಷ್ಟು ಬಳಲ್ತಾ ಇದ್ದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರ ಬೌದ್ಧಿಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೈಕೋಸಿಸ್ ಮತ್ತು ಮನೋವಿಕೃತಿ ರೋಗದಲ್ಲಿ ಕಂಡುಬರೋ ಲಕ್ಷಣಗಳು. ಇದರಲ್ಲಿ ತುಂಬಾ ಹೆಚ್ಚಿನದಾಗಿ ನಾವು ತುಂಬಾ ಸೀರಿಯಸ್ ಅಂತ ನಾವೇನ್ ಹೇಳ್ತೀವಿ, ಅದು ಸ್ಕಿಜೋಫ್ರೇನಿಯಾ ಅಂತ. ಅದರಲ್ಲಿ ಏನಾಗುತ್ತೆ, ಒಂದೋ ಬೌದ್ಧಿಕ ಶಕ್ತಿ ಕಡಿಮೆ ಆಗುತ್ತೆ, ಎರಡನೇದು ಹೆದರಿಕೆಯಿಂದ ಅಥವಾ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋ ಒಂದು ರಿಸ್ಕ್ ಇದ್ದಾಗ ಅವರು ಹೆಚ್ಚಾಗಿ ಸೂಸೈಡ್ ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇಡೀ ಒಂದು ಮನೋರೋಗಗಳಲ್ಲೇನೆ ತುಂಬಾ ಮಾರಣಾಂತಿಕ ಅನ್ನೋ ಒಂದು ಹೇಳ್ಬೋದು ನಾವು ಸ್ಕಿಜೋಫ್ರೇನಿಯಾ ಅನ್ನೋದನ್ನ.
0: ಈಗ ನಾವು ಹೊರಗಡೆ ನೋಡ್ತಿರ್ತೀವಿ, ಎಲ್ಲೋ ಬೀದಿಯಲ್ಲಿ ಸುತ್ತಾಡ್ತಿರ್ತಾರೆ, ಅಥವಾ ಹೆಂಗ್ ಬೇಕಂಗೆ ಚೀರ್ತಿರ್ತಾರೆ, ಹೆಂಗ್ ಬೇಕಂಗೆ ಒಂಥರ ನಗೋದು ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕ್ಯಾಟಗರಿ ಜನ ಅವ್ರು ಯಾವ್ದು?
1: ಖಂಡಿತ ಅವರೆಲ್ಲ ಸ್ಕಿಜೋಫ್ರೇನಿಯಾಗೆ ಸೇರಿದವರು. ಯಾಕಂದ್ರೆ ಅವರ ಪ್ರಕಾರ ಅವರು ಈ ಲೋಕವನ್ನ ಮರೆತು ಅವರದೇ ಒಂದು ಲೋಕದಲ್ಲಿ, ಭ್ರಮೆ ಲೋಕದಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಸರಿಯಾದ ಚಿಕಿತ್ಸೆ ನೀಡದಿದ್ದಲ್ಲಿ ಅವ್ರು ಅವ್ರ ಲೋಕದಲ್ಲಿ ಎಷ್ಟು ಮುಳುಗ್ತಾರೆ ಅಂದ್ರೆ, ಒಂಥರ ಈ ಕೆಸರಲ್ಲಿ ಮುಳುಗಿದ ಹಾಗೆ ಅದನ್ನ ನಾವು ಮತ್ತೆ ಅವರಿಗೆ ಮೇಲೆ ನೆಲಕ್ಕೆ ತರಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ, ಮತ್ತೆ ತುಂಬಾ ಸಮಯನು ಹಿಡಿಯುತ್ತೆ.
0: ಅಂದ್ರೆ ಆ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೆ ಚಿಕಿತ್ಸೆ ಪಡ್ಕೋಬೇಕು.
1: ಖಂಡಿತ
0: ಅಲ್ವಾ? ಅದು ಅಂದ್ರೆ ಆ ಹಂತಕ್ಕೆ ಹೋಗುತ್ತಾ ಅಂತ. ಈಗ ಸೈಕೋಸಿಸ್, ಈ ಮನೋವಿಕೃತಿ ಅಂತ ಕೆಲವು ಸಮಸ್ಯೆಗಳು ಸ್ಕಿಜೋಫ್ರೇನಿಯಾಕ್ ಹೋಗುತ್ತಾ?
1: ಅಲ್ಲ, ಅದು ಒಂದು ತರದ ಇದು
0: ಬೇರೆ ಸಮಸ್ಯೆ.
1: ಮನೋವಿಕೃತಿಯಲ್ಲಿ ಸ್ಕಿಜೋಫ್ರೇನಿಯಾ ಒಂದು.
0: ಇವಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಮನುಷ್ಯ ಸ್ಕಿಜೋಫ್ರೇನಿಯಾಕ್ ಹೋಗ್ತಾನ ಅಂತ.
1: ಹೌದು ಹೌದು, ಯಾಕಂದ್ರೆ ಅವಾಗ ಅವರು ನಾನ್ ಎಲ್ಲಿ ಹೋಗ್ತಾ ಇದ್ದೀನಿ, ನಾನ್ ಎಲ್ಲಿದ್ದೀನಿ ಅವರು, ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸಹ ಮನೆಯವರಿಗೆ ಕಷ್ಟ ಆದಾಗ ಅವರು ಕೂಡ ಮನೆಯವರು ಕೂಡ ಕೈ ಚೆಲ್ ಬಿಡ್ತಾರೆ ಅವ್ರ ಮೇಲೆ, ಅವರ ಜವಾಬ್ದಾರಿನೂ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಹೇಳಿದ ತರ ದಾರಿಯಲ್ಲಿ ಈ ತರ ಅವ್ರ ಮೇಲೆ ಅವ್ರಿಗೆ ಅರಿವಿಲ್ದೇ ಇರೋ ತರ ಇರ್ತಾರಲ್ಲ, ಅವರೆಲ್ಲ ಈ ತರದ ಕಾಯಿಲೆಗೆ ಸೇರಿದವರು.
0: ಸಂಕ್ಷಿಪ್ತವಾಗಿ ಇದರ ಚಿಕಿತ್ಸೆ ಬಗ್ಗೆ ಹೇಳಿ ಮೇಡಮ್.
1: ಇದ್ರ ಚಿಕಿತ್ಸೆ ಆಕ್ಚುಲಿ ತುಂಬಾ ಸುಲಭ. ಏನು ಅಂತ ಅಂದ್ರೆ, ಕೆಲವರು ಮೊದಲನೇ ಸಲ ಬಂದಾಗ ಅವರು ಅಲ್ಲಗಳಿತಾರೆ, ಅಂದ್ರೆ ಇದನ್ನ ಈ ಕಾಯಿಲೆ ನನಗಿಲ್ಲ ಅಂತ ಹೇಳ್ತಾರೆ. ಹೌದು, ಕೆಲವರು ಒಪ್ಕೊಳ್ತಾರೆ. ಈಗ ಒಪ್ಕೊಳ್ಳೋರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಆಮೇಲೆ ಮೊದಲ ಹಂತದಲ್ಲಿ ಅಂದ್ರೆ ಅವ್ರ ನಿದ್ದೆ ಕೆಟ್ಟಾಗ, ಅವರ ಆರೈಕೆ ಕಡಿಮೆ ಆಯ್ತು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರಿಗೆ ಭ್ರಮೆಯಿಂದ ಅವರು ಒಬ್ಬೊಬ್ರೆ ಮಾತಾಡೋದು, ಒಬ್ಬರು ನಗೋದು, ಇದನ್ನ ಮನೆಯವರು ಅಥವಾ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳು ನೋಡಿ ಅದನ್ನ ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಕಡಿಮೆ ಡೋಸ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಗುಣ ಮಾಡಿಸಬಹುದು. ಇನ್ನೊಂದು ಮೂಡ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲಿ

0: ಖಿನ್ನತೆ ಮತ್ತು ಉನ್ಮಾದ ಬರುತ್ತೆ. ಅಂದ್ರೆ ನಾವ್ ಇಂಗ್ಲಿಷ್ ಅಲ್ಲಿ ಮೇನಿಯಾ ಮತ್ತು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಖಿನ್ನತೆ ಅಂದ್ರೆ ಡಿಪ್ರೆಷನ್, ಉನ್ಮಾದ ಅಂದ್ರೆ ಮೇನಿಯಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಎರಡು ಏನಂತಾರೆ ಎಕ್ಸ್ಟ್ರೀಮ್ ಅಲ್ಲಿ ಇರೋದು ಇಲ್ಲಿ. ಅವನು ತುಂಬಾ ಬೇಜಾರಾಗಿನೂ ಇರ್ತಾನೆ, ತುಂಬಾ ಹೆಚ್ಚು ಖುಷಿಯಲ್ಲಿ ಇರೋದು. ಸೊ ಕೆಲವು ಸಲ ಎರಡೂ ತರ ಕಾಯಿಲೆಗಳಿದ್ದಾಗ ಅದಕ್ಕೆ ನಾವು ಬೈಪೋಲಾರ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಬರೀ ಕಾಯಿಲೆ ಖಿನ್ನತೆ ಕಾಯಿಲೆನೂ ಕೂಡ ನಿಮಗೆ ಇರುತ್ತೆ. ಸೊ ಇದನ್ನ ಎರಡನ್ನೂ ನಾವು ಸರಿಯಾಗಿ ನೋಡ್ಕೊಂಡು ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಸತತವಾಗಿ ಖಿನ್ನತೆ ಒಂಥರ ಚಿಂತೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ಮೂಡ್ ಕೆಡಿಸ್ಕೊಂಡು ಇದ್ರೆ ಅವರಿಗೆ ಒಂದ್ ರೀತಿಯಾದಂತ ಚಿಕಿತ್ಸೆ, ಮತ್ತೆ ಎರಡೂ ಕಡೆ ಒಂಥರ ವಾತಾವರಣ ಚೇಂಜ್ ಆದಾಗ ತುಂಬಾ ಖುಷಿಯಿಂದ ಇರೋದನ್ನ ಮಾಡಿದಾಗ ಅವಾಗ ಈ ಬೈಪೋಲಾರ್.
0: ಹೌದು ಹೌದು, ಬೈಪೋಲಾರ್ ಅಲ್ಲಿ ಬೇರೆ ತರದ ಚಿಕಿತ್ಸೆ ಇರುತ್ತೆ. ಬರೀ ಖಿನ್ನತೆ
1: ಬರೀ ಖುಷಿಯಿಂದ ಇರೋರಿಗೂ ಒಂದ್ ರೀತಿ
0: ಇಲ್ಲ ಇಲ್ಲ, ಅದು ಬೈಪೋಲಾರ್ ಕ್ಯಾಟಗರಿ
1: ಬರುತ್ತೆ. ಓಕೆ ಓಕೆ, ಎರಡು ಮಿಕ್ಸ್ ಇದ್ದಾಗ ಬೇರೆ ರೀತಿಯ.
0: ಹೌದು, ಯಾಕಂದ್ರೆ ಅವರಲ್ಲಿ ಯಾವಾಗ ಅವ್ರು ಯಾವಾಗ ಬೇಕಾದರೂ ಅವರ ಜೀವನದಲ್ಲಾಗೋ ಪರಿಸ್ಥಿತಿಗಳ ಅನುಗುಣವಾಗಿ ಅವ್ರು ಉನ್ಮಾದಕ್ಕೂ ಹೋಗ್ಬಹುದು, ಖಿನ್ನತೆಗೂ ಜಾರಬಹುದು.
1: ಈಗ ಖಿನ್ನತೆ ಅಂತಂದ್ರೆ ಡಿಪ್ರೆಷನ್ ಅಂತಂತಾರಲ್ಲ ಮೇಡಮ್, ಇದು ರೋಗನ?
0: ಹೌದು. ಆದ್ರೆ ಇದು ಎಲ್ಲರೂ ಬೇಜಾರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಜನಸಾಮಾನ್ಯರ ಮಾತಲ್ಲಿ ಅದು ಅಲ್ಲ. ಅಂದ್ರೆ ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ನಮ್ಗೇನೋ ಸರಿ ಇಲ್ದೆ ಇರೋದು ಯಾವುದೇ ವಿಚಾರ ಆಗಿದ್ರು ಕೂಡ ನಮಗೆ ಒಂಚೂರು ಬೇಜಾರಾಗುತ್ತೆ, ಅದು ಕ್ಷಣ ಮಾತ್ರಕ್ಕೆ. ಆದ್ರೆ ಯಾವಾಗ ಈ ಬೇಜಾರು 15 ದಿನಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಂಡುಬಂದು ಅದರಿಂದ ನಿಮ್ಮ ನಿದ್ದೆ ಊಟ ನಿಮ್ಮ ದೈನಂದಿನ ಪ್ರಕ್ರಿಯೆಗಳು ಏನಿದೆ ಎಲ್ಲವೂ ಕೂಡ ತಟಸ್ಥವಾದಾಗ ಆವಾಗ ನಾವು ಇದನ್ನ ಖಿನ್ನತೆ ಕಾಯಿಲೆ ಅಂತ ಹೇಳೋದು.
1: ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ
0: ಅದ ಆಂಟಿ ಡಿಪ್ರೆಸೆಂಟ್ ಅಂತ ಹೇಳ್ತೀವಲ್ಲ. ಹೌದು, ಬಟ್ ಆದ್ರೆ ಇಲ್ಲಿ ನಾವು
1: ಗುಳಿಗೆ ಕೊಡ್ತೀರಾ ಅಥವಾ ಸಮಾಲೋಚನೆ ಮಾಡ್ತೀರಾ, ಮಾತುಕತೆ ಮೂಲಕವಾಗಿ ಅವರನ್ನ ಸರಿಪಡಿಸ್ತೀರಾ?
0: ಮೊದಲನೇ ಹಂತದಲ್ಲಿ ಔಷಧಿಗಳ ಮುಖಾಂತರನೇ ಅವ್ರಿಗೆ ಕೊಡ್ಬೇಕಾಗುತ್ತೆ. ಕಾರಣವನ್ನ ತಿಳ್ಕೊಂಡು ಆ ಕಾರಣ ಮತ್ತೆ ಪುನರಾವರ್ತನೆ ಆಗಬಾರದು ಅಂತ ಅಂದಾಗ ಅವರಿಗೆ ನಾವು ಥೆರಪಿ ಕೊಡ್ಬೇಕಾಗುತ್ತೆ.
1: ಅಂದ್ರೆ ಈಗ ಮನೆಯವರ ಮಾತು ಕೇಳ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋ ಮಾತನ್ನ ಕೇಳ್ತಾರ ಮಾನಸಿಕ ರೋಗಿಗಳು?
0: ಅದು ಪರಿವಾರದವರ ಮೇಲೆ ನಿರ್ಧಾರಿತವಾಗಿತ್ತು. ಯಾಕಂದ್ರೆ ಕೆಲವು ಸಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇರೋ ಒಂದು ತರದ ಅವಸ್ಥೆಯಲ್ಲಿ ಪರಿವಾರದವರಿದ್ದಾಗ ಖಂಡಿತ ರೋಗಿಗಳು ಅವ್ರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವರ ಒಟ್ಟಿಗೆ ನನ್ನ ಮಾತಾಡೋದೇನು ಪ್ರಯೋಜನ ಇಲ್ಲ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ.
1: ಆದ್ರೆ ವೈದ್ಯರ ಹತ್ರ
0: ಮತ್ತೆ ಮನೋರೋಗ ಶಾಸ್ತ್ರಜ್ಞರು, ನಾವು ಸೈಕೋಥೆರಪಿಸ್ಟ್ ಸೈಕಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ಅವರ ಬಳಿ ಬಂದಾಗ ನಾವು ತಟಸ್ಥ ನಿಲುವಿನಲ್ಲಿ ಅವ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ನಿಮ್ಗೆ
1: ಸಮಸ್ಯೆ ಇದೆ ಅಂತ ಹೇಳಲ್ಲ,
0: ತಪ್ಪಿತಸ್ಥನೋ ಒಂದು ನೀವು ರೋಗಿ ಅಂದ್ರೆ ನಿಮ್ಮನ್ನ ಕಟಕಟೆಯಲ್ಲಿ ನಾನು ನಿಲ್ಲಿಸ್ಬಿಟ್ಟು ಮಾತಾಡೋದಿಲ್ಲ, ಜಡ್ಜ್ಮೆಂಟ್ ಅಲ್ಲಿ ಇರೋದಿಲ್ಲ ನಾವು. ಸೊ ಹಾಗಾಗಿ ತಟಸ್ಥ ನಿಲುವಿನ ಮಾತಾಡಿದಾಗ ಅವ್ರಿಗೆ ಏನಾಗುತ್ತೆ, ಇವ್ರು ನಮಗೆ ಜಡ್ಜ್ ಮಾಡ್ತಾ ಇಲ್ಲ, ಅನ್ಬಯಾಸ್ಡ್ ಆಗಿ ನಮ್ಮನ್ನ ನೋಡ್ತಾ ಇದಾರೆ ಅಂತ ಅಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನು ಕೂಡ ಮನಸ್ಸನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಈ ಎರಡು ಕ್ಯಾಟಗರಿಗಳು ನಾವೇನು ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ತೀವ್ರ ತರದ ಕಾಯಿಲೆಗಳು, ಇದು ಮನೋರೋಗ ಕಾಯಿಲೆಗಳು. ಇನ್ನು ಸಾಮಾನ್ಯವಾದ ಮನೋರೋಗ ಕಾಯಿಲೆಗಳು ಅಂತ ಅಂದ್ರೆ ಈ ಆತಂಕ ಮತ್ತು ದಿಗಿಲು, ಅಂದ್ರೆ ಆಂಗ್ಸೈಟಿ ಮತ್ತು ಪ್ಯಾನಿಕ್. ಕೆಲವರು ವೈಯಕ್ತಿಕವಾಗಿ ಚಿಕ್ಕಂದ್ರೂ ಕೂಡ ಅವರು ಯಾವ ಪರಿಸರದಲ್ಲಿ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅದರಿಂದ ಅವರು ವೈಯಕ್ತಿಕವಾಗಿ ಒಂದ್ ಸ್ವಲ್ಪ ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತಂಕಗೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದಿಗಿಲ್ಗೊಳ್ಳೋದು, ಪ್ಯಾನಿಕ್ ಆಗೋದು ಇರುತ್ತೆ. ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಅದು ಸಮಸ್ಯೆ ಅಲ್ಲ. ಆದ್ರೆ ಸತತವಾಗಿ ಎಲ್ಲಾ ಒಂದು ಪ್ರತಿ ಚಿಕ್ಕ ವಿಷಯಕ್ಕೂ ಆಗಿ ಅವ್ರು ಅದರಿಂದ ತುಂಬಾ ತೊಂದರೆಗೊಳಗಾಗ್ತಾ ಇದಾರೆ, ಅವರು ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂಥರದ ಒಂದು ಆತಂಕದಲ್ಲಿ 24 ತಾಸು ಇರ್ತಾರೆ, ಪ್ರತಿ ದಿನಾನೂ ಇರ್ತಾರೆ ಅಂತಂದಾಗ ಅಗೇನ್ ಅವರ ಒಂದು ದೈನಂದಿನ ಜೀವನದಲ್ಲಿ ಅದು ಅಡ್ಡ ಪರಿಣಾಮ ಬೀರ್ತಿರುತ್ತೆ. ಸೊ ಅಲ್ಲಿ ನಾವು ಕೂಡ ನಾವು ಮತ್ತೆ ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸಬಹುದು.
1: ಆ ರೀತಿಯಾದಂತಹ ಕಂಡೀಷನ್ಸ್, ದಿಗಿಲು, ಒಂಥರ ಚಿಂತೆ ಅಥವಾ ಒಂಥರ ಸಪರೇಟ್ ಆಗಿ ಇರೋದಂದ್ರೆ ಆ ಒಂದು ಮೂಡಿಂದ ಅವ್ರು ಹೊರಗೆ ಬರಬೇಕು. ಬರ್ಬೇಕಂತಂದಾಗ ಎಷ್ಟೋ ಸಲ ಏನಾಗುತ್ತೆ, ತಾವು ಹೇಳ್ದಂಗೆ ನಮಗೇನು ಮಾನಸಿಕ ಸಮಸ್ಯೆ ಇಲ್ಲ, ನನಗೆ ಆದಂತಹ ಆ ದೊಡ್ಡ ಸಮಸ್ಯೆ ಇದೆಯಲ್ಲ ಅದು ನನಗೆ ಈ ಸ್ಥಿತಿಗೆ ತಂದಿದೆ, ಆ ಸಮಸ್ಯೆಯನ್ನ ನಾನು ಪರಿಹಾರ ಮಾಡಕ್ ಆಗ್ತಿಲ್ಲ ಅಂದಾಗ ಅವನು ದಿಗಿಲು ಅಥವಾ ಒಂಥರ ಸತತವಾಗಿ ಚಿಂತಾಕ್ರಾಂತನಾಗಿ ಇರುವಂತಹ ಸ್ಥಿತಿ ಬಂದಿರ್ತದೆ ಅನ್ಕೋಣ. ಆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಕೆಲವು ಸಲ. ಸೊ ಆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅವ್ನು ತಿಳ್ಕೊಂಡು ಇದು ಪರಿಹಾರ ಆಗಲ್ಲ, ನಾನು ನನ್ನ ಮಾನಸಿಕ ಸ್ಥಿತಿಯನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ನಾನು ಸರಿಯಾಗಿ ಎಲ್ಲರ ತರ ಇರಬೇಕು ಅಂತ ಯೋಚನೆ ಮಾಡ್ತಾನೆ, ಅವಾಗ ಅಲ್ಲಿ ವೈದ್ಯರು ಹೇಳಲೇಬೇಕಾಗತ್ತಾ ಅಥವಾ ಮನೆ ಯಾರೇ ಬೇರೆ ಜನ ಹಾಗೇನಿಲ್ಲಪ್ಪ ಅದು ಆಗಿದ್ದಾಗೋಯ್ತು ಬಿಟ್ಬಿಡು, ಇವಾಗ ನೀನು ಬೇರೆ ರೀತಿಯಲ್ಲಿ ಬದುಕಬೇಕು, ಎಲ್ಲರ ತರ ಬದುಕಬೇಕು, ಎಲ್ಲವನ್ನು

0: ಬರೀಬೇಕಾಗತ್ತೆ ಅಂತ ಹೇಳಿದ್ರೆ ಸರಿ ಆಗ್ತಾನ ಅಂತ. ಯಾಕಂದ್ರೆ ಮನೆ ಜನ ಹೇಳೋದು ಒಂಥರ ಬೇರೆ ಆದರೆ ವೈದ್ಯರು ಚಿಕಿತ್ಸಾ ದೃಷ್ಟಿಯಿಂದನೇ ಮಾತಾಡ್ತಾರೆ, ಮನೆ ಜನ ಏನು ಮಾಡ್ತಾರೆ ಧೈರ್ಯ ಕೊಡೋ ಥರ ಮಾತಾಡ್ತಾರೆ. ಹೇಗೆ ಅವ್ರನ್ನ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನೀವು?
1: ಈಗ ಏನಾಗುತ್ತೆ ಅಂದ್ರೆ ಅತಿಯಾದ ಚಿಂತೆಯಿಂದ ಏನಾಗುತ್ತೆ, ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಅಂದ್ರೆ ಅವರಿಗೆ ನಿದ್ದೆನೆ ಬರೋದಿಲ್ಲ, ಒಂದೆರಡು ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ ಅಥವಾ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಆಮೇಲೆ ಅವರ ಎದೆ ಬಡಿತ ಯಾವಾಗ್ಲೂ ಜಾಸ್ತಿ ಆಗುತ್ತೆ, ತಕ್ಷಣ ಮೂರ್ಛೆ ಹೋಗೋದು, ತುಂಬಾ ಬೆವರೋದು, ಆ ತರ ಎಲ್ಲ ದೈಹಿಕವಾಗಿ ಕೂಡ ಯಾವಾಗ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಿರುತ್ತೆ ಈ ಆತಂಕ ಮತ್ತು ದಿಗಿಲು, ಮತ್ತು ಅದು ತುಂಬಾ ಸಮಯ ಇರುತ್ತೆ. ಅಂದ್ರೆ ಈಗ ನನಗೇನೋ ಸ್ವಲ್ಪ ಭಯ ಇತ್ತು ಅಂದ್ರೆ ನಾನು ಆ ಒಂದು ಕ್ಷಣದಿಂದ ನಾನು ಸಂದರ್ಭದಿಂದ ಹೊರಗಡೆ ಬಂದ್ರೆ ಅದು ನಿಂತು ಹೋಗುತ್ತೆ. ಆದ್ರೆ ಅದರಿಂದ ನಾನು ಹೊರಗಡೆ ಬಂದ್ರು ಸಹ ಅರ್ಧ ಗಂಟೆ ಒಂದ್ ಗಂಟೆ ತನಕ ನನ್ನ ಎದೆ ಬಿಡ್ತ ಜೋರಾಗಿ ಇದೆ, ನನ್ನ ಕೈಕಾಲು ನಡುಕ್ತಾ ಇದೆ, ನಾನು ಬೆವರ್ತಾ ಇದ್ದೀನಿ, ನನ್ಗೆ ಹೆದರಿಕೆ ಆಗ್ತಾ ಇದೆ ಅಂತ ಅಲ್ಲಿ ಅದು ಸಮಸ್ಯೆ.
0: ಅದು ನಿಶಕ್ತಿ ಹಂತಕ್ಕೆ ಹೋಗ್ತಾನೆ. ಆಮೇಲೆ ಜಾಸ್ತಿ ಅದೇ ಒಂದು ಹಂತದಲ್ಲಿ ಇದ್ಬಿಟ್ನಂದ್ರೆ ವೀಕ್ನೆಸ್ ಆಗುತ್ತೆ. ತಾವು ಹೇಳಿದ್ರಲ್ಲ ನಿದ್ದೆ ಬರಲ್ಲ, ಆವಾಗ ಆಹಾರ ಸರಿ ತಗೊಳ್ಳಲ್ಲ, ನಿದ್ದೆನೆ ಸರಿ ಆಗ್ಲಿಲ್ಲ ಅಂದ್ರೆ ಆರೋಗ್ಯ ಪೂರ್ತಿ ಕೆಟ್ಟೋಗ್ಬಿಡುತ್ತೆ.
1: ಮತ್ತೆ ಇಡೀ ದಿನ ಅವರು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ಚಿಂತೆ ಮಾಡ್ತಾ ಇರ್ತಾರೆ ಹೊರತಾಗಿ ಅವ್ರು ಇನ್ನೇನು ಮಾಡೋದಿಲ್ಲ. ಸೊ ಆವಾಗ ಈ ಜನಸಾಮಾನ್ಯರು ಅಥವಾ ತುಂಬಾ ಸಂಬಂಧಿಕರು ತಮ್ಮ ಹಿತೈಷಿಗಳು ಏನೇ ಹೇಳಿದ್ರು ಸಹ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ನಮ್ಮಲ್ಲಿ ಅವರು ಚಿಕಿತ್ಸೆ ತಗೊಂಡ್ರೆ ಆಗುತ್ತೆ.
0: ಮುಂದೆ ಮೇಡಮ್ ಮತ್ತಿನ್ ಯಾವ ಪ್ರಕಾರ ಇದೆ?
1: ಇನ್ನೊಂದು ಜನಸಾಮಾನ್ಯರಿಗೆ ಗೊತ್ತು, ಓಸಿಡಿ ಅಂತ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ನನ್ಗೆ ಒಂದು ಆಬ್ಸೆಷನ್ ಇರುತ್ತೆ ಯಾವ್ದೋ ಒಂದು ಆಲೋಚನೆ ಬಗ್ಗೆ, ಅದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ನಾನು ಇನ್ನೊಂದು ಯಾವ್ದೋ ಒಂದು ಪ್ರಕ್ರಿಯೆಯನ್ನ ನಾನು ಕಂಪಲ್ಸರಿಲಿ ಮಾಡ್ಲೇಬೇಕು, ಅದನ್ನ ನಾವು ಓಸಿಡಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಉದಾಹರಣೆ ಏನಂದ್ರೆ, ಇದು ಜನಸಾಮಾನ್ಯರಿಗೆ ನಾನು ಐ ತಿಂಕ್ ಈ ಉದಾಹರಣೆ ಮುಖಾಂತರ ಹೇಳಿದ್ರೆ ಅರ್ಥ ಆಗ್ಬೋದು. ಈಗ ನನ್ಗೆ ತುಂಬಾ ನಾನು ಆರೋಗ್ಯವಾಗಿರ್ಬೇಕು, ನನಗೆ ಯಾವುದೇ ಧೂಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಇದ್ ಕಡೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಕೈ ತೊಳಿತಾ ಇರ್ತೀನಿ. ಇಲ್ಲಿ ಆಬ್ಸೆಷನ್ ಏನು ಅಂದ್ರೆ ನಾನು ಆರೋಗ್ಯವಂತವಾಗಿರ್ಬೇಕು, ನನಗೆ ಅನಾರೋಗ್ಯ ಬರಬಾರದು ಅನ್ನೋದು ಒಂದು ಆಬ್ಸೆಷನ್. ಅದಕ್ಕೆ ನಾನು ಏನ್ ಪ್ರಕ್ರಿಯೆ ಮಾಡ್ತೇನೆ, ಪದೇ ಪದೇ ಕೈ ತೊಳಿತಾ ಇದ್ದೀನಿ. ನನಗೆ ಕರೆಕ್ಟ್ ಆಗಿ ಎಲ್ಲ ನೀಟ್ ಆಗಿರ್ಬೇಕು, ಅದು ನನ್ನ ಆಬ್ಸೆಷನ್. ಹಂಗಾಗಿ ನಾನು ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಕರೆಕ್ಟ್ ಆಗಿ ನೀಟ್ ಆಗಿ ಜೋಡಿಸೋದು ಪ್ರತಿಯೊಂದನ್ನು ಕೂಡ ಅದು ನನ್ನ ಕಂಪಲ್ಷನ್.
0: ಅಕಸ್ಮಾತ್ ಅಸಿಸ್ತಿದ್ರೆ
1: ಇದೇನಾಗುತ್ತೆ, ಅವರಿಗೆ ಆಬ್ಸೆಷನ್ ಎಲ್ರಿಗೂ ಇರುತ್ತೆ, ಆದ್ರೆ ಅದು ಮಾಡದೇ ಇದ್ದಾಗ, ಆ ಪ್ರಕ್ರಿಯೆ ಮಾಡದೇ ಇದ್ದಾಗ ಅವರಿಗೆ ಅದು ಸುಮ್ನೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ.
0: ಅದನ್ನ ಆ ರೀತಿ ಅಸ್ತವ್ಯಸ್ತ ಇದ್ದಾಗ ಅದನ್ನ ಸರಿಪಡಿಸಬೇಕು ಅನ್ನೋ ಮನೋಭಾವ ಇರ್ತದೆ, ಅದರ ಕಡೆನೇ ಜಾಸ್ತಿ ಗಮನ ಕೊಡ್ತಾರೆ.
1: ಆನಂತರವಾಗಿ ಈ ಒಂದು

0: ಇಂಟಲೆಕ್ಚುವಲ್ ಡಿಸೆಬಿಲಿಟಿ, ಹೇಗೆ ಯಾವುದೋ ಒಂದು ಕಾಲು ಊನ ಆಗುತ್ತೋ ಹಾಗೆ ಬೌದ್ಧಿಕವಾಗಿನೂ ಕೂಡ ಆ ವ್ಯಕ್ತಿ ಊನ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ಇಂಟಲೆಕ್ಚುವಲ್ ಡಿಸೇಬಲ್ಡ್ ಪರ್ಸನ್ ಅಂತ ನಾವೇನ್ ಹೇಳ್ತೀವಿ. ಆ ತರದ ಮಕ್ಕಳಲ್ಲೂ ನಾವು ಕಂಡು ಬರ್ತೇವೆ. ಇದಲ್ದೇನು ವಯಸ್ಕರಲ್ಲಿ ಈ ಮರವಿನ ಕಾಯಿಲೆ ಅನ್ನೋದು ಒಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಮರವಿನ ಕಾಯಿಲೆ ಜೊತೆ ಈ ನಾವೇನ್ ಹೇಳಿದ್ನಲ್ಲ ಸೈಕೋಸಿಸ್, ಅದು ಆಗ್ಬಹುದು ಅಥವಾ ಖಿನ್ನತೆ ಆಗ್ಬಹುದು ಅಥವಾ ಆಂಗ್ಸೈಟಿ ಬರಬಹುದು. ಸೊ ಅಲ್ಲಿನೂ ಕೂಡ ನಾವು ನರರೋಗ ತಜ್ಞರ ಜೊತೆ, ನಾವು ಮನೋರೋಗ ತಜ್ಞರು ನ್ಯೂರಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ನರರೋಗ ತಜ್ಞರು, ಅವರ ಜೊತೆ ನಾವು ಕೂಡಿ ಆ ವಯಸ್ಕರನ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಅಂದ್ರೆ ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೆ ಅವರ ಒಂದು ಸಹಯೋಗ ಬೇಕಾಗುತ್ತೆ.
0: ಹೌದು ಹೌದು.
1: ಅಂದ್ರೆ ನರಕ್ಕೆ ಸಂಬಂಧಪಡೋ ಹಾಗೆ, ಮೆದುಳಿಗೆ ಸಂಬಂಧಪಡೋ ಹಾಗೆ ಅಲ್ಲಿ ಏನಾದ್ರೂ ದೋಷಗಳಿದೆಯಾ, ಆ ಕಾರಣದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ನೋಡ್ತೀರಿ. ಈಗ ಈ ರೀತಿ ವಯಸ್ಕರಲ್ಲಿ ಕೂಡ ಸಮಸ್ಯೆ ಆಗತ್ತೆ, ವಯಸ್ಸಾಗ್ತಾ ಆಗ್ತಾ ಹೋದಾಗ ಮನುಷ್ಯ ಒಂಥರ ವಿಚಲಿತ ಆಗ್ತಾನೆ, ಒಂಥರ ಮಾನಸಿಕ ರೋಗಿ ತರ. ಅಂದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಆಗಿರ್ಬೋದು, ಮನೆಯಲ್ಲಿ ಅವರಿಗೆ ನಿರ್ಲಕ್ಷ್ಯ ಮಾಡಿರ್ಬೋದು, ಚೆನ್ನಾಗಿ ನೋಡ್ಲಿಕ್ಕೆ ನೋಡ್ತಿರ್ಲಿಕ್ಕಿಲ್ಲ, ಎಲ್ಲಾ ಕಾರಣಗಳಿಂದ ಅವರು ಒಂಥರ ಮನೋರೋಗಿ ತರನೇ ಆಗ್ಬಿಡ್ತಾರೆ. ಯಾವಾಗ ಅವ್ರ ಸಮಸ್ಯೆ ಸಾಲ್ವ್ ಆಗಲ್ಲ ಅವಾಗ ಮನೋರೋಗಿ ತರ ಆಗ್ತಾರೆ. ಅವಾಗ ಅಂತ ಸಂದರ್ಭದಲ್ಲಿ ಅವರನ್ನ ವೈದ್ಯರ ಕಡೆ ಕರ್ಕೊಂಡ್ಬರೋದು ಕೂಡ ಸವಾಲೇ, ಅಲ್ಲಿ ಯಾರು ನೋಡ್ಕೊಳ್ಳೋರಿರಲ್ಲ. ಅವ್ರನ್ನ ಖಂಡಿತವಾಗಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡ್ಬಂದು ಈ ರೀತಿ ವರ್ತನೆ ಇದೆ ಅದು ಸರಿಪಡಿಸಬೇಕಾಗತ್ತೆ ಅಂತ ಹೇಳಿ ಮನೆ ಇತರ ಸದಸ್ಯರು ಕೂಡ ಗಮನ ಕೊಡಬೇಕಾಗತ್ತೆ.
0: ಹೌದು.
1: ಅದು ಮಕ್ಕಳಿಗೆ ಆಗಿರ್ಬೋದು, ಮಕ್ಕಳು ಅಂತಂದಾಗ ಅಯ್ಯೋ ನನ್ನ ಮಗ ಹಿಂಗೆ ವರ್ತನೆ ಮಾಡ್ತಿದ್ದಾನೆ ಅಂತಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ. ಆದ್ರೆ ವಯಸ್ಸಾದವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ.
0: ಹೌದು.
1: ಇವತ್ತು ಅವ್ರನ್ನ ನೋಡ್ಕೊಳ್ಳೋರೆ ತುಂಬಾ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆನು ಕೂಡ ನಾವು ಕಾಳಜಿ ತಗೋಬೇಕು.
0: ಹೌದು, ಖಂಡಿತ. ಇದು ಅಲ್ಲದೆ ನಾವು ಪಾರ್ಕಿನ್ಸನ್ಸ್ ಅಂತ ಒಂದು ಬರುತ್ತೆ ಕಾಯಿಲೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವಯಸ್ಕರಲ್ಲಿ ಅಥವಾ ಈಗ ಹೇಗೆ ಸಕ್ಕರೆ ಕಾಯಿಲೆ ಒಂದು 19-20 ವಯಸ್ಸಿಗೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತಲ್ವಾ, ಅದೇ ರೀತಿ ಪಾರ್ಕಿನ್ಸನ್ಸ್ ಕೂಡ ನಿಮಗೆ ಮುಂಚಿತವಾಗಿನೇ ಕಂಡು ಬರಬಹುದು. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲೂ ಕೂಡ ಕೆಲವು ಸಲ ಅವರಿಗೆ ಭ್ರಮೆ ರೋಗ ಬರಬಹುದು. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಅಂತವ್ರನ್ನು ಕೂಡ ನಾವು ನೋಡ್ತೇವೆ.
1: ಒಟ್ಟು ಈಗ ಅನೇಕ ರೋಗಗಳಿವೆ, ಮಾನಸಿಕ ಸಮಸ್ಯೆಗಳು ಇವೆ, ಆದ್ರೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ. ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ನಾವಾಗೆ ಎಲ್ಲೆಲ್ಲೋ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ನನಗೆ ಈ ರೀತಿ ಇದೆ, ನಾನು ತುಂಬಾ ಹೈಪರ್ ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ಅಲ್ಲಿ ನಾನು ಈ ಸಮಸ್ಯೆ ಇದೆ ಅಂತ ನಾವು ಅನ್ಕೊಳ್ಳೋದು ಅವೆಲ್ಲ ಬಿಡ್ಬೇಕಾಗತ್ತೆ. ವೈದ್ಯರ ಬಳಿ ಬರಬೇಕು ಅಂತಂದ್ರೆ ಅಯ್ಯೋ ಮಾನಸಿಕ ರೋಗ ತಜ್ಞರ ಕಡೆ ಹೋಗ್ಬೇಕಂದ್ರೆ ನನಗೆ ಜನ ಏನಂತಾರೆ ಅಂತ ಅನ್ನೋದು ಒಂದು ಇದೆ ಭಯ. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತಾನೆ ಹೇಳ್ತೀರಿ. ಅಂದ್ರೆ ಅದು ಸಿವಿಯರ್ ಹಂತಕ್ಕೆ ಹೋದಾಗ ಮಾತ್ರ ಚಿಕಿತ್ಸೆ ಅಗತ್ಯ ಆಗಿರ್ತದೆ. ಅಂತವರು ತಜ್ಞರ ಕಡೆ ಬಂದು ಯಾವ ಸಮಸ್ಯೆ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಂದ್ರೆ ಅತಿಯಾಗಿದ್ದಾಗ.
0: ಹೌದು ಹೌದು. ಯಾವಾಗ ಯಾವುದೇ ಒಂದು ಮನೋರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ, ಮಾನಸಿಕ ಅಸ್ವಸ್ಥತೆ ಯಾವಾಗ ಅವರ ದೈನಂದಿನ ಜೀವನದಲ್ಲಿ ಪ್ರೊಫೆಷನಲಿ ಮತ್ತು ಪರ್ಸನಲ್ ಲೈಫ್ ಅಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ಕೂಡ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಅವರು ತಮ್ಮನ್ನ ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾಕಂದ್ರೆ ನನಗೆ ಒಂದು ವಿಷಯ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಕೆಲವರಲ್ಲಿ ತುಂಬಾ ತಪ್ಪಾಗಿರೋ ಒಂದು ಮಿಥ್ಯ ಏನು ಅಂತ ಅಂದ್ರೆ, ಮಾನಸಿಕ ರೋಗದ ಕಾಯಿಲೆಗಳಿಗೆ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದು ಜೀವನ ಪೂರ್ತಿ ತಗೋಬೇಕು ಅನ್ನೋದು ಒಂದು. ಇದು ಅರ್ಧ ಸತ್ಯ. ಸೈಕೋಸಿಸ್ ಮತ್ತು ಬೈಪೋಲಾರ್ ಡಿಸಾರ್ಡರ್ ಅಂತ ಕಾಯಿಲೆಗಳಿಗೆ ನಾವು ಜೀವನ ಪೂರ್ತಿ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅವರು ನಾವು ತಟಸ್ಥವಾಗಿ ಅಂದ್ರೆ ಸ್ಟೇಬಲ್ ಆಗಿ ಇಡ್ಲಿಕ್ಕೆ ನಾವು ಅವರಿಗೆ ಕಡಿಮೆ ಡೋಸ್ ಅಲ್ಲಿ ಅವರಿಗೆ ನಿರಂತರವಾಗಿ ಕೊಡ್ಲೇಬೇಕಾಗುತ್ತೆ. ಯಾವಾಗ ಅವರಿಗೆ ನಿಲ್ಲಿಸ್ಬೇಕು ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ಆದ್ರೆ ಬೇರೆ ಕಾಯಿಲೆಗಳು ಅಂದ್ರೆ ಆಂಗ್ಸೈಟಿ, ಖಿನ್ನತೆ ಅಂತ ಕಾಯಿಲೆಗಳಿಗೆ 6 ತಿಂಗಳಿಂದ 1 ವರ್ಷ ಅಥವಾ ಮ್ಯಾಕ್ಸಿಮಮ್ 2 ವರ್ಷ ತನಕ ಅವರಿಗೆ ನಾವು ಚಿಕಿತ್ಸೆ ನೀಡಿ ಅದನ್ನ ನಿಲ್ಲಿಸಬಹುದು. ಸೊ ಇದು ಒಂಥರ ವ್ಯಸನ ತರ, ನಮಗೆ ಅಡಿಕ್ಷನ್ ತರ ಆಗೋದಿಲ್ಲ ಮನೋರೋಗ.
1: ನಿಜ ನಿಜ ಮೇಡಮ್. ತಾವ್ ಹೇಳ್ತಾ ಇರ್ಬೇಕಾದ್ರೆ ಈಗ ಬಿಪಿ ಶುಗರ್ ಇದ್ದವರು ಕೊನೆ ತನಕ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದ್ರೆ ಮಾನಸಿಕ ಸಮಸ್ಯೆ ಆದಾಗ ಇದನ್ನ ಯಾಕೆ ದೀರ್ಘವಾಗಿ ನಾವು ಚಿಕಿತ್ಸೆ ತಗೋಬೇಕು, ಯಾಕೆ ಗುಳಿಗೆಗಳನ್ನ ನಿರಂತರವಾಗಿ ತಗೋಬೇಕು ಅಂತಾನೋ ಪ್ರಶ್ನೆ ಮಾಡ್ಕೋಬಹುದು. ಆದ್ರೆ ಸಾಧ್ಯತೆಗಳಿವೆ ಕೂಡ್ಲೇ ಗುಣಪಡಿಸೋದು. ಬೇರೆ ಬೇರೆ ಕಾಯಿಲೆಗಳು ಹೇಗೆ ಇದ್ದಾಗ ಅವಕ್ಕೆ ಚಿಕಿತ್ಸೆ ತಗೊಂಡು ನಾವು ಹೆಂಗ್ ಗುಣ ಆಗ್ತೀವಿ, ಹಾಗೆ ಇದರಲ್ಲಿ ಕೂಡ ಗುಣ ಆಗೋ ಸಾಧ್ಯತೆಗಳಿವೆ. ಮತ್ತೆ ಕೆಲವು ಒಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಏನಾದರೂ ಒಂದು ಸಮಸ್ಯೆ ಇರ್ತದೆ, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ನೋವಿನ ಸಮಸ್ಯೆ ಆಗಿರ್ಬೋದು, ಅದರಿಂದ ಮನುಷ್ಯ ಈ ರೀತಿಯ ಮಾನಸಿಕ ರೋಗಕ್ಕೆ ಏನಾದರೂ ಅಥವಾ ಮಾನಸಿಕ ರೋಗಿ ತರ ಆಗ್ತಾನ ಅಂತ ಮುಂದೆ.
0: ನನ್ನ ಮನಸ್ಸಲ್ಲಿರೋ ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದೀರಾ. ಅದೇ ನಾನು ಹೇಳಿದ್ನಲ್ಲ, ಒಂದು ದೈಹಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿದ್ದಾಗ, ಯಾವುದೇ ಒಂದು ಅಸ್ವಸ್ಥತೆಯಲ್ಲಿದ್ದಾಗ ನಮ್ಮಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ

0: ಜವಾಬ್ದಾರಿ ನಾವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಆ ಕೊರಗಲ್ಲೂ ಕೂಡ ನಾವು ಉಳ್ಕೊಂಡ್ಬಿಡ್ತೀವಿ. ಮತ್ತೆ ಈ ಕ್ಯಾನ್ಸರ್ ನಂತ ಕಾಯಿಲೆಗಳು ದೀರ್ಘಾವಧಿಯ ಕಾಯಿಲೆಗಳೇನಿರ್ತವೆ, ಅದರಿಂದ ನಾನು ಹೊರೆ ಆಗ್ತಾ ಇದ್ದೀನಿ ಮನೆಯವರಿಗೆ, ಅಥವಾ ನನ್ನಿಂದ ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನೇ ಜನ ನೋಡ್ಕೋಬೇಕಾಗಿದೆ, ನನ್ನ ಮನೆಯವರು ನನ್ನ ಮೇಲೆ ಖರ್ಚು ಮಾಡಬೇಕಾಗಿದೆ, ಆಮೇಲೆ ನನ್ನ ಜೀವನದಲ್ಲಿ ಏನು ಉಳಿದಿಲ್ಲ ಅನ್ನೋ ತರ ಒಂದು ಅವರ ಮನಸ್ಸಲ್ಲಿ ಬಂದಾಗ ಹೆಚ್ಚಾಗಿ ಖಿನ್ನತೆ ಕಾಯಿಲೆ ಅನ್ನೋದು ಬರುತ್ತೆ. ಮತ್ತೆ ಯಾವಾಗ ನನಗೆ ಏನು ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಅವರು ಇರ್ತಾರೆ.
1: ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಅದರ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಸಮಸ್ಯೆ ಅಂದಾಗ ಅಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಒಂಥರ ಏನೋ ಜಾಸ್ತಿ ಯಾರ ಜೊತೆಗೂ ಸಹಕಾರ ಮಾಡಲ್ಲ ಅಂತ ಹೇಳಿ ಒಂಥರ ಮಾಡ್ತಿರ್ತಾರೆ.
0: ಇದರಲ್ಲಿ ಎರಡು ಕಾರಣಗಳಿರುತ್ತೆ. ಒಂದು ಕಾಯಿಲೆಯಿಂದ ನಿಮಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಜಾರಲ್ಲಿರ್ತೀರ ಅಥವಾ ನಿರಾಕರಣೆಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರ ನೀವು. ಎರಡನೇದು ಈ ಕೊಡೋ ಔಷಧಿಗಳೇನಿದೆ ಅದರದ್ದು ಕೂಡ ಸೈಡ್ ಎಫೆಕ್ಟ್
1: ಇರುತ್ತೆ. ಆ ಗುಳಿಗೆಗಳನ್ನು ತಗೊಂಡು ಕೂಡ ಆ ಹಂತಕ್ಕೆ ಹೋಗಿರ್ಬೋದು ಅಂತ.
0: ಹೌದು,
1: ಅವಾಗ ವೈದ್ಯರು ಪರೀಕ್ಷೆ ಮಾಡ್ಬೇಕಾಗತ್ತೆ, ಇದು ಆ ಗುಳಿಗೆ ಬದಲಿ ಮಾಡ್ಬೇಕು ಅಥವಾ ಅನಿವಾರ್ಯವಾಗಿ ಅದನ್ನ ತಗೊಳ್ಳೇಬೇಕಾಗತ್ತೆ ಅಂತ ಬರುತ್ತೆ
0: ಅಂತ ಅಂದಾಗ ನಾವು ಅದಕ್ಕೆ ಆ ಒಂದು ಎಫೆಕ್ಟ್ ನ ಕಡಿಮೆ ಮಾಡ್ಲಿಕ್ಕೆ ನಾವು ಇನ್ನೊಂದು ಮಾತ್ರೆ ಕೊಡ್ಬೇಕಾಗತ್ತೆ.
1: ಆಯ್ತು ಮೇಡಮ್, ಸುದೀರ್ಘವಾಗಿ ತಾವು ವಿವಿಧ ಮಾನಸಿಕ ರೋಗಗಳು ಮತ್ತೆ ಅವಕ್ಕೆ ಚಿಕಿತ್ಸೆ ಬಗ್ಗೆನೂ ಕೂಡ ತಾವು ಹೇಳ್ತಾ ಹೋದಿರಿ. ಒಟ್ಟಾರೆ ನಮಗಿರುವಂತಹ ಸಮಸ್ಯೆಯನ್ನ ನಾವು ಖಂಡಿತವಾಗಿ ವೈದ್ಯರ ಹತ್ರ ತಜ್ಞರ ಹತ್ರ ಮಾನಸಿಕ ರೋಗ ಏನು ನಾವು ಚಿಕಿತ್ಸೆ ಕೊಡ್ತಿರ್ತಾರೆ ಅವ್ರ ಬಳಿ ಹೋಗಿ ಖಂಡಿತವಾಗಿ ಅವ್ರು ಚಿಕಿತ್ಸೆ ಪಡ್ಕೊಂಡು ಗುಣ ಆಗ್ಬಹುದು. ಎಲ್ಲರೂ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆ ರೋಗಗಳ ತರ ಇಲ್ಲಿ ಕೂಡ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣ ಆಗ್ತಾರೆ. ಆ ಒಂದು ಆಶಾಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಮೇಡಮ್, ತಾವು ರೋಗಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅವರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದುಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದ

0: ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂತ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು, ಅಥವಾ ಗ್ರಾಮ ಒನ್ ಇರ್ಬೋದು, ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು? ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಐದಾರು ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ. ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆ ಆಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆ ಆಶ್ರಿತ ಮತ್ತೆ ನವಣೆ ಮಳೆ ಆಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆ ಆಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟೇರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆ ಆಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟೇರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆ ಆಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರು ಹಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ನಮ್ಮಲ್ಲಿ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ್ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ.

0: ಬೆಳೆಯನ್ನ ಬದಲಾಯಿಸ್ತಕ್ಕಂತ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಿಗ್ಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ಪೀಕರ್ ಮನವಿ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಿಕ್ಕಿಂನ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟವರಿಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದರು. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ ರಾಜ್ಯಸಭೆ ಮೌನ ಆಚರಿಸುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿತು. ಇದೇ ವೇಳೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಚಾಲನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ

0: ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ನಂತರ ಪುನಃ 2 ಗಂಟೆಯವರೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್ 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ಸ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹೆ ಶ್ರೇಣಿಯ 2ನೇ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಲ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯಾನ ಭದ್ರತೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
1: As far as naval shipbuilding is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as shipbuilding is concerned. I just hope that, you know, other two services, especially Indian Air Force, learns the lesson as to how Indian Navy has been able to, you know, get this whole concept right, where you have your Indian Navy officers who are embedded in your shipbuilding right from the beginning.
0: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಶೇಕಡ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ದ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಕ್ತ ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ಧತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವೋಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟಗಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು 4 ರಾಷ್ಟಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜೈಶಂಕರ್, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ.

ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯಾ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣಾ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೋಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ದ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಳಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೇದ್ ದೇವನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪುಯಿನ್ ಇನ್ ಚಲೇಲೋ ವಿರುದ್ದ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು. ಪುರುಷರ ವಿಭಾಗದಲ್ಲಿ ಆರ್ಯುವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸ್ಟಫ್ ಫೀಸ್ಟ್ ವಿರುದ್ದ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಷ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯುವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 1:50
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳು.

ಇದುವರೆಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು FM 103.1 MHz. ಈಗ ಸಮಯ 1:30 ಸೆಕೆಂಡ್ಗಳು.

0: ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ.
1: ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ವರೆಗೆ.

ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ

0: 0872272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗೆ. ಪೋಷಕರೇ ಪ್ರೋತ್ಸಾಹ ಕೊಡ್ತಿರಲ್ಲ.
1: ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್,
0: ಸೌಹಾರ್ದ ಸೌರಭ.
1: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಗೂಡಲೆದುರು ಒಲುಮೆಯ ಗೆಲುವು.
2: ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತದಲ್ಲಿ ಬಂಧುಗಳೇ, ನಮ್ಮ ದೇಹದ ಪ್ರತಿಯೊಂದು ಚಲನೆ, ಆಲೋಚನೆ, ಭಾವನೆ ಮತ್ತು ನೆನಪುಗಳನ್ನು ನಿಯಂತ್ರಿಸುವ ಅತ್ಯಂತ ಪ್ರಮುಖ ಅಂಗವೆಂದರೆ ಅದು ನಮ್ಮ ಮೆದುಳು. ಪ್ರತಿ ವರ್ಷ ಜುಲೈ 22ರಂದು ಪ್ರಪಂಚದಾದ್ಯಂತ ವಿಶ್ವ ಮೆದುಳಿನ ದಿನ, ವರ್ಲ್ಡ್ ಬ್ರೈನ್ ಡೇಯನ್ನು ಆಚರಿಸಲಾಗುತ್ತೆ. ವಿಶ್ವ ನರವಿಜ್ಞಾನ ಒಕ್ಕೂಟವು, ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ, ಮೆದುಳಿನ ಆರೋಗ್ಯ ಹಾಗೂ ನರಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಪ್ರಾರಂಭಿಸಿತು. ಮೆದುಳು ನಮ್ಮ ದೇಹದ ಸೂಪರ್ ಕಂಪ್ಯೂಟರ್. ಆದರೆ ಇಂದಿನ ಧಾವಂತದ ಬದುಕು, ಮಾನಸಿಕ ಒತ್ತಡ, ಪೌಷ್ಟಿಕಾಂಶದ ಕೊರತೆ ಮತ್ತು ಅಸಮತೋಲಿತ ಜೀವನ ಶೈಲಿಯಿಂದಾಗಿ ಅನೇಕ ಜನರು ಪಕ್ಷವಾತ ಅಂದರೆ ಸ್ಟ್ರೋಕ್, ಮರವಿನ ಕಾಯಿಲೆ, ಡೆಮೆನ್ಷಿಯಾ, ಮೈಗ್ರೇನ್ ಹಾಗೂ ಖಿನ್ನತೆಯಂತಹ ತೊಂದರೆಗಳಿಗೆ ಒಳಗಾಗುತ್ತಿದ್ದಾರೆ. ಮೆದುಳನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು ಅತ್ಯಂತ ಸರಳ. ದಿನವೂ ಕನಿಷ್ಠ 7-8 ಗಂಟೆಗಳ ಉತ್ತಮ ನಿದ್ರೆ ಪಡೆಯುವುದು, ಪೌಷ್ಟಿಕ ಆಹಾರ ಮತ್ತು ನಿಯಮಿತ ದೈಹಿಕ ವ್ಯಾಯಾಮ ಮಾಡುವುದು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು. ಸದಾ ಹೊಸ ವಿಷಯಗಳನ್ನು ಕಲಿಯೋದು, ಪುಸ್ತಕ ಓದೋದು ಮತ್ತು ಒಗಟುಗಳನ್ನು ಬೆಳೆಸುವುದರ ಮೂಲಕ ಮೆದುಳಿಗೆ ಕಸರತ್ತನ್ನು ನೀಡಬೇಕಾಗುತ್ತೆ. ಧೂಮಪಾನ, ಮದ್ಯಪಾನ ಮತ್ತು ಅತಿಯಾದ ಸ್ಕ್ರೀನ್ ಸಮಯದಿಂದ ದೂರವಿರಿ. ಆರೋಗ್ಯಕರ ಮೆದುಳು ಸಮೃದ್ಧ ಜೀವನ. ಬನ್ನಿ, ಈ ವಿಶ್ವ ಮೆದುಳಿನ ದಿನದಂದು ನಮ್ಮ ಮೆದುಳಿನ ಆರೈಕೆಗೆ ಮೊದಲ ಆದ್ಯತೆಯನ್ನು ನೀಡೋಣ ಮತ್ತು ಮಾನಸಿಕ ಹಾಗೂ ನರಸಂಬಂಧಿ ಆರೋಗ್ಯದ ಕುರಿತು ಜಾಗೃತಿಯನ್ನು ಮೂಡಿಸೋಣ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಕೇಳುಗರೆ, ಇಂದು ರಾಷ್ಟ್ರೀಯ ಧ್ವಜ ಸ್ವೀಕಾರ ದಿನ. ಪ್ರತಿ ವರ್ಷ ಜುಲೈ 22 ಭಾರತದಾದ್ಯಂತ ರಾಷ್ಟ್ರೀಯ ಧ್ವಜ ಸ್ವೀಕಾರ ದಿನ ಆಚರಣೆ ಮಾಡಲಾಗುತ್ತೆ. 1947 ಜುಲೈ 22 ನವದೆಹಲಿಯಲ್ಲಿ ನಡೆದ ಭಾರತದ ಸಂವಿಧಾನ ಸಭೆಯ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ತ್ರಿವರ್ಣ ಧ್ವಜವನ್ನು ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನಾಗಿ ಸ್ವೀಕರಿಸಲಾಯಿತು. ಈ ಐತಿಹಾಸಿಕ ಘಟನೆಯ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 22 ರಾಷ್ಟ್ರಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತೆ. ಆಂಧ್ರಪ್ರದೇಶದ ಪಿಂಗಳಿ ವೆಂಕಯ್ಯ ಅವರು 1921 ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು. ಆರಂಭಿಕ ವಿನ್ಯಾಸದಲ್ಲಿ ಕೆಂಪು ಮತ್ತು ಹಸಿರು ಬಣ್ಣಗಳಿದ್ದವು. ನಂತರ ಮಹಾತ್ಮ ಗಾಂಧೀಜಿಯವರ ಸಲಹೆಯಂತೆ ಶಾಂತಿಯ ಸಂಕೇತವಾಗಿ ಬಿಳಿ ಬಣ್ಣ ಮತ್ತು ಪ್ರಗತಿಯ ಸಂಕೇತವಾಗಿ ಚರಕವನ್ನು ಸೇರಿಸಲಾಯಿತು. ಕೇಸರಿ ಬಣ್ಣ ಧೈರ್ಯ, ತ್ಯಾಗ ಮತ್ತು ದೇಶಕ್ಕಾಗಿ ಬಲಿದಾನದ ಸಂಕೇತ. ಬಿಳಿ ಬಣ್ಣವು ಸತ್ಯ, ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ಹಸಿರು ಬಣ್ಣವು ನಂಬಿಕೆ, ಪ್ರಗತಿ, ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತವಾಗಿತ್ತು. ಅಶೋಕ ಚಕ್ರ ಚಲನೆ, ಧರ್ಮ ಮತ್ತು ಸತತ ಪ್ರಗತಿಯ ಸಂಕೇತ. ಇದರಲ್ಲಿ 24 ಕಡ್ಡಿಗಳು ಇವೆ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಕೇಳಿದರೆ ಮಳೆ ನೀರ ಕೊಯ್ಲು ಅಂದರೆ ಬೀಳುವ ಮಳೆ ನೀರನ್ನು ವ್ಯರ್ಥವಾಗಲು ಬಿಡದೆ ಸಂಗ್ರಹಿಸಿ ಮರುಬಳಕೆ ಮಾಡೋದು ಅಥವಾ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದು. ಇದು ನೀರಿನ ಕೊರತೆಯನ್ನು ನೀಗಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ನೀರನ್ನು ಸಂರಕ್ಷಿಸಲು ಇರುವ ಅತ್ಯಂತ ಸರಳ ಹಾಗೂ ಪರಿಣಾಮಕಾರಿ ವಿಧಾನವಾಗಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕಾಂಕ್ರೀಟ್ ಕಾಡಿನಿಂದಾಗಿ ಮಳೆ ನೀರು ಭೂಮಿಗೆ ಇಂಗುವುದು ಕಡಿಮೆಯಾಗ್ತಾ ಇದೆ. ಇದರಿಂದ ಅಂತರ್ಜಲ ಮಟ್ಟವು ಕುಸಿಯುತ್ತಿದ್ದು ಮಳೆ ನೀರು ಕೊಯ್ಲು ಮಾಡುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುವುದಲ್ಲದೆ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸುತ್ತೆ. ಮಣ್ಣಿನ ಸವಕಳಿಯನ್ನು ತಡೆಯಲು ಮತ್ತು ಪ್ರವಾಹದ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಮಳೆ ನೀರು ಕೊಯ್ಲನ್ನು ಪ್ರಮುಖವಾಗಿ ಎರಡು ವಿಧಾನಗಳಲ್ಲಿ ಮಾಡಬಹುದು. ಮಹಡಿಯ ಮೇಲಿನ ನೀರನ್ನು ಸಂಗ್ರಹಿಸಿ, ಅಂದರೆ ಮನೆಯ ಚಾವಣಿಯ ಮೇಲೆ ಬೀಳುವ ಮಳೆ ನೀರನ್ನು ಪೈಪ್ಗಳ ಮೂಲಕ ಶೋಧಕಕ್ಕೆ ಫಿಲ್ಟರ್ಗೆ ಹರಿಸಿ ನಂತರ ಭೂಗತ ತೊಟ್ಟಿಗಳಲ್ಲಿ ಸಂಗ್ರಹಿಸಿ ಬಳಸೋದು. ಸಂಗ್ರಹಿಸಿದ ನೀರನ್ನು ನೇರವಾಗಿ ಬಾವಿಗಳಿಗೆ ಅಥವಾ ಇಂಗುಗುಂಡಿಗಳಿಗೆ ರೀಚಾರ್ಜ್ ಪಿಟ್ಸ್ ಹಾಯಿಸುವುದರಿಂದ ಅಂತರ್ಜಲ ಹೆಚ್ಚಾಗುತ್ತೆ. ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರಿಂದ ನೀರಿನ ಮೇಲಿನ ವೆಚ್ಚ ಕಡಿಮೆಯಾಗುತ್ತೆ. ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ನೀರಿನ ಬಿಕ್ಕಟ್ಟನ್ನು

ಪೂರೈಸಲು ಸರ್ಕಾರ ದೊಡ್ಡ ಕಟ್ಟಡಗಳಿಗೆ ಮಳೆ ನೀರು ಕೊಯ್ಲನ್ನು ಕಡ್ಡಾಯಗೊಳಿಸಿದೆ. ಹಾಗೆಯೇ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಜಲ ಸಂರಕ್ಷಣೆಯಲ್ಲಿ ಭಾಗಿಯಾಗುವುದರಿಂದ ಮುಂದೆ ಕುಡಿಯುವ ನೀರಿಗೆ ಆಗುವ ತೊಂದರೆಯನ್ನು ತಪ್ಪಿಸಬಹುದು.

ಕೇಳುಗರೆ, ಬಾಯಲ್ಲಿ ನೀರೂರಿಸುವ ಮಾವು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹೆಸರು ಹೇಳುತ್ತಲೇ ಬಾಯಲ್ಲಿ ನೀರೂರಿಸುವ ಹಣ್ಣು ಈ ಮಾವು. ಇದೇ ಅದರ ವಿಶೇಷತೆ. ಎಲೆಯಿಂದ ಹಿಡಿದು ಮರ, ಕಾಯಿ, ಹಣ್ಣು, ಬೀಜದವರೆಗೂ ಎಲ್ಲವೂ ಉಪಯೋಗಕ್ಕೆ ಬರುವ ಈ ಮಾವು ಹತ್ತು ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಮಾವಿನ ಹಣ್ಣಿನ ಶಕೆ ಆರಂಭವಾಯಿತೆಂದರೆ ಎಲ್ಲಿ ನೋಡಿದಲ್ಲೆಲ್ಲ ಮಾವಿನ ಹಣ್ಣಿನ ರಾಶಿಯೇ ಕಾಣಸಿಗುತ್ತದೆ. ಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ಮಾವಿನ ಹಣ್ಣಿನ ರುಚಿಯೇ ಬೇರೆ. ಹುಳಿ ಸಿಹಿ ಮಿಶ್ರಿತವಾದ ಈ ಹಣ್ಣನ್ನು ನೋಡಿದರೆ ಒಂದು ಚೂರಾದರೂ ತಿನ್ನಬೇಕು ಅನಿಸುತ್ತೆ. ಬಾಯಿಗೆ ಹಾಕಲು ಸಾಧ್ಯವಾದಷ್ಟು ಹುಳಿಯಿದ್ದರೂ ಕಷ್ಟಪಟ್ಟಾದರೂ ಕಚ್ಚಿ ತಿಂದು ಬಿಡುತ್ತೇವೆ. ಇಂತಹ ವಿಶಿಷ್ಟ ಗುಣಗಳುಳ್ಳ ಈ ಮಾವಿನ ಹಣ್ಣಿನ ಮಹತ್ವ ಅರಿಯುವ ಸಲುವಾಗಿ ಜುಲೈ 22 ರಾಷ್ಟ್ರೀಯ ಮಾವು ದಿನವನ್ನಾಗಿ ಆಚರಿಸಲಾಗುತ್ತೆ. ಹಳದಿ, ಕೆಂಪು ಹಾಗೂ ಹಸಿರು ಬಣ್ಣದಲ್ಲಿ ಕಾಣಸಿಗುವ ಮಾವಿನ ಹಣ್ಣಿಗೆ ಗೌರವ ಸಲ್ಲಿಸುವ ಸಲುವಾಗಿ 1987 ಭಾರತೀಯ ತೋಟಗಾರಿಕಾ ಮಂಡಳಿಯು ಅಂತಾರಾಷ್ಟ್ರೀಯ ಮಾವು ಉತ್ಸವವನ್ನು ಭಾರತದಲ್ಲಿ ಜಾರಿಗೆ ತಂದಿತು. ನಂತರದಲ್ಲಿ ಪ್ರತಿ ವರ್ಷ ಜುಲೈ 22 ರಾಷ್ಟ್ರೀಯ ಮಾವುಗಳ ದಿನ ಎಂದು ಆಚರಣೆ ಮಾಡಿತು. ನಮ್ಮ ರಾಜ್ಯದಲ್ಲಿ ರಸಪುರಿ, ಆಲ್ಫೋನ್ಸ್, ಮಲ್ಲಿಕಾ, ತೋತಾಪುರಿ, ಬೈಗಂಪಲ್ಲಿ, ಪೈರಿ, ನೀಲಂ, ಮಲ್ಗೋವಾ ಸೇರಿದಂತೆ ಹಲವು ಬಗೆಯ ಮಾವುಗಳಿವೆ. ಕೊಡಗು ಜಿಲ್ಲೆಯಲ್ಲಿ ಕಾಡುಗಳಲ್ಲಿ ಸಿಗುವ ಜೀರಿಗೆ ಸಣ್ಣ, ಹೊಳೆ ಮಾವು ಸೇರಿದಂತೆ ಇತರ ಕಾಡು ಮಾವುಗಳನ್ನು ನೆನೆಸ್ಕೊಂಡ್ರೆ ಸಾಕು, ಬಾಯಲ್ಲಿ ನೀರು ಬರುತ್ತೆ. ಬಹು ಉಪಕಾರಿ ಈ ಮಾವು. ಮಾವಿನ ಮರ ತಂಪಾದ ನೆರಳು ನೀಡಿದರೆ ಇದರ ಎಲೆಗಳು ಶುಭ ಕಾರ್ಯಗಳಲ್ಲಿ ತೋರಣ ತಳಿರಿಗೆ ಉಪಯೋಗಿಸುತ್ತಾರೆ. ಅದರ ಕಷಾಯವನ್ನು ಕುಡಿಯುವುದರಿಂದ ಮಧುಮೇಹವೂ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆನೋವು, ಉಬ್ಬಸ ಇವುಗಳಿಗೆ ಮಾವಿನ ಚಿಗುರನ್ನು ಜಜ್ಜಿ ರಸ ಕುಡಿಸಿದರೆ ಶಮನ ಆಗುತ್ತೆ ಅಂತ ಹೇಳಲಾಗುತ್ತೆ. ಏನೇ ಆದರೂ ಎಲ್ಲ ರೀತಿಯಲ್ಲಿಯೂ ಇಷ್ಟವಾಗುವ, ತನ್ನ ಗಮಲಿನಿಂದಲೇ ಮನಸೆಳೆಯುವ ಮಾವಿನ ಹಣ್ಣನ್ನು ಚಪ್ಪರಿಸುತ್ತಾ ಈ ದಿನವನ್ನು ಸಿಹಿಯಾಗಿಸೋಣ.

ಇದುವರೆಗೂ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ ಇದೀಗ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೆ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಡಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ, ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್

0: ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು, ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾನ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to target, but we are in the right direction. And as long as one is moving in the right direction, there is hope. So I'm sure if we don't waver from this path, if we remain focused on this, this will be a game changer. So, and also I must commend the Indian Navy's project trials and acceptance teams for their sustained effort and meticulous.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ KSTDC ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ದ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜು ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11 ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ.

ಜಿಲ್ಲೆಯ ಶ್ರೀರಂಗಪಟ್ಟಣ ದತ್ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ತಿಯಾರಿ ಮೌಥೌ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮತೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ದದ ಚಿತ್ರಗಳು, ಬ್ರಿಟಿಷ್ ಸೇನೆಯ ವಿರುದ್ದ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18ನೇ ಶತಮಾನದಲ್ಲಿ ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 952,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ

ದರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ 100% ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 952,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು, ಶೇಕಡಾ 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ದಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ. ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಿರಣ್ ಅಗರ್ವಾಲ್.
1: ನಮಸ್ತೆ ಅಧ್ಯಾಪಕ ಜಿ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಬಚ್ಚೋ, ಆವ್ ಬ್ಯಾಠು. ಅರೆ ತುಮಾರೆ ಹಾಥೋ ಮೇ ಕ್ಯಾ ಹೈ?
1: ಇದು ಕಬ್ಬು ಗನ್ನಾ ಹೈ.
3: ಕಹಾಂ ಸೆ ಲಾ ರಹೆ ಹೋ?
2: ಮಾರ್ಕೆಟ್ ನಿಂದ ತಂದೆ.
1: ರಾಸ್ತೆ ಮೇ ಖರೀದಾ.
3: ತುಮೆ ಪತಾ ಹೈ ಯೇ ಗನ್ನಾ ಕಹಾಂ ಪೈದಾ ಹೋತಾ ಹೈ?
1: ಖೇತೋ ಮೇ ಪೈದಾ ಹೋತಾ ಹೈ.
3: ಔರ್ ಖೇತ್ ಕಹಾಂ ಹೈ?
2: ಹಳ್ಳಿಯಲ್ಲಿ.
3: ಸಾಬಾಶ್, ಸಹಿ ಕಹಾ. ಖೇತ್ ತೋ ಕೇವಲ ಗಾಂವ್ ಮೇ ಹಿ ರಹ ಗಯೆ ಹೈ. ಶಹರೋ ಮೇ ತೋ ಖೇತಿ ಕೆ ಲಿಯೆ ಜಮೀನ್ ಭಿ ನಹಿ ಬಚಿ ಹೈ.
1: ಶಹರೋ ಮೇ ತೋ ಬಡಿ ಬಡಿ ಬಿಲ್ಡಿಂಗ್ ಆ ಬನ್ ಗಯಿ ಹೈ
2: ಮತ್ತೆ ಫ್ಲಾಟ್ ಕೂಡ ಆಗಿದೆ.
3: ಬಚ್ಚೋ ತುಮೆ ಪತಾ ಹೈ ಕಿ ಹಮಾರೆ ದೇಶ್ ಕಿ ಜ್ಯಾದಾತರ್ ಜನಸಂಖ್ಯಾ ಕಹಾಂ ರಹತಿ ಹೈ?
2: ಹಳ್ಳಿಯಲ್ಲಿ.
3: ಹಿಂದಿ ಮೇ ಕಹೂ ಕಿ ಗಾಂವ್ ಮೇ ರಹತಿ ಹೈ?
2: ಗಾಂವ್ ಮೇ ರಹತಿ ಹೈ.
3: ಔರ್ ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಕ್ಯಾ ಹೈ?
1: ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಖೇತಿ ಕರ್ನಾ ಹೈ.
2: ಹಾಗೂ ಪ್ರಾಣಿಗಳನ್ನು ಸಾಕುತ್ತಾರೆ.
3: ಹಾ, ಭಾರತೀಯ ಗಾಂವ್ ಕೆ ನಿವಾಸಿಯೋ ಕಿ ಆಯ ಕಾ ಮುಖ್ಯ ಸಾಧನ ಕೃಷಿ ಹೈ. ಕುಛ್ ಲೋಗ್ ಪಶುಪಾಲನ್ ಔರ್ ಕುಟೀರ್ ಉದ್ಯೋಗ ಸೆ ಅಪ್ನಿ ಜೀವಿಕಾ ಕಮಾತೆ ಹೈ.
2: ಕುಟೀರ್ ಉದ್ಯೋಗ ಅಂದ್ರೆ ಏನು?
1: ಛೋಟೆ ವ್ಯವಸಾಯ.
3: ಹಾ, ಜೋ ಲೋಗ್ ಛೋಟೆ ಛೋಟೆ ಉದ್ಯೋಗ ಕರ್ತೆ ಹೈ, ಜೈಸೆ ಬಢೈ ಕಾ ಕಾಮ್ ಕರ್ನಾ, ಲೋಹಾರ್ ಕಾ ಕಾಮ್ ಕರ್ನಾ, ಕಾಂಚ್ ಕಾ ಕಾಮ್ ಕರ್ನಾ, ಕಢಾಯಿ ಬುನಾಯಿ ಕಾ ಕಾಮ್ ಕರ್ನಾ ಆದಿ.

0: ಕೇಳಿದರೆ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:10. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುಡಗದ್ದೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900092
5: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

ಕೇಳುವರೆ, ಸಮಯ ಈಗ 4:20 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯನ್ನ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಕೇಳುಗರೆ, ಸಮಯ ಇನ್ನೇನು 4:15 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಟೆಕ್ನಿಷಿಯನ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 29ರವರೆಗೆ ಅರ್ಜಿ ಸಲ್ಲಿಸಬಹುದು. 323 ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು 6,242 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿ ಒಟ್ಟು 6,565 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಇವುಗಳ ಪೈಕಿ ಬೆಂಗಳೂರು RRBಗೆ 245 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ BSc ವ್ಯಾಸಂಗ ಪೂರ್ಣವಾಗಿರಬೇಕು. ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕಾಗಿರುವುದು ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮೋ, ಇಂಜಿನಿಯರಿಂಗ್ ಪದವಿ ತೆರಿಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಬ್ಲ್ಯಾಕ್ಸ್ಮಿತ್, ಬ್ರಿಡ್ಜ್, ಕ್ರೇನ್ ಡ್ರೈವರ್, ಡೀಸೆಲ್, ಎಲೆಕ್ಟ್ರಿಕಲ್, EMU, ಫಿಟ್ಟರ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಟ್ರಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ITI ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18ರಿಂದ 33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. SC ST ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ, ಇದನ್ನು ಪೂರ್ತಿ ರೀಫಂಡ್ ಮಾಡಲಾಗುವುದು. ಉಳಿದೆಲ್ಲ ವರ್ಗದವರು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು, 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲ RRBಗಳು ಈ ನೇಮಕ ಪ್ರಕ್ರಿಯೆಯನ್ನು ನಡೆಸಲಿವೆ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಜುಲೈ 29 ಕೊನೆಯ ದಿನ. August 1ರಿಂದ August 8ರವರೆಗೆ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ RRBBNC.gov.in ಅನ್ನು ನೋಡಬಹುದು. ಬ್ಯಾಂಕ್ ಸಿಬ್ಬಂದಿ ನೇಮಕ ಸಂಸ್ಥೆ IBPS 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಖಾಲಿಯಿರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಅರ್ಜಿಯನ್ನು ಆಹ್ವಾನಿಸಿದೆ. ಜುಲೈ 21ರೊಳಗೆ ಅರ್ಜಿ ಸಲ್ಲಿಸಬಹುದು. ಆಗಸ್ಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಅಕ್ಟೋಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 6,715 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಪೈಕಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 1,009 ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 502 ಹುದ್ದೆಗಳು, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1,886 ಹುದ್ದೆಗಳು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 669, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2,719 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಂಗೀಕೃತ ವಿವಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ SC ST ಅಲ್ಪಸಂಖ್ಯಾತ ಸಮುದಾಯದ ಸೀಮಿತ ಸಂಖ್ಯೆಯ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ನಲ್ಲಿ ಪರೀಕ್ಷಾಪೂರ್ವ ತರಬೇತಿ ನಡೆಯಲಿದೆ. ತರಬೇತಿ ಪಡೆಯಲು ಬಯಸುವವರು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಭಾಗದಲ್ಲಿ ಟಿಕ್ ಮಾಡಬೇಕು. SC ST ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 125 ರೂಪಾಯಿ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ

ಎಂಟುನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ. 745 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿದ್ದು ಆ ಪೈಕಿ ಐಟಿ ಆಫೀಸರ್ 301, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ 190, ರಾಜ ಭಾಷಾಧಿಕಾರಿ 89, ಲಾ ಆಫೀಸರ್ 105 ಹಾಗೂ ಪರ್ಸನಲ್ ಆಫೀಸರ್ 60 ಹುದ್ದೆಗಳಿಗಾಗಿ ಈ ನೇಮಕ ನಡೆಯಲಿದೆ. ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 21, ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ನಲ್ಲಿ ಹಾಗೂ ಮುಖ್ಯ ಪರೀಕ್ಷೆ ಅಕ್ಟೋಬರ್ನಲ್ಲಿ ನಡೆಯಲಿದೆ. ಹೆಚ್ಚಿನ ವಿವರಗಳಿಗಾಗಿ www.ibps.in ಅನ್ನು ನೋಡಬಹುದು.

ಸಾರ್ವಜನಿಕ ವಲಯದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿರುವ ಬ್ಯಾಂಕ್ ಆಫ್ ಇಂಡಿಯಾ 779 ಕ್ರೆಡಿಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜುಲೈ 20ರ ತನಕ ಅವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದವರಿಗೆ 317, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 80, ಒಬಿಸಿ ಅಭ್ಯರ್ಥಿಗಳಿಗೆ 205, ಎಸ್ಟಿ ಅಭ್ಯರ್ಥಿಗಳಿಗೆ 59 ಹಾಗೂ ಎಸ್ಸಿ ಅಭ್ಯರ್ಥಿಗಳಿಗೆ 118 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಭ್ಯರ್ಥಿಗಳು ಪದವೀಧರರಾಗಿರಬೇಕು. ಕಲೆ, ವಿಜ್ಞಾನ, ಎಂಜಿನಿಯರಿಂಗ್, ವಾಣಿಜ್ಯ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 55% ಅಂಕ ಪಡೆದಿದ್ದರೂ ಅರ್ಜಿ ಸಲ್ಲಿಸಬಹುದು. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 175 ರೂಪಾಯಿ ಇಂಟಿಮೇಷನ್ ಫೀಸ್ ಸಲ್ಲಿಸಬೇಕು. ಉಳಿದಂತೆ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಇಂಟಿಮೇಷನ್ ಫೀಸ್ ಸೇರಿದಂತೆ ಒಟ್ಟು 850 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 20 ಕೊನೆಯ ದಿನ. ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ.

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಪಡೆಯುತ್ತಿರುವ ಅಭ್ಯರ್ಥಿಗಳು ಈ ತರಬೇತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಟ್ರೇಡ್, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ಅವಕಾಶವಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಶಿಪ್ ಪಡೆಯಬಹುದು. ಇದೇ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಬಿಎಸ್ಸಿ, ಸಿಎಸ್, ಐಟಿ ಮತ್ತು ಲೈಬ್ರರಿ ಸೈನ್ಸ್ ವಿಷಯದಲ್ಲೂ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಲಭ್ಯವಿದ್ದು, ಅದೇ ವಿಷಯದಲ್ಲಿ ಪದವೀಧರರಿಗೆ ಅವಕಾಶವಿದೆ. ಇನ್ನು ಸಂಬಂಧಿಸಿದ ಟ್ರೇಡ್ನಲ್ಲಿ ಐಟಿಐ ಪಡೆದವರಿಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್, ಐಟಿ ಮತ್ತು ಫಿಟ್ಟರ್ ವಿಭಾಗದಲ್ಲಿ ಅಪ್ರೆಂಟಿಶಿಪ್ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರು ಅಪ್ರೆಂಟಿಶಿಪ್ಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ತಿಂಗಳಿಗೆ 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಶಿಪ್ಗಳಿಗೆ 10,900 ರೂಪಾಯಿ ಹಾಗೂ ಟ್ರೇಡ್ ಅಪ್ರೆಂಟಿಶಿಪ್ಗಳಿಗೆ 9,600 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಇಸ್ರೋ ವೆಬ್ಸೈಟ್ www.isro.gov.in ಅಲ್ಲಿ ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800 23 46 04

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಇಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಕರ್ನಾಟಕ .gov.in ನಲ್ಲಿ ನೋಡಬಹುದು.

ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 572 ಗ್ರಾಮ ಆಡಳಿತ ಅಧಿಕಾರಿ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 572 ಹುದ್ದೆಗಳಿದ್ದು ಉಳಿಕೆ ಮೂಲ ವೃಂದಕ್ಕೆ 505, ಕಲ್ಯಾಣ ಕರ್ನಾಟಕಕ್ಕೆ 67 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಜುಲೈ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸಿಬಿಎಸ್ಇ ಅಥವಾ ಐಸಿಎಸ್ಇ 12ನೇ ತರಗತಿ, 3 ವರ್ಷಗಳ ಡಿಪ್ಲೊಮೋ, ಮುಕ್ತ ವಿಶ್ವವಿದ್ಯಾಲಯದ ಎನ್ಐಒಎಸ್ ಕೋರ್ಸ್ ಹಾಗೂ ನಿಗದಿತ ಐಟಿಐ ಕೋರ್ಸ್ಗಳನ್ನು ತತ್ಸಮಾನ ವಿದ್ಯಾರ್ಹತೆ ಎಂದು ಪರಿಗಣಿಸಲಾಗುವುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂಕಪಟ್ಟಿಯನ್ನು ಹೊಂದಿರಬೇಕು. ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ, ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಸಿಇಟಿ ಆನ್ಲೈನ್ .com/KEA ಇಲ್ಲಿಗೆ ಭೇಟಿ ನೀಡಿ ಪಡೆಯಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೆ

0: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
1: ಸೌಹಾರ್ದ ಸೌರಭ.
0: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
1: ಸೌಹಾರ್ದ ಸೌರಭ.

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು ಸೌಹಾರ್ದ ಸೌರಭದಲ್ಲಿ.
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
1: ಸೌಹಾರ್ದ ಸೌರಭ.

0: ಕೇಳುಗರೆ, ಸಮಯ ಈಗ 4:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ನೆನಪುನಿನಾದ ನೆನಪುನಿನಾದ. ನೆನಪುನಿನಾದ ಕಾರ್ಯಕ್ರಮ ನೆನಪುನಿನಾದ.
2: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ.
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ.
1: ನೆನಪುನಿನಾದ
0: ಎಲ್ಲ ಕೇಳುಗರಿಗೂ ನೆನಪುನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂಗಾರದ ಪಂಜರ ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ರಘು, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

ಕಾದ ಮನೆಯೊಳ್ಳಿ ಕಂದವಾಡೊಳ್ಳಿ ಕಾದ್ಯಾರ ಕಂಡ ನನ್ನ ಮ್ಯಾಲೆ ನಿಮ್ಮ ನನ್ನ ಕಾಡ ಬ್ಯಾರ ಗಂಡು ದಿನಿ ಆಗ ಬ್ಯಾರ ಕಳ್ಳಿ ಮಲ್ಲಿ

ಭೂತಯ್ಯನ ಮಗ ಅಯ್ಯು ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

ದೇವರ ಗುಡಿ ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಮಾಡಿ ಮಡಿದವರು ಚಿತ್ರದ ಗೀತೆ, ರಚನೆ ಬಸವರಾಜ್ ಕಟ್ಟಿಮನಿ ಮತ್ತು ಚಂದ್ರಶೇಖರ ಕಂಬಾರ, ಸಂಗೀತ ನೀಡಿದ್ದಾರೆ ಚಂದ್ರಶೇಖರ ಕಂಬಾರ, ಹಾಡಿದ್ದಾರೆ ಸುಲೋಚನಾ ಮತ್ತು ಚಂದ್ರಶೇಖರ ಕಂಬಾರ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.

ನೀಡುವೆ ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ಗೌಣಿ ಸಾಗಲಿ ಮುಂದೆ ಹೋಗಲಿ ಕ್ರೂರ ತೀರವ ತೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
6: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
10: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
11: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್, ಇನ್ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
12: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
13: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
14: ಇಲ್ಲ, ಏನಿದೆ ಅಂತದ್ದು?
13: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
14: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
13: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
14: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
13: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
14: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.

0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900902
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆಕಾಶವಾಣಿ ಮಡಿಕೇರಿ.

0: ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ನಾಮಕೋಟಿಗಳನ್ನು ಮೀಟಿ
0: ಕೇಳಿ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
2: ನಮಸ್ಕಾರ ಕೇಳುವರೆ, ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಕುಶಾಲನಗರದ ನಿವೃತ್ತ ಕನ್ನಡ ಶಿಕ್ಷಕರು ಹಾಗೂ ಸಂಗೀತ ಮತ್ತು ಭರತನಾಟ್ಯ ಕಲಾವಿದರು ಆಗಿರುವಂತಹ ಬಿಸಿ ಶಂಕರಯ್ಯ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗವನ್ನ ಕೇಳಲಿದ್ದೀರಿ.
3: ಸರ್, ಆದರ್ಶ ಅಂದ್ರೆ ಸರ್ ಕಳ್ಳತನ ಮಾಡಬಾರ್ದು
2: ಅಂದ್ರೆ ಒಂದು ರೀತಿಯಲ್ಲಿ ಒಂದು ಆದರ್ಶ ಇರುತ್ತೆ.
3: ಹೌದು. ಆಮೇಲೆ ಆದರ್ಶ ಅಂತ ಹೇಳಿದ್ರೆ ನಾನು ಹೇಗೆ ಪಾಠ ಮಾಡ್ತೀನಿ ಚೆನ್ನಾಗಿ, ನನ್ನನ್ನ ಮೀರಿಸುವಂತೆ ನೀವು ಆಗ್ಬೇಕು, ಪ್ರಾಮಾಣಿಕತನರಾಗಿರ್ಬೇಕು, ಆದಷ್ಟು ನೀವು ಬಡವರಿಗೆ ಸಹಾಯವನ್ನು ಮಾಡಿ. ಆಮೇಲೆ ಜೀವನ ಅಂದ್ರೆ ಊಟ ಮಾಡುವುದು ನಿದ್ರೆ ಮಾಡುವುದೇ ಅಲ್ಲ, ನಿಮ್ಮಲ್ಲಿ ವಿಶೇಷತೆಯನ್ನು ನೀವು ತೋರಿಸ್ಕೊಳ್ಳಿ, ಜನರು ನಿಮ್ಮನ್ನು ಗುರುತಿಸ್ಬೇಕು. ಬೆಕ್ಕದಂತ ಮಹನೀಯರುಗಳಿದ್ದಾರೆ, ಆ ಥರ ನೀವು ಗುರುತಿಸ್ಕೊಂಡು ಹಾಗೇನೆ ನನ್ನ ಒಂದು ಆದರ್ಶದಲ್ಲಿ ಮಾರ್ಗದರ್ಶನದಲ್ಲಿ ಕಾಶ್ಮೀರ ರಾಜಸ್ಥಾನ ಗಡಿಗಳಲ್ಲಿಯೂ ಕೂಡ ಇವತ್ತಿಗೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್. ಆಮೇಲೆ ಪೊಲೀಸ್ ಇಲಾಖೆಯಲ್ಲೂ ಇದ್ದಾರೆ. ಕಲೆ ಶಿಕ್ಷಣ, ಉದಾಹರಣೆಗೆ ಮಂಜು ಭಾರ್ಗವಿ ಡಾಕ್ಟರೇಟ್ ತೆಗೆದುಕೊಂಡು ಭರತನಾಟ್ಯಂನಲ್ಲಿ, ಅವಳು ನನ್ನಲ್ಲೇ ತಯ್ಯ ತೈ ಅಂತ ಚಿಕ್ಕ ಹುಡುಗಿಯಿಂದ ಅಭ್ಯಾಸ ಮಾಡಿದವಳು, ಜೂನಿಯರ್ ಸೀನಿಯರ್ ವಿದ್ವತ್ವರ್ಗಾಗಿ ಪರೀಕ್ಷೆಯನ್ನು ಪಾಸ್ ಮಾಡಿಸ್ತೆ. ಅವಳು ಇವತ್ತಿಗೂ ಗುರುಗಳು ಅನ್ನೋ ಅವಳು ನೆನಪು ಮಾಡಿಕೊಳ್ತಾರೆ. ಈಗ ಅವಳು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅನೇಕ ಮಕ್ಕಳು ಕೂಡ ಇದ್ದಾರೆ ಸರ್, ಅವರಿಗೆ ನನ್ನ ಆದರ್ಶ ಇಷ್ಟೆ, ಒಳ್ಳೆಯರಾಗಬೇಕು, ನಿಮ್ಮಿಂದ ನೋಡಿ ಜನರು ಕಲಿಯುವಂತಾಗಬೇಕು. ಖಂಡಿತ
2: ಸರ್. ಈಗ ತಮಿಳು ತಾವು ಹಾಡ್ತೀರಿ ಅಂತ ಹೇಳಿ.
3: ಹೌದು.
2: ಒಂದೆರಡು ಲೈನು.
3: ಹೌದು, ಯಾಕಂತ ಹೇಳಿದ್ರೆ ಭರತನಾಟ್ಯಂನಲ್ಲಿ ತಮಿಳು ಕೃತಿಗಳನ್ನು ಹೆಚ್ಚು ನಾವು ತೆಗೆದುಕೊಳ್ತೇವೆ, ಅದು ತೆಗೆದುಕೊಂಡ್ರೆ ಅದಕ್ಕೊಂದು ತೂಕ ವೇಟ್ ಇರುತ್ತೆ. ಹಾಗೆ ಪಾಪನಾಶಿನಿ ಶಿವಮರು ವರ್ಣ, ಲಾರ್ಡ್ ನಟರಾಜ, ನಟರಾಜನ ದೇವಾಲಯ ಚಿದಂಬರಂ, ಆ ನಟರಾಜನ ಆರ್ಚನೆ ಇವತ್ತು ಭರತನಾಟ್ಯದಲ್ಲಿ ಎಲ್ಲರೂ ಆರಂಭದಲ್ಲಿಟ್ಟು ಪೂಜೆ ಮಾಡಿ ನರ್ತನವನ್ನು ಆರಂಭಿಸ್ತಾರೆ. ಆ ವೇದಿಕೆಯ ಪ್ರೇಕ್ಷಕರ ಬಲಭಾಗಕ್ಕೆ ಅದನ್ನು ಇಡಲಾಗುತ್ತೆ. ಅಂಥದ್ರಲ್ಲಿ ಆ ಶಿವನನ್ನ ಕುರಿತ ಒಂದು ಅಲ್ಲಿ ನಾಯಿಕ ನಾಯಕ ಭಾವ. ಈಗ ನಾಯಿಕೆ ಭಕ್ತ ರೂಪದಲ್ಲಿ ಶಿವನೇ ನನಗೆ ಬೇಕು ಅಂತ ಹೇಳ್ತಾಳೆ.
2: ನಾಯಕಿಯೇ
3: ನನಗೆ ಬೇಕು ಅನ್ನೋ ಒಂದು ಇದನ್ನ ವರ್ಣದಲ್ಲಿ ಆರಂಭದಲ್ಲಿ ಪಲ್ಲವಿ ಬರುತ್ತೆ, ಚರಣ ಬರುತ್ತೆ, ಆರಂಭದಲ್ಲಿ ತ್ರಿಕಾಲ ಜತಿ ಅಂತ ಬರುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಚೂರು ನಾನು ಹಾಡ್ತೇನೆ ಸರ್.
2: ಸರಿ ಸರ್.
3: ಸ್ವಾ

0: ಸರ್, ಭಾಳ ಚೆನ್ನಾಗಿ ತಮಿಳು ಪ್ರೊನೌನ್ಸಿಯೇಷನ್ ಭಾಳ ಚೆನ್ನಾಗಿದೆ. ತಾವು ತಮಿಳು ಮಾತಾಡಲಿಕ್ಕೆ
1: ಇಲ್ಲ ಇಲ್ಲ ಸರ್, ನನ್ನ
0: ಇಲ್ಲ
1: ಮಾತೃಭಾಷೆ ತಮಿಳಲ್ಲ, ಕನ್ನಡವೇ.
0: ಮಾತಾಡಲಿಕ್ಕೆ ಬರೋದಿಲ್ಲ
1: ಇಲ್ಲ
0: ಅಂದರೆ
1: ಸರ್,
0: ತಮ್ಮ ಹಾಡಲ್ಲಿ
1: ಹಾಡನ್ನೆಲ್ಲ ಹಾಡ್ತೀನಿ
0: ಆಡುವಾಗ
1: ಸರ್. ನನಗೆ ತಮಿಳ
0: ತಮಿಳು
1: ಅಂದರೆ ಭಾಳ,
0: ಗೊತ್ತಿದೆಯೋ ಅಂತ ಅನಿಸುವಷ್ಟು ಭಾಳ ಚೆನ್ನಾಗಿ ಹೇಳಿದ್ರಿ.
1: ತಮಿಳ್ ಅಂದರೆ ನನಗೆ ಭಾಳ ಇಷ್ಟ ಸರ್.
0: ಓ
1: ಯಾಕಂದರೆ ತಮಿಳ್ನಾಡಿನಲ್ಲಿ ಇವತ್ತಿಗೂ ಕೂಡ ಒಬ್ಬರು IAS ಅಧಿಕಾರಿಯು ಕೂಡ ತಮ್ಮ ಮಕ್ಕಳನ್ನು ನಾಟ್ಯ ಸಂಗೀತಕ್ಕೆ ಸೇರಿಸ್ತಾರೆ. ನಮ್ಮಲ್ಲಿ ಅದು ಬರಲಿಲ್ಲ ಸರ್, ಇನ್ನೂ ನಮ್ಮಲ್ಲಿ ಬರಲಿಲ್ಲ.
0: ಅಂದರೆ ಸಂಗೀತದ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಅಲ್ಲಿ
1: ಖಂಡಿತ.
0: ಬೆಳೆಸ್ಕೊಂಡಿದ್ದಾರೆ.
1: ಕೇರಳವೂ ಅಷ್ಟೇ. ಕೇರಳದಲ್ಲಿಯೂ ಕೂಡ ನಾನು ಅನೇಕ ಜಡ್ಜ್ಮೆಂಟಿಗೆ ಹೋಗಿದ್ದೀನಿ. ಕೇರಳದಲ್ಲಿ ಕಲೋತ್ಸವ ಅಂತ ಮಾಡ್ತಾರೆ ಕಾಲೇಜ್ ಲೆವೆಲಲ್ಲಿ, ಒಬ್ಬರೇನೋ ಒಬ್ಬರು ಟಾಪ್ ಅಪ್ ಮಾಡ್ತಾರೆ. ವಿಶೇಷವಾಗಿ ಮೋಹಿನಿ ಆಟಂ, ವೈಟ್ ಸ್ಯಾರಿಗಳನ್ನ, ಆ ಮೋಹಿನಿ ಆಟಂ ಅಂತದ್ದು ಭಾವ ನಮಗೆ ಭರತನಾಟ್ಯದಲ್ಲಿ ಬರೋದಿಲ್ಲ. ಅವ್ರದ್ದು ಭಾಳ ಚೆನ್ನಾಗಿ ಮಾಡ್ತಾರೆ. ಇವತ್ತಿಗೂ ನಾನು ತ್ರಿಚೂರು ಎಲ್ಲ ಕಡೆ ನಾವು ಕೆಲವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಆಮೇಲೆ ಮೂರನೇದಾಗಿ ಕೇರಳ ತಮಿಳ್ನಾಡಿನಲ್ಲಿ ಸ್ಟೇಜಲ್ಲಿ ಮಾಡುವ ಆರ್ಟಿಸ್ಟ್ ಮಾತ್ರ ಗೊತ್ತು ಅಂತ ತಿಳಿಬಾರ್ದು, ನಿಮ್ಮಂತಹ ಪ್ರೇಕ್ಷಕರು ಕೂಡ ತಾಳ ಹಾಕಿ ಅವರಿಗೂ ಎಲ್ಲವೂ ಗೊತ್ತು. ನಾವು ದಡ್ರಾಗಬಾರ್ದು, ಪ್ರೇಕ್ಷಕರು ತೀರ್ಪುಗಾರರು, ಅದು ಬಹಳ ಮುಖ್ಯ ಆ ರಾಜ್ಯಗಳಲ್ಲಿ.
0: ತಾವು ಮೋಹಿನಿ ಆಟಂ ಹೇಳಿದ್ರಿ, ಈಗ ಭರತನಾಟ್ಯಂ,
1: ಹೌದು
0: ಮೋಹಿನಿ ಆಟಂ, ಆಂಧ್ರದಲ್ಲಿ ಹೋದ್ರೆ
1: ಕೂಚುಪುಡಿ.
0: ಸಣ್ಣ ವ್ಯತ್ಯಾಸ ಏನು?
1: ವ್ಯತ್ಯಾಸ ಇಷ್ಟೇ ಹೇಳ್ತೀನಿ ಸರ್, ಕೂಚುಪುಡಿಗೂ ಭರತನಾಟ್ಯಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ ವೇಷಭೂಷಣಗಳಲ್ಲಿ ವ್ಯತ್ಯಾಸ ಇದೆ. ಕೂಚುಪುಡಿಯಲ್ಲಿ, ಕೂಚುಪುಡಿ ಎನ್ನುವುದು ಆಂಧ್ರದ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಗ್ರಾಮದಲ್ಲಿ ಹುಟ್ಟಿಕೊಂಡಂಥದ್ದು ಕೂಚುಪುಡಿ ನೃತ್ಯ ಸಂಪ್ರದಾಯ. ವೆಂಪಟಿ ಸತ್ಯಂ ಮುಂತಾದವರೆಲ್ಲರೂ ಕೂಡ ಭಾಮ ಕಲಾಪಂ ಅಂತ ಮಾಡ್ತಿದ್ರು. ಭಾಮ ಸತ್ಯ ಭಾಮ, ಆ ಒಂದು ಜಡೆಯನ್ನು ಈಗ ಕೆಳಗೆ ಕೈಯಲ್ಲಿ ಇಟ್ಕೊಂಡು ಅದು ಮಾಡ್ತಾ ಇದ್ರು. ಆ ಭಾಮ ಕಲಾಪದಲ್ಲಿ ಮಂಜು ಭಾರ್ಗವಿ ಎನ್ನುವಳು ಫೇಮಸ್ ಆಗಿ ಶಂಕರಾಭರಣಂಗೆ ಆಕೆಯನ್ನು ಆಯ್ಕೆ ಮಾಡಿದ್ದು ಮಂಜು ಭಾರ್ಗವಿ ಆಂಧ್ರ. ಹಾಗೆ ಭಾಮ ಕಲಾಪ ಇದೆ. ಆಮೇಲೆ ಕ್ಷೇತ್ರಜ್ಞನ ಪದವನ್ನು ಹೆಚ್ಚು, ಕ್ಷೇತ್ರಜ್ಞ ತೆಲುಗಿನ ಮುಖ್ಯ ಕವಿ, ಅವನು ಮೂವಾ ಗೋಪಾಲ ಅಂಕಿತ, ಅವನ ಒಂದು ಇದರಿಂದ ಅಂದರೆ ತುಂಬ ಸ್ಪೀಡಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಭರತನಾಟ್ಯಂದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನಾವು ಹೋಗ್ತೀವಿ. ಆರಂಭದಲ್ಲಿ ಅಲರಿಪುಗಳು ಇದಾಗ್ತದೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಆಮೇಲೆ ಕೆಲವು ತಾಳಗಳಲ್ಲೂ ವ್ಯತ್ಯಾಸ ಇದೆ. ಅವರದೇ ಒಂದು ತೆಲುಗು ಹೆಚ್ಚು ತೆಗೆದುಕೊಳ್ತಾರೆ, ಇವರು ಸ್ವಲ್ಪ ನಮ್ಮ ತಮಿಳು ಇವುಗಳನ್ನು ನಾವು ತೆಗೆದುಕೊಳ್ತೇವೆ. ಅವ್ರದ್ದೇ ಒಂದು ತೆಲುಗಿನ ಇದು ಕೂಚುಪುಡಿ, ಇವ್ರದ್ದೇ ಒಂದಿದು. ತಮಿಳ್ನಾಡಲ್ಲಿ ಪಂದಾನಲ್ಲೂರು ಶೈಲಿ, ತಂಜೂರು ಶೈಲಿ, ಮೈಸೂರು ಶೈಲಿಗಳು ವ್ಯತ್ಯಾಸ ಇದೆ. ಪಂದಾನಲ್ಲೂರು ಶೈಲಿ ಅವರೊಂದು ಮುಕ್ತಾಯವನ್ನು ಹೀಗೆ ಕೊಟ್ಟರೆ, ತಂಜೂರು ಶೈಲಿ ಅವರು ಹಿಂಗೆ ಮುಖದಲ್ಲಿ ತೆಗೆದುಕೊಂಡು ಹಿಂಗೆ ಕೊಡ್ತಾರೆ. ವ್ಯತ್ಯಾಸಗಳಿದೆ. ಒಂದು ಮುಕ್ತಾಯ ಅಂದರೆ ಅವ್ರದ್ದೊಂದು ಕೈ ಒಂದು ಅಂದಾಜಲ್ಲಿ ನೀಟಾಗಿ ತಟ್ಟುಗಳನ್ನು ಅವರು ಮಾಡ್ತಾರೆ. ಇನ್ನು ಕಥಕ್ ಬಿಡಿ, ಸೂಪರ್. ವಿದೇಶದಲ್ಲಿ ಕೂಡ ಕಥಕ್ಕು, ಆ ಬ್ಯಾಲೆ, ಇವನ್ನು ರಷ್ಯಾದಲ್ಲಿ ರಾಮಾಯಣ ಬ್ಯಾಲೆ, ಅಮೆರಿಕದಲ್ಲಿ ಮಹಾಭಾರತ ಬ್ಯಾಲೆಯನ್ನು ಕಥಕ್ಕು ಭರತನಾಟ್ಯದಲ್ಲಿ ಮಾಡ್ತಾರೆ. ಅರೆ, ನಮ್ಮಲ್ಲಿ ನಮಗೇನು ಗೊತ್ತಿಲ್ಲ. ಆಮೇಲೆ ಸೂಪಿ ಹಾಡುಗಳಿಗೆ ನರ್ತನವನ್ನು ನಾನು ಡೆಲ್ಲಿಯಲ್ಲಿ ನೋಡಿದ್ದೀನಿ ಸರ್, ಬಹಳ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಬಹಳ ಇಷ್ಟ ಅಂದರೆ ಸರ್, ನನ್ನ ಮಾತೃಭಾಷೆ ಕನ್ನಡ ಹಾಕಿದ್ರು, ನಾನು ಉರ್ದುವನ್ನು ಯಾಕೆ ಇಷ್ಟಪಡ್ತೀನಿ ಅಂದರೆ ಖವಾಲಿ ನನಗೆ ಬಹಳ ಇಷ್ಟ. ಬಟ್ ಹಾಡಕ್ಕೆ ಬರೆದಿದ್ರು ಖವಾಲಿಯನ್ನು ನಾನು ಬಹಳ ಇಷ್ಟಪಡ್ತೀನಿ. ಯಾಕಂದರೆ ಶಿವಮೊಗ್ಗದಲ್ಲಿ ನಾನು ಓದಬೇಕಾದ್ರೆ ಮೊಹಮ್ಮದ್ ಶರೀಫ್ ಅಂತ ಒಬ್ಬ ಇದ್ದರು, ಅವ್ರ ತಂದೆ ಸ್ವಲ್ಪ ಸ್ವಲ್ಪ ಖವಾಲಿ ಹಾಕ್ತಿದ್ರು. ನಾವು ದರ್ಗಾ ಅಲ್ಲಿ ಇಲ್ಲಿ ಹೋದಾಗ ಖವಾಲಿಗಳನ್ನು ಕೇಳ್ತಿದ್ದೆ. ಆಮೇಲೆ ಶ್ರೀರಂಗಪಟ್ಟಣಕ್ಕೆ ನಾವು ಹೋಗ್ತೀವಿ ಸರ್ ಖವಾಲಿ ಕೇಳಲಿಕ್ಕೆ. ಆಂಧ್ರದಿಂದ ಬರ್ತಾರೆ ಅಜ್ಜ, ಮಗ, ಮೊಮ್ಮಗ, ಮರಿಮಗ, ಒಂದು ಟೀಮು ಸರ್. ಅದೆಂಥ ವಾಯ್ಸು, ಅವರು ಹಾಡುವುದು ಸರ್, ಈ ದೇವರಲ್ಲಿ ಸಂಗೀತವಿದೆ. ನಾವು ಹಾಡುವುದರಲ್ಲಿ ಎಲ್ಲ ದೇವರಿದೆ, ನಾವು ಮನುಷ್ಯರು ಮಾಡಿಕೊಂಡದ್ದು. ಸಂಗೀತವೇ ನನ್ನ ದೇವರು ಅನ್ನೋ ಅವನ್ನೆಲ್ಲ ನಾನು ಕೇಳಿ ಬೆಳೆದವನು. ಗಜಲ್ ಅಂತೂ ಬಹಳ ಇಷ್ಟಪಡ್ತೀನಿ, ತುಂಬಾ ನನಗೆ ಇಷ್ಟ ಸರ್ ಎಲ್ಲ ಹಾಡುಗಳು.
0: ಮತ್ತೆ ಇನ್ನೊಂದು ಹೇಳ್ತಾರೆ ಸರ್, ಸಂಗೀತ ಕೇಳೋದ್ರಿಂದ ನಮ್ಮ ಆರೋಗ್ಯ ವರ್ಧನೆ ಆಗುತ್ತೆ, ಆರೋಗ್ಯಕ್ಕೆ ಅದು ಪೂರಕವಾಗಿರುತ್ತೆ.
1: ಪೂರಕವಾಗಿದೆ ನಮ್ಮ
0: ತಮ್ಮೊಂದು ಅನುಭವ ಸರ್,
1: ನನಗೆ ತುಂಬಾ ಅನುಭವ ಆಗಿದೆ. ಇದು
0: ಯಾವುದೋ ಕೆಲವು ರಾಗಗಳನ್ನ ಕೇಳಿದ್ರೆ ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ.
1: ಹೌದೌದು. ಆಮೇಲೆ ಕೆಲವು ಫೀಲಿಂಗ್ಸ್ ಅಲ್ಲಿ ರಾಗಗಳಿದೆ. ಆಮೇಲೆ ರಾಗಗಳನ್ನು ಮಾಡ್ಬೇಕಾದ್ರೆ ಒಂದು ಸರ್, ಹಿಂದೂಸ್ತಾನಿ ರಾಗವನ್ನು ಹೆಚ್ಚು 90% ಬಳಸ್ಕೊಂತೀವಿ. ಈ ಚಲನಚಿತ್ರ ಗೀತೆಗಳಿಗಾಗಲಿ ಭಾವಗೀತೆಗಳಿಗಾಗಲಿ ಹಿಂದೂಸ್ತಾನಿ ರಾಗ ಮೇನ್. ಈಗ ಶಿವರಂಜಿನಿ, ತೆರೆ ಮೇರೆ ಬೀಚು ಮೇ ಕೈಸಹಿ.

0: ಹೇ ಬಂದ ನಂಜಾನ್
1: ರಾಘವೇಶ್ವರವ ಅದು ಶಿವರಂಜಿನಿ, ಶಿಲೆಗಳು ಸಂಗ್ ಶಿವರಂಜಿನಿ.
2: ಆಮೇಲೆ
1: ರೇವತಿ ರಾಗ ಅಂತ ಮಾಡ್ತೀವಿ. ಹಿಂದೂಸ್ತಾನಿ ರಾಗಗಳೇ ನಾವು ಹೆಚ್ಚು ಬಳಸ್ಕೊಳ್ತೀವಿ. ಕನ್ನಡದಲ್ಲಿ ಈ ಕರ್ನಾಟಕ ಸಂಗೀತ ರಾಗಗಳು ಬಹಳ ಕಡಿಮೆ. ಅದು ಯಾಕೆ ಚಲನಚಿತ್ರಗಳಿಗೆ ಸೂಟ್ ಆಗ್ತದೋ ಏನೋ ನನಗೆ ಗೊತ್ತಿಲ್ಲ. ದುಃಖದ ಹೆಚ್ಚು ರಾಗಗಳು ಹಿಂದೂಸ್ತಾನಿ ಹಿಂದೂಸ್ತಾನಿ. ಆಮೇಲೆ ಈಗ ಹಿಂದೂಸ್ತಾನಿ ವಾಸಂತಿ ರಾಗ ಇದೆ, ನಮ್ಮ ಭರತನಾಟ್ಯದಲ್ಲಿ ಜಾವಳಿ ಅಂತ ಇದೆ. ಈಗ ನಲ್ಲ ಬರಲಿಲ್ಲ ಅಂದ್ಕೊಂಡು ನಲ್ಲೇ ದುಃಖದಲ್ಲಿ ಇರುವಂಥದ್ದು, ಅವಾಗ ಹಿಂದೂಸ್ತಾನಿ ರಾಗವನ್ನು ನಾವು ಬಳಸ್ಕೊಳ್ತೀವಿ. ಉದಾಹರಣೆ ಹೇಳೋದಾದರೆ, ನಲ್ಲ ಇನ್ನೂ ಬರಲಿಲ್ಲ, ನನ್ನನ್ನು ಮರ್ತೋಗ್ಬಿಟ್ಟ ಅಂತ, ಅದು ಪರೀಕ್ಷೆಗಿದೆ, ವಿದ್ವತ್ಗಿದೆ, ಜೂನಿಯರ್ಗೆ ಸೀನಿಯರ್ಗಿದೆ. ಸರ್

0: ಸರ್, ನಿಮ್ಮ ಹಾಡುಗಳು ಮಾತ್ರ ನಮ್ಮ ಕೇಳುಗರಿಗೆ ತಲುಪಿದೆ, ತಮ್ಮದು ಭಾವಾಭಿನಯ ಅದು ನನಗೆ ಕಾಣಿಸ್ತಾ ಇದೆ. ಅದನ್ನು ಮಾತಿನ ಮೂಲಕ ನಾವು ಕೇಳುಗರಿಗೆ
1: ಒಂದು ರಫೀಕ್ ಸರ್ ಹೇಳುವುದಾದ್ರೆ
0: ಹಾಡಿನ ಜೊತೆಗೆ ತಮ್ಮ ಅಭಿನಯ ಕೂಡ.
1: ಧನ್ಯವಾದಗಳು ಸರ್. ಆಮೇಲೆ ನಾನು ಏನು ದೊಡ್ಡ ಕಲಾವಿದರೆ ಇರುವುದನ್ನು ಅದೇ ನೋಡಿ, ನೀವು ಹೇಳಿದಾಗೆ ನೋಡಿ ತಿಳುವುದು. ಈಗ ನಿಮ್ಮದೇ ಆಗಲಿ ಆಕಾಶವಾಣಿಯಲ್ಲಿ ರಫೀಕ್ ಸರ್ ವಾಯ್ಸು ಅವರು ಹೇಗಿದ್ದಾರೆ ಅನ್ನೋ ಜನರ ಕಲ್ಪನೆ ಇದೆ. ಅರೆ ನೀವು ಹಂಗೆ ಇದ್ದೀರಾ, ಅದೇನು ನೋ ಡೌಟು. ಆಮೇಲೆ ದೂರದರ್ಶನದಲ್ಲಿ ಬೆಂಗಳೂರಿನಲ್ಲಿ ಉಷಾಕಿಣಿ ಅಂತ ಇದ್ದಾರೆ ಪ್ರೋಗ್ರಾಮ್, ಅವರು ಕೊಡವ ಕೊಂಕಣಿ ಈ ಭಾಷೆಗಳ ಒಂದೊಂದು
0: ಪ್ರಾದೇಶಿಕ
1: ಭಾಷೆಗಳಿಗೆ ಅವಕಾಶ. ಹಂಗೆ ನಾನು ಕೊಡವ ಹಾಡುಗಳಿಗೆ ಉದಾಹರಣೆ, ವಿದ್ಯಾಭೂಷಣ್ ಅವರು ಹಾಡಿದ್ದಾರೆ ಕಾವೇರಮ್ಮ ತಾಯಿ ಪಾದಕ್ಕೆ ಕಲ ಮಂಗಳ, ಹೌದು ಕೊಡಗರ ಕಾವೇರಿ ಕವೆರೆಂಡ ಕುವರಿ, ಆಮೇಲೆ ಮಂಗಳಂ ಕಾವೇರಿ, ಇವುಗಳನ್ನೆಲ್ಲ ನಾನು ಆಗ ಟೇಪ್ ರೆಕಾರ್ಡ್ ಇತ್ತು ಅದನ್ನು ತಗೊಂಡು ಸಿ ಡಿಯಲ್ಲೆಲ್ಲ ಕಟ್ ಕಟ್ ಮಿಶ್ರ ಮಾಡಿ ಮೂರು ಬಾರಿ ಅಲ್ಲಿ ದೂರದರ್ಶನದಲ್ಲಿ ನಾನು ಹೋಗಿ ಕಾರ್ಯಕ್ರಮ ನೀಡಿದ್ದೇನೆ ಸರ್. ಅವರು ನಮಗೆಲ್ಲೋ ಒಂದು ಕಾರ್ಯಕ್ರಮ ನೋಡಿದ್ರು, ನಮಗೆ ಕಾರ್ಯಕ್ರಮ ನೋಡಿದಾಗ ನೀವು ಬಂದು ಯಾಕೆ ಟಿ ವಿ ಸ್ಟೇಷನ್ಗೆ ಮಾಡಿಸ್ಬಾರ್ದು ಶ್ರೀರಂಗಪಟ್ಟಣದೊಂದು ದಸರಾದಲ್ಲಿ, ನಾವು ಎಲ್ಲ ಟೀಮ್ ಇಟ್ಕೊಂಡು ಸರ್ ಮೇಕಪ್ ಎಲ್ಲ ಅವರೇ ಮಾಡ್ತಾರೆ, ಪ್ರತಿಯೊಂದು ಅವರೇ ಮಾಡ್ತಾರೆ ದೂರದರ್ಶನದವರೇ. ಅಲ್ಲಿ ಹೋಗಿ ಮೂರು ಬಾರಿ ಕಾವೇರಿ ಒಯ್ಯುವ

0: ಅಲ್ಲಿವರೆಗೂ ಒಂದೇ ಥರ ಡ್ರೆಸ್ಸ ನಾನು ಕೂಡ ಜೊತೆಯಲ್ಲಿ ಮಾಡಿದ್ದೆ. ಅಗಸ್ತ್ಯ ಋಷಿಗಳ ಹಾಗೆ ನಾನು ಕೂಡ ಅಲ್ಲಿ ಅಭಿನಯ ಮಾಡಿದ್ದೆ ಸರ್, ಅದೊಂದು ಮೂರು ಸಲ. ಮತ್ತು ಈಗಲೂ ಮಾಡಬೇಕು ಅನ್ನೋ ಆಸೆ ಇದೆ. ಈಗ ಇಗ್ಗುತಪ್ಪ ವಿಭವ ಅನ್ನುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಸರ್.
1: ತುಂಬ ವಯಸ್ಸು ಸರ್ ಈಗಷ್ಟು
0: ಸರ್? ನಾನೊಂದು 77.
1: ಆದರೆ ತುಂಬ ತುಂಬ ಲವಲವಿಕೆಯಿಂದ
0: ಸರ್
1: ಹಾಡ್ತಾ ಇದ್ದೀರಿ, ಅದೊಂದು ಖುಷಿ ಆಗ್ತದೆ.
0: ನಾನು ಯಾವುದಕ್ಕೆ ಆಸೆ ಪಡ್ಲಿಕ್ಕೆ ಹೋಗಲ್ಲ. ಸಂಗೀತ ಅಂದ್ರೆ ನನಗೆ ಬಹಳ ಇಷ್ಟ. ಆಕಾಶವಾಣಿ
1: ಬಹುಶಃ ಸಂಗೀತ ಕೂಡ ತಮ್ಮ ಆರೋಗ್ಯವನ್ನು
0: ಖಂಡಿತ ಇರಲಿಕ್ಕೆ ಅದು ಶುದ್ಧ. ನಾನು ಎಲ್ರಿಗೂ ಹೇಳ್ತೀನಿ. ಆಮೇಲೆ ನಾ ಕೆಲವರು ಏನೇನೋ ಯೋಚನೆ ಮಾಡ್ತಾ ಇದ್ರು ಸರ್, ಒಳ್ಳೆ ಎಜುಕೇಟೆಡ್ ಹುಡುಗ, ಎಮ್ ಎಸ್ ಸಿ ಮಾಡಿದವನೇ, ಯಾವಾಗಲೂ ಯಾಕೋ ಏನು ಏನೋ ಒಂದು ಆಯಿತು ಒಂದು ಲೈಫಲ್ಲಿ. ಆಮೇಲೆ ನಾನು ನಮ್ಮ ಮನೆಗೆ ಬರೋನು, ನಿಮ್ಮ ಆಕಾಶವಾಣಿ ಹಾಡುಗಳೇನೆಲ್ಲ ಕೇಳೋನು, ಕಾಂತಾರ ಪಾರ್ಟ್ ಫಸ್ಟು, ಗೊತ್ತಿಲ್ಲ ಶಿವನೇ, ಆ ಹಾಡನ್ನು ನೆಟ್ಟಲ್ಲಿ ತೆಗೆದು ನೋಡ್ತಾನೆ, ಎಲ್ಲ ಕೇಳ್ತಾನೆ. ನಾನು ಕೆಲವು ಹಾಡು ಬರ್ಕೊಟ್ಟೆ ಸರ್, ಈಗ ಮೈಂಡಿಗೆ ನನಗೊಂದು ಖುಷಿ ಆಗ್ತದೆ ಸರ್, ಮಾಡಿ ಅಲ್ಲಿ ಹೋಗಿ ಕೇಳ್ಬಿಡ್ತೀನಿ ಸರ್, ಅಮ್ಮ ಬಾರೋ ತಿಂಡಿ ತಿನ್ನೋಂದಾಗಲೇ ನಾನು ಕೆಳಗೆ.
1: ಅಂದರೆ ಸಂಗೀತದ

0: ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನಾವು ಸಂಗೀತವನ್ನು ಕೇಳ್ತಾ ಇದ್ದಾಗ ಬೇರೆ ಏನು ಚಿಂತೆಗಳಿದ್ರೂ ಮರಿತೇವೆ ಅದನ್ನು.
1: ಅಯ್ಯೋ, ತಾನ್ಸೇನ್ ಮಳೆ ಬರೆಸ್ತಾ ಇದ್ದ.
0: ಹೌದು,
1: ತಾನ್ಸೇನು ರಾಗವನ್ನು ಹಾಡಿ, ಭೀಮಫಲ ಮುಂತಾದ ರಾಗಗಳನ್ನು ಹಾಡಿ ಮಳೆ ಬರೆಸ್ತಾ ಇದ್ದ. ಹಾಗೆಯೇ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಎಂತಂತ ಹೇಳಿದ್ರು, ಆದಿಲ್ ಶಾನಲ್ಲಿ ಸಂಗೀತಗಾರರಿದ್ದರು ಬಿಜಾಪುರ ಧಾರವಾಡದಲ್ಲಿ. ಒಂದು ಹೆಣ್ಣು, ಒಬ್ಬ ಕವಿ, ಒಬ್ಬ ಸಂಗೀತಕಾರ ಬೆಳಿಬೇಕಾದ್ರೆ ಮೂರು ಆಶಯ ಬೇಕು. ಬಳ್ಳಿಗೆ ಮರದ ಆಶಯ, ಕವಿಗೆ ರಾಜಾಶ್ರಯ, ಹೆಣ್ಣಿಗೆ ಗಂಡಿನ ಆಶ್ರಯ, ಇವಿಲ್ಲದೆ ಸಾಧ್ಯವಿಲ್ಲ. ಆ ರಾಜಾಶ್ರಯಗಳು ಬಿದ್ದು ಹೋಯಿತು ಇವತ್ತಿಗೂ. ಆಮೇಲೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ತಮಾಷಾ ಡ್ಯಾನ್ಸ್ ಅಂತ ಇದೆ, 18 ಮಳದ ಗಿಜಲ ಮಾಲ ಜಲಾಗರ ಅರಜಿ ಜಿ ಜಿ ಜಿ ಯಾ, ಈ ಡ್ಯಾನ್ಸ್ಗಳನ್ನ.
0: ಓ, ಇದು ಮರಾಠಿ?
1: ಮರಾಠಿ, ಮೂಲತಃ ಮರಾಠಿ. 18 ಮಳೆ ಇವತ್ತಿಗೂ ಆ ತಮಾಷಾ ಡ್ಯಾನ್ಸ್ ಅರ್ಥಾತ್ ಲಾವಣಿ ಅಂತ ಹೇಳ್ತಾರೆ. ಈ ಲಾವಣಿ ತಮಾಷಾ ಹಾಡೋರು ಯಾರು? ಮಂಗೇಶ್ಕರ್ ಫ್ಯಾಮಿಲಿ, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ. ಆಶಾ ಭೋಸ್ಲೆ ದೂರದ ಬೆಟ್ಟಾನದಲ್ಲಿ ಈ ಒಂದು ರಾಜ್ಕುಮಾರ್ ಒಟ್ಟಿಗೆ ಈ ಹಾಡನ್ನು ಹಾಡಿದಳೆ, ಲಾವಣಿಯನ್ನ ಕನ್ನಡದಲ್ಲಿ. ದೂರದರ್ಶ ದೂರ ಬೆಟ್ಟ, ದೂರದ ಬೆಟ್ಟ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ತಮಟೆ ಬರ್ಕೊಂಡು ಮಹಾರಾಷ್ಟ್ರದ ಪೇಟ ಹಾಕೊಂಡು ಮಹಾರಾಷ್ಟ್ರದ ನರ್ತಕಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಮಹಾರಾಷ್ಟ್ರದ ಫೇಮಸ್ ನರ್ತಕಿಯನ್ನ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು ಫಿಲಮ್ಗೆ. ಹಾಗೆ ಈ ತಮಾಷಾ ಡ್ಯಾನ್ಸು ಎಲ್ಲವನ್ನು ನನಗೆ ಬಹಳ ಇಷ್ಟ. ರೆಸ್ಟ್ಲೆಸ್ ಸ್ಟೆಪ್ಸ್ ತಮಾಷಾ, ಅವುಗಳೆಲ್ಲ ನೋಡಿದಾಗ ನಿದ್ರೆ ಮಾಡೋನು ಎದ್ದು ಕೂತು ಅಬ್ಬ ಎಂತ ಮಾರ ಇದು ಅಂತ ಹೇಳ್ಬೇಕು ಸರ್. ಇವತ್ತಿಗೂ ಆ ಕಲೆಗಳೆಲ್ಲ ಇದೆ ಸರ್. ಆಮೇಲೆ ಕರ್ನಾಟಕ ಜಾನಪದ ಗೀತೆಗಳು, ವೀರಗಾಸೆ ಎಷ್ಟು ಚೆನ್ನಾಗಿದೆ, ಅದೆಷ್ಟು ಚೆನ್ನಾಗಿದೆ. ಕಲಿಸುವವರಿಲ್ಲ, ಕಲಿಯುವವರಿಲ್ಲ, ಯಾರು ಕಲಿತಾ ಇಲ್ಲ, ಎಲ್ಲ ಪಾಶ್ಚಿಮಾತ್ಯ ನೃತ್ಯಕ್ಕೆ ಹೋಗ್ತೀವಿ. ಫ್ರೀ ಸ್ಟೈಲು, ಬೆಲ್ಲಿ ಡ್ಯಾನ್ಸು, ಇವುಗಳಿಗೆಲ್ಲ ಯಾಕೆ? ನಾವೇ ಕಲಿತು ನಮ್ಮಲ್ಲೇ ಬೇಕಾದಷ್ಟು ಕಲೆ ಇದೆ. ನಟ್ ಅಂದರೆ ಕುಣಿಬೇಕು, ಹಾರಬೇಕು, ಇವೆಲ್ಲ ನಮ್ಮ ನೀವು ಹೇಳಿದಾಗೆ ಸರ್ ಆರೋಗ್ಯಕ್ಕೆ ಬಹಳ ಪೂರಕವಾಗಿ ಇರುತ್ತೆ ಸರ್.
0: ಸರ್, ಇನ್ನೊಂದು, ತಾವು ಈ ಸಿನಿಮಾಗಳಿಂದ ನೋಡ್ತೀರಾ ಸರ್?
1: ಓ, ಖಂಡಿತ, ನಾನು ಸಿನಿಮಾಗಳನ್ನು ನೋಡಿದ್ದೀನಿ. ಕೆಲವು ಚಲನಚಿತ್ರಗಳ ಜೊತೆಯಲ್ಲಿ ಹೋಗಿ ಅವರಿಗೆ ಸಹಕರಿಸಿ ನನಗೂ ಅವಕಾಶ ಕೊಟ್ಟಿದ್ದಾರೆ. ಉದಾಹರಣೆ ಶೃಂಗಾರ ಕಾವ್ಯ, ಈ ಬಾಗ್ಮಂಡ್ಯದಲ್ಲಿ ಚಿತ್ರೀಕರಣ ಆಯ್ತು,
0: ರಘುವೀರೋ
1: ಆಯ್ತಾ, ಆ ಇದರಲ್ಲಿ ನಾನು ಹೋಗಿದ್ದೆ. ಓ ಮೇಘವೇ ಮೇಘವೇ, ಅದು ನನ್ನ ಫ್ರೆಂಡ್ ಒಬ್ಬರು ಕೋರಿಗೆ, ಅವಾಗೆಲ್ಲ ಹೋಗಿ ನಾವಲ್ಲೆಲ್ಲ ಹೋಗ್ತಾ ಇದ್ವಿ ಸರ್. ಸುಮಾರು ಕಡೆ ಸುತ್ತಿದ್ದೀನಿ.
0: ಅದರಲ್ಲಿ ಶೂಟಿಂಗ್ ಮಾಡಿದ್ರು ಸರ್
1: ಜೊತೆಯಲ್ಲಿ. ನಾವು ಹೋಗಿ ಕೆಲವು ಚಲನಚಿತ್ರಗಳಿಗೆ, ಮಲಯಾಳಂ ಒಂದು ಚಲನಚಿತ್ರ ಬಂದಿತ್ತು, ಆ ಹಾಡು ಮಧ್ಯದಲ್ಲಿ ಒಂದು ಜತಿ ಬಂತು, ತಳಂಗು ತಕ್ಕ ದಿಗು ತಕ್ಕ ತ ದಿಗಣು ತ ತರಿತ ಜೇಣು ದ ತರಿತ ದಿಮಿತ ತರಿಚ ಜೇಣು ತಂಗುಡು ತಂಗುಡು ತ ತರಿತ ಜೇಣು ತ ತರಿತ ದಿಮಿತ ತರಿತ ತಂಗು ತಂಗುಡು ತಗ ತ ಕಿಟ ತ ದಿಮಿ ತ ಕಿಟ ತ ದಿಮಿ ತ ಕಿಟ ತ ದಿಂಗ್ ತಗದರಿಡ್ದಾವ್ ತಗದರಿಡ್ದಾವ್ ತರ್ಗಿಡ್ದಾವ್.
0: ಇದು ಜತಿ ಸ್ವರ,
1: ಜತಿ ಜತಿ ಒಂದು ಬರುತ್ತೆ ಒಂದು ಹಾಡಿನಲ್ಲಿ, ಅದು ಮಲಯಾಳಂ ಸಾಂಗು. ಆಗ ನಾನು ರಾಗಿಣಿಯವರ ಆಕ್ಟ್, ಅವಳಿಗೆ ನಾನು ಇದನ್ನ ಅಲ್ಲಿ ಹೇಳ್ಕೊಟ್ಟಿದ್ದೆ.
0: ಜತಿ ಅಂತ ಹೇಳುವಾಗ ರಾಜ್ಕುಮಾರ್ ಅವ್ರದ್ದು ಬಬ್ರ ವಾಹನದಲ್ಲಿ ಒಂದು ಹಾಡು ಬರ್ತದೆ, ಆರಾಧಿಸುವೆ.
1: ಹೌದೌದು, ಅದು ಇವೆಲ್ಲ ನೋಡಿ. ಅವ್ರು ರಾಜ್ಕುಮಾರ್ ಅಂದಾಗ ನೆನಪು, ಅವರು ರಿಯಲ್ ಗ್ರೇಟ್ ಸರ್ ಸಂಗೀತಗಾರರು. ನಾಟಕದಲ್ಲಿ ಅಭಿನಯಿಸಿದ್ರು, ತಂದೆ ಅವರು ಅಭಿನಯ ಮಾಡೋರು. ಕಂಠವೂ ಇದೆ, ಆಕ್ಟಿಂಗೂ ಇದೆ. ಅವ್ರು ಆಕ್ಟಿಂಗ್ ಮಾಡ್ದಂಗೆ ಯಾರೂ ಮಾಡಲ್ಲ. ಎಲ್ಲಿಯೋನೋ ನಿನ್ನ ಹರಿ ಎಂದಾಗ ಬಾಲಕ
0: ಭಕ್ತ ಪ್ರಹ್ಲಾದ,
1: ಭಕ್ತ ಪ್ರಹ್ಲಾದ ಪುನೀತ್, ಆ ಆಕ್ಟಿಂಗ್ ಯಾರೂ ಮಾಡೋದಿಲ್ಲ ಸರ್. ಅಯ್ಯೋ ರಿಯಲ್ಲು, ನಾನು ಅವರನ್ನು ಒಂದು ಎರಡು ಮೂರು ಸಲ ನೋಡಿದ್ದೀನಿ, ನಿರ್ಗರ್ವಿ ಸರ್.
0: ತಾವು ಎಲ್ಲಿ ನೋಡಿದ್ರಿ
1: ಸರ್? ನಾನು ಅವರನ್ನ ಅರಸೀಕೆರೆಯಲ್ಲಿ ನೋಡಿದ್ದೆ. ಹಾಂ ಸರ್, ಅರಸೀಕೆರೆಗೆ ಒಂದು ನೆನಪಾಯ್ತು,
0: ಶೂಟಿಂಗ್ ಸಂದರ್ಭ.
1: ಹೌದು, ಅರಸೀಕೆರೆ ಅಂತ ನೆನಪಾಯ್ತು ನನಗೆ.
0: ಹೇಳಿ ಸರ್.
1: ಅರಸೀಕೆರೆಯಲ್ಲಿ ಉಷಾ ದಾತಾರ್ ಅಂತ ಒಬ್ರು ಮಲಯಾಳಿಸ್ ಮೋಹಿನಿ ಆಟ್ಟಮ್ ಅವರು, ಉಷಾ ದಾತರು, ಅವರು ಅಲ್ಲಿ ಹುಟ್ಟಿ ಬೆಳೆದ್ರು ಏನೋ ನನಗೆ ಗೊತ್ತಿಲ್ಲ. ಅವರಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ರು ಅರಸೀಕೆರೆಯಲ್ಲಿ. ಗಣೇಶೋತ್ಸವ ಭಾಳ ಫೇಮಸ್ಸು, ಅವಾಗಲೂ ನಾನು ಹೋಗ್ತಿದ್ದೆ. ಉಷಾ ದಾತರಲ್ಲೂ ಕೇಳಿದೆ, ಹೌದಪ್ಪ ನೀನೇನು ಕಲಿತೀಯ ಹುಡುಗ ಭರತನಾಟ್ಯ? ಇಲ್ಲ, ಕೇರಪುರಂ ಮೈಸೂರಿನಲ್ಲಿ ದೇವಾಲಯ ನೃತ್ಯವನ್ನು ಅವ್ರು ಮಾಡಿದರು, ಪಲ್ಲಕ್ಕಿಯಲ್ಲಿ ಕರ್ಕೊಂಬಂದರು, ನಾದಸ್ವರ ಇತ್ತು, ಅವ್ರನ್ನ ಇಳಿಸಿದ್ರು, ಆ ದೇವಾಲಯದ ನರ್ತಕಿ ಗೌರವ ಕೊಟ್ಟರು. ಅವರು ದೇವಾಲಯ ನೃತ್ಯ ಅನ್ನುವುದನ್ನೇ ವಿಶೇಷ ನೃತ್ಯವನ್ನು ಕೇರಪುರಂ ದೇವಾಲಯದಲ್ಲಿ ಅಭಿನಯಿಸಿದರು. ಆಮೇಲೆ ಅವರ ಸಹೋದರರು ಉಷಾ ದಾತರ್, ಗೀತಾ ದಾತರ್, ರವಿ ದಾತರ್ ಅಂತ ಶಿವಮೊಗ್ಗದಲ್ಲಿ ನಾಟ್ಯ ಕ್ಲಾಸ್ ಮಾಡ್ತಿದ್ರು. ಬಟ್ ರವಿ ದಾತರ್ ಒಳ್ಳೆ ಗಾಯಕರು. ಇವ್ರನ್ನೆಲ್ಲ ನಾನು ಏನು ಅಂತ ಗೊತ್ತಿಲ್ಲ ಸರ್, ಎಲ್ಲೆಲ್ಲ ಹೋಗಿ ಸುತ್ತಿ ಎಲ್ಲ ನಾನು ಬಂದಿದ್ದೀನಿ. ತುಂಬ ಕಡೆ ನಾನು ಏನು ಕಲೆ ಅಂದರೆ ಯಾವುದು ಬಿಟ್ಟಿಲ್ಲ, ಎಲ್ಲವನ್ನು ನೋಡಿಬಿಟ್ಟಿದ್ದೀನಿ.
0: ತಮ್ಮದು ವಾಯ್ಸ್ ಈಗ ಒಳ್ಳೆ ಡೆಪ್ತ್ ಇರುವಂಥದ್ದು ಶಿವಮೊಗ್ಗ ಸುಬ್ಬಣ್ಣ ಅವರ ಥರನೇ ಇದೆ. ಈ ವಾಯ್ಸನ್ನು ಚೇಂಜ್ ಮಾಡಿಬಿಟ್ಟು ಫಿಮೇಲ್ ವಾಯ್ಸಲ್ಲಿ
1: ಇಲ್ಲ ಸರ್, ನಾನು ಅದನ್ನು ಅಭ್ಯಾಸ ಮಾಡಲಿಲ್ಲ. ಇದ್ದರೆ ಫಿಮೇಲ್ ವಾಯ್ಸಲ್ಲಿ ಅವ್ರವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ, ನನಗೇನು ಅದನ್ನು ಅಭ್ಯಾಸ ಮಾಡಲಿಲ್ಲ.

0: ಈಗ ಎಸ್ ಪಿ ಬಿ ಅವರು ಕೆಲವೊಂದು ಹಾಡುಗಳನ್ನು ಫಿಮೇಲ್ ವಾಯ್ಸ್ ಅಲ್ಲಿ ಹಾಡಿದ್ದಾರೆ,
1: ಹಾಡಿದ್ದಾರೆ
0: ಆ ತರ ಏನಾದ್ರೂ ಹಾಡ್ತೀರಂತ.
1: ಆಮೇಲೆ ವಾಯ್ಸ್ ಅಲ್ಲಿ ಕೆಲವರಲ್ಲಿ ಸೌಂದರ್ಯ ಇರುತ್ತೆ. ಉದಾಹರಣೆಗೆ ಎಸ್ ಜಾನಕಿ ಆಂಧ್ರದವರು, ಅವ್ಳು ನೋಡ್ಲಿಕ್ಕೆ ಲುಕ್ ಇಲ್ದಿದ್ರು, ಕಂಠ
0: ಕಂಠದಲ್ಲಿ ಸೌಂದರ್ಯ
1: ಒಬ್ಬ, ಅವ್ಳು ನೋಡೋದ್ ಬೇಡ ಬರೀ ಹಾಡನ್ ಕೇಳ್ತಿದ್ರೆ ಎತ್ತಪ್ಪ ಇವಳು ಹೆಂಗಿರ್ಬೋದು, ಕಂಠವೇ ಹೆಂಗುಂಟು ಇವಳು ಹೆಂಗೆ.
0: ಅವರು ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಾ ಇದ್ರು, ಮಕ್ಕಳ ಧ್ವನಿಯಲ್ಲಿ ಹಾಡ್ತಾ ಇದ್ರು,
1: ಮಕ್ಕಳ ಧ್ವನಿಯಲ್ಲಿ ಅಳ್ತಾ ಆಡ್ತಾಳೆ, ನಗ್ತಾ ಆಡ್ತಾಳೆ. ಹಾ ಅವಳು ಏನು ಸರ್ ಗ್ರೇಟ್ ಅಂದ್ರೆ ಗ್ರೇಟ್.
0: ಹೌದು,
1: ಎಸ್ ಜಾನಕಿ
0: ಎಸ್ ಪಿ ಬಿ ಅವರಿಗೆ ಅವರು ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಸರಿಯಾಗಿ ಹಾಡ್ತಾ ಇದ್ದಿದ್ದವರು ಎಸ್ ಜಾನಕಿ ಅವರು.
1: ಅವರು ಖಂಡಿತ ಅವ್ರ ಜೊತೆಯಲ್ಲಿ ಅವರೇ.
0: ಹೌದು, ಇವರು ಕೂಡ ವಾಯ್ಸ್ ಅಂದ ಮಾಡ್ಯುಲೇಷನ್ ಮಾಡ್ತಾ ಇದ್ರು.
1: ಅಲ್ಲ ನಾವ್ ಏನೇ ಆದ್ರೂ ಸರ್ ಇವತ್ತಿಗೆ ಉತ್ತರ ಭಾರತ ಶ್ರೇಯ ಘೋಷಾಲ್ ಆಗ್ಲಿ, ಸೋನು ನಿಗಮ್ ಆಗ್ಲಿ, ಕುನಲ್ ಗಂಜವಾಲ, ಕುನಲ್ ಗಂಜವಾಲ ನನಗೆ ಬಹಳ ಇಷ್ಟ ಸರ್. ಎಂತ ಹೆಂಗ್ ಆಡ್ತಾ, ಈಸಿಯಾಗಿ ಆಡ್ಕೊಂಡು
0: ನೀನೇ ನೀನೇ.
1: ಹೌದು, ಅವರೆಲ್ಲ ನನಗೆ ಇಷ್ಟನೇ ಸರ್, ಇಷ್ಟ.
0: ನಿಮ್ಮ ಫೇವರೇಟ್ ಸಿಂಗರ್ ಗಳಲ್ಲಿ ಈಗ
1: ಫೇವರೇಟ್ ಸಿಂಗರ್ ಗಳಲ್ಲಿ ಎಸ್ ಪಿ ಅವರು ಬಿಡಿ, ಕುನಾಲ್ ಗಾಂಜಾವಾಲನೇ ಬಹಳ ಇಷ್ಟ.
0: ಪಿ ಬಿ ಶ್ರೀನಿವಾಸ್ ಅವರು,
1: ಅವ್ರ ಹಳೆ ಕಾಲದಲ್ಲಿ ಅವ್ರು ಆಡ್ದಂಗೆ ಯಾರು ಆಡಿಲ್ಲ. ಆ ಮೆಲ್ಲು ಸಿರಿ, ಸವಿಕಾನ, ಗಂಟಸಾಲ, ಪಿ ಸುಶೀಲ ಅವ್ರದ್ದೊಂದು ಇದು, ಪಿ ಬಿ ಶ್ರೀನಿವಾಸ್ದೊಂದು ಇದು, ಆಕಾಶವೇ ಬೀಳಲಿ ಮೇಲೆ, ಪಿ ಸುಶೀಲ, ಎಸ್ ಜಾನಕಿ, ವಾಣಿಜ್ಯರಾಮ್, ಮಂಜುಳಾ ಗುರುರಾಜು ಚೆನ್ನಾಗಿ ಆಡ್ತಾರೆ. ಮಂಜುಳಾ ಗುರುರಾಜು ಭಾವಗೀತೆ ಪಕ್ಕ ಆಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಭಾವಗೀತೆಗಳಲ್ಲಿ ಮಂಜುಳಾ ಗುರುರಾಜು ಅವರು.
0: ಕೆಲವೊಂದು ಹಾಡುಗಳು ಕೂಡ ಎಲ್ಲಿ ಎಲ್ಲಿ ರಮ್ಯ ತಾಣ ಅಲ್ಲಿ ನಿನಗೆ ವಂದನ,
1: ಅದಿದೆ ನನ್ನ ಹತ್ರ, ನಿಮ್ಮಲ್ಲೇ ನಾನು ಬರ್ಕೊಂಡಿದ್ದು.
0: ಸರ್ ಈಗ ರೇಡಿಯೋ ಎಷ್ಟು ವರ್ಷದಿಂದ ತಾವು ಕೇಳ್ತೀರಿ?
1: ಸರ್ ರೇಡಿಯೋ ನಾನು ಸರ್ 65 ವರ್ಷದಿಂದ ಇರ್ಬೋದು ಸರ್,
0: 65 ವರ್ಷ,
1: 65. ಅವಾಗಿಂದ ನಾನು ರೇಡಿಯೋ ಅಂದ್ರೆ ಸರ್ ಬಡತನ, ಯಾರೋ ಒಬ್ರು ರೇಡಿಯೋ ಇಟ್ಕೋ, ತುಂಬಾ ಬಟ್ಟೆ ಎಲ್ಲ ಮುಚ್ಚಿಬಿಟ್ಟು ದೇವ್ರಂಗ್ ಪ್ರೀತಿಸೋರು ಜಮೀನ್ದಾರ ಮನೆಗಳಿಗೆ ಹೋಗ್ಬಿಟ್ಟು ಸುಮ್ಮನೆ ಹೊರಗೆ ಇದ್ಕೊಂಡು, ಬಾರಪ್ಪ ಕುತ್ಕೋ ಕೇಳೋ ಅನ್ನೋರು, ಇನ್ನೊಬ್ರು ಇದ್ಯಾಕೆ ಅಂತ ಆಫ್ ಮಾಡೋರು, ಏನು ಅಂತ. ಅವಾಗಿಂದ ನಾನು ಕೇಳ್ಕೊಂಡು ಬಂದವನು ಸರ್. ಇವತ್ತಿಗೂ ರೇಡಿಯೋ ನನ್ನ ಮನೆಯಲ್ಲಿ ಸರ್ ನಂಬ್ತಿರ 4-5 ರೇಡಿಯೋ ನಾನು ಇಟ್ಕೊಂಡಿದ್ದೀನಿ, ಕಿಚನ್ ಅಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಬೆಡ್ರೂಮ್ ಅಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಹಾಲಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಹಿಂದ್ಗಡೆ ಒಂದು ಇಟ್ಕೊಂಡಿದ್ದೆ. ಅಲ್ಲಿ ಕೆಲಸನೂ ಆಗ್ಬೇಕು, ಹಾಡನ್ನು ಕೇಳಬೇಕು.
0: ರೇಡಿಯೋದೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಕೇಳ್ತಾ ಕೆಲಸ ಮಾಡ್ತಾ ಇರ್ಬೋದು,
1: ಎರಡೂ ಆಗುತ್ತೆ.
0: ಟಿವಿ ಆದ್ರೆ ದೃಶ್ಯ ಮಾಧ್ಯಮ ಆದ್ರೆ ನಾವು ನೋಡ್ಕೊಂಡು ಒಂದ್ ಕಡೆ ಕೂರ್ಬೇಕಾಗುತ್ತೆ.
1: ಟಿವಿ ಬಹಳ ಕಡಿಮೆ ಸರ್ ನೋಡೋದು, ಟಿವಿ ಅಷ್ಟು ನೋಡುದಿಲ್ಲ. ಸ್ವಲ್ಪ ಈ ಪೊದಿಗೈಯಲ್ಲಿ ಕ್ಲಾಸಿಕಲ್.
0: ಹೌದು, ಟಿವಿಯಲ್ಲಿ ಆದ್ರೆ ಕಿವಿಗೆ ಮಾತ್ರ ಕೆಲಸ ಅಲ್ಲ, ಕಣ್ಣಿಗೂ ಕೆಲಸ ಇದೆ, ನೋಡ್ಕೋಬೇಕು ಎರಡು. ರೇಡಿಯೋ ಆದ್ರೆ ಬರೀ ಕಿವಿ.
1: ಆಮೇಲೆ ಕೆಲವರು ನಿಮ್ಮಂತವ್ರು ನನಗೆ ಮಾಸ್ಟರ್ ಇರಲಿ ರೇಡಿಯೋ ಅಂತ ಗಿಫ್ಟ್ ಕೊಟ್ಟಿರೋರು ಉಂಟು ಸರ್.
0: ಹಳೆ ರೇಡಿಯೋ ಇದೆಯಾ ನಿಮ್ಮ ಮನೆ?
1: ಹಳೆ ರೇಡಿಯೋನು ಇದೆ ಸರ್, ಅದು ಮರ್ಪಿ ಹಳೆ ರೇಡಿಯೋ ಬ್ಯಾಂಡ್
0: ಈಗಲೂ ಇದೆ,
1: ಈಗಲೂ ಇದೆ,
0: ಚೆನ್ನಾಗಿದೆ,
1: ಅದನ್ನು ಫಸ್ಟ್ ಕ್ಲಾಸ್ ಆಗಿದೆ. ಅವಾಗ ಸರ್ ಬ್ಯಾಂಗ್ಳೂರ್ ಒಂದು ಡಿಸ್ಟರ್ಬ್ ಬರೋದು, ಗುರು ಗುರು ಗುರು ಅಂತ ಹೇಳುದು,
0: ಮೀಡಿಯಂ ವೇವ್ ಅಲ್ಲಿ ಇತ್ತಲ್ಲ ಹಿಂದೆ.
1: ಏನಿಲ್ಲ ಈಗ, ಒಂದು ಸೂಜಿ ಹಾಕಿದ್ರೆ ನಿಮ್ಮ ಮಡಿಕೇರಿ ಅಷ್ಟು ಪರ್ಫೆಕ್ಟ್ ಸೌಂಡ್, ತುಂಬಾ ಚೆನ್ನಾಗಿ
0: ಎಫ್ ಎಂ ಇರೋದ್ರಿಂದ,
1: ಎಫ್ ಎಂ ಇರೋದ್ರಿಂದ ಹಾಸನ ಅಷ್ಟಾಗಿ ಕೇಳುತ್ತೆ, ತುಂಬಾ ಕಷ್ಟಪಡಬೇಕು. ತಮಿಳ್ ಸ್ಟೇಷನ್ ಕೇಳ್ತೀನಿ ರಾತ್ರಿ 12 ಗಂಟೆ ಮೇಲೆ. ದುಬೈ ಕೆಲವು ಹಾಡುಗಳನ್ನು ಹಾಡ್ತಾರೆ, ಕಹೋನ ಕಹೋಗಿಲ್ಲವೆ, ಆ ಟ್ಯೂನ್ ಅದರಲ್ಲೇ ಮಾಡಿರೋದು ಇವನು ಋತಿಕ್ ರೋಷನ್. ಆ ಟ್ಯೂನ್
0: ಅದು ಅರಬ್ಬಿ ಹಾಡಿಂದ,
1: ಅರಬ್ಬಿ ಹಾಡಿನ ಟ್ಯೂನೇ ಆ ಹಾಡಿಗೆ ಬಳಸ್ಕೊಂಡಿದ್ದವರು. ಅಂತ ಹಾಡುಗಳನ್ನೆಲ್ಲ ಹಾಕ್ತಾರೆ, ನಾನು ಅವನ್ನೆಲ್ಲ ಕೇಳ್ತೀನಿ, ತುಂಬಾ ಚೆನ್ನಾಗಿ ಆಡ್ತಾರೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ ಹಾಡೆಲ್ಲ. ಅವನ್ನೆಲ್ಲ
0: ಎಲ್ಲ ರೀತಿಯ ಹಾಡುಗಳಿಂದ
1: ಎಲ್ಲ ರಾತ್ರಿ 1:30-2 ಗಂಟೆವರೆಗೂ ಮಲಗಿದ್ದು ಉಂಟು. ಅವನೊಂದು ಹಾಡು ಹಾಕ್ತಿರ್ತಾರೆ, ಮತ್ತೆ ಶಾರ್ಟ್ ವೇವ್ ಸ್ಟೇಷನ್ ಸರ್ ಪರ್ಫೆಕ್ಟ್ ಆಗಿ ಬರ್ತಿರುತ್ತೆ, ಎಲ್ಲವನ್ನು ಕೇಳ್ತೇನೆ, ತುಂಬಾ ಖುಷಿ. ಹಾಡು ಅಂದ್ರೆ ಹುಚ್ಚು.
0: ತುಂಬಾ ಫ್ಯಾಮಿಲಿ ಸರ್?
1: ಸರ್ ನನ್ನ ಪತ್ನಿ ಸುಧಾ ಅಂತ, ನನಗೆ ಒಬ್ಬಳೆ ಮಗಳು ಸಂಗೀತಾ ಅಂತ.
0: ಮಗಳಿಗೆ ಸಂಗೀತ ಹೆಸರನ್ನು ಇಟ್ಟಿದ್ದೀರಿ.
1: ಅವಳು ಕೊಡಗಿನಲ್ಲಿ ಅಭ್ಯಾಸ ಮಾಡಿ ತುಮಕೂರಿನಲ್ಲಿ ಎಂ ಟೆಕ್ ಮಾಡಿದ್ಲು.
0: ಅವರು ಸಂಗೀತ?
1: ಹೌದು ಸರ್, ಅವಳು ಸಂಗೀತ ನೃತ್ಯವನ್ನೆಲ್ಲ ಮಾಡ್ತಾ ಇದ್ಲು, ಮಡಿಕೇರಿ ಟೌನ್ ಅಲ್ಲಲ್ಲೂ ಮಾಡಿಸ್ತಾ ಇದ್ದೆ. ಆಮೇಲೆ ಬೆಳೆದ್ಮೇಲೆ ಮದುವೆ ಆಯ್ತು, ಸನ್ನಿನ್ ಲಾನು ಇಂಜಿನಿಯರೇ, ಈಗ ಬ್ಯಾಂಗ್ಳೂರ್ನಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಇಬ್ರು ವರ್ಕ್ ಮಾಡ್ತಾರೆ. ಸ್ವರ ಅನ್ನುವ ಮೊಮ್ಮಗಳು ಒಬ್ಳು ಇದ್ದಾಳೆ, ಅವಳು ಬೆಳೆದಿದ್ದಾಳೆ.
0: ಮೊಮ್ಮಗಳು ಸ್ವರ,
1: ಸ್ವರ ಅವಳ ಹೆಸರು. ಹೀಗೆ ನಮ್ಮ ಫ್ಯಾಮಿಲಿ, ನಾವು ಪತಿ ಪತ್ನಿ.
0: ಅವರು ಮಿಸ್ಸಸ್ ಅವರು,
1: ಅವರು
0: ಅವರ ಬೆಂಬಲ ಹೇಗಿತ್ತು?
1: ಆಮೇಲೆ ಈಗೀಗ ಈ ಹಾಡು ತುಂಬಾ ಚೆನ್ನಾಗಿದೆ, ಆ ಹಾಡು ಚೆನ್ನಾಗಿದೆ ಅಂತ. ಆಮೇಲೆ ಇವತ್ತಿಗೆ ನೀವು ಬೆಳಿಗ್ಗೆ ಹಾಡನ್ನು ಹಾಕಿದ್ರೆ ನಿನ್ನೆಡೆಗೆ ಬರುವಾಗ ಸಿಂಗರ್ ಡುಯೆಟ್, ಅದು ಸರ್ ಇದು ಶಿವಮೊಗ್ಗ ಸುಬ್ಬಣ್ಣ ಹಾಡಿದಾರಲ್ಲ, ಇನ್ನೂ ಚೆನ್ನಾಗಿದೆಯಲ್ವ ಅದು ಅಂತ. ಅಂದ್ರೆ ಇದು ಚೆನ್ನಾಗಿಲ್ಲ ಅಂತಲ್ಲ, ಕಂಪೇರ್ ಮಾಡ್ತಾಳೆ, ಅದು ತುಂಬಾ ಚೆನ್ನಾಗಿ ಶಿವಮೊಗ್ಗ ಸುಬ್ಬಣ್ಣ ಹಾಡಿದ್ದು, ಅವರು ಸೋಲೋ ಆ ಒಬ್ಬರೇ ಹಾಡಿದ್ದು ಚೆನ್ನಾಗಿದೆಯಲ್ಲ ಅನ್ಕೊಂಡು
0: ಕೇಳೋ ಆಸಕ್ತಿ ಇದೆ.
1: ಖಂಡಿತ ಇದೆ, ಉತ್ತೇಜನ ಎಲ್ಲ ಪ್ರೋತ್ಸಾಹ ಇದೆ. ಆಯ್ತಾ?

0: ಸರ್ ಕಾಂತಾರ ಹಾಕ್ಬೋದಲ್ಲ ಇವತ್ತು, ಅದು ಏನಂತ ಜನರಿಗೆ ಹುಚ್ಚು ಹಿಡಿದು ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಶಿವನೇ, ಎಂತ ಹಾಡು ಸರ್ ಅದು.
1: ಹೌದು
0: ಸರ್ ಹೆಚ್ಚೇನು ಸಾವಿರಾರು ವಯಲಿನ್ ಕೊಯ್ದಿಲ್ಲ ಅವರು, ಸಿಂಪಲ್ ಆಗಿ
1: ಸಿಂಪಲ್ ಟ್ಯೂನ್ ಅಲ್ಲಿ.
0: ಹೌದು, ಬಿ ಅಜನೀಶ್ ಲೋಕನಾಥ್ ಬಹಳ ಫೇಮಸ್ ಆಗ್ಬಿಟ್ಟ.
1: ಇವರು ರಾಜನ್ ರಾಜೇಂದ್ರ ಅವರು ಕೂಡ ಹಾಗೆ.
0: ಅಯ್ಯೋ ಸರ್,
1: ಇದರಲ್ಲಿ ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಆ ಹಾಡಿನಲ್ಲಿ ಬರೀ ಕೊಳಲು ಮತ್ತೆ ವೀಣೆ ಎರಡನೇ
0: ಜೀವ ನೋಡಿ, ಅದು ಸರಿಯಾಗಿ ಜೀವ ಉಸಿರು.
1: ಹೌದು,
0: ಎರಡನ್ನೇ ಬಳಸಿ ಮಾಡಿ,
1: ಎರಡನ್ನೇ ಬಳಸಿ ಮಾಡಿರುವಂತ ಬಹಳ ಸಿಂಪಲ್ ಆಗಿ ಒಂದು ಸಂಗೀತವನ್ನು ಕೊಟ್ಟು ಬಹಳಷ್ಟು ಜನಪ್ರಿಯವಾದ ಹಾಡೋದು. ಹಾಗೆ ಆಕಾಶವಾಣಿ ಕೂಡ ತಮಗೆ ತುಂಬಾ ಆಸಕ್ತಿಯಿಂದ ಬೆಳೆಸಲಿಕ್ಕೆ ಸಹಾಯಕವಾಗಿದೆ.
0: ಖಂಡಿತ ಸರ್, ಅದು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಆಕಾಶವಾಣಿಯಲ್ಲಿ ನಾಟಕ ಧ್ವನಿ ಪರೀಕ್ಷೆಯಲ್ಲಿ ಆಯ್ಕೆ ಮಾಡಿದ್ರು ನನ್ನನ್ನು.
1: ಡ್ರಾಮಾ ಆರ್ಟಿಸ್ಟ್ ಆಗಿ,
0: ಡ್ರಾಮಾ ಆರ್ಟಿಸ್ಟ್ ಆಗಿ ಸರ್ಟಿಫಿಕೇಟ್, ಬಿಗ್ರೆ ಕಲಾವಿದ್ರು ಅಂತ ಸರ್ಟಿಫಿಕೇಟ್ ಕಳಿಸ್ಕೊಟ್ಟು ಇನ್ನು ಮಡಿಕೇರಿ ಅವರು. ಆಮೇಲೆ ಬಂದು ರೆಕಾರ್ಡಿಂಗ್ ಆಯಿತು, ಅದನ್ನು ಮೂರ್ನಾಲ್ಕು ಸಲ ಜನ್ಮಾಂತರದ ಒಂದು ಕತೆ. ಆಮೇಲೆ ಒಂದು ಎರಡು ಮೂರು ಸಲ ನಾನು ಮಹಿಳೆಯರನ್ನು ಜೊತೆಯಲ್ಲಿ ಕರ್ಕೊಂಬಂದು ಮಹಿಳಾ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ
1: ಮಹಿಳಾ ಲೋಕದಲ್ಲಿ.
0: ಮಹಿಳಾ ಲೋಕದಲ್ಲಿ, ಹೌದು ಸರ್, ಮಹಿಳಾ ಲೋಕದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ. ಬಾಲ ಮಕ್ಕಳು ಬಹಳ ವರ್ಷದಿಂದೆ ಮಕ್ಕಳು, ಚಿಕ್ಕ ಮಕ್ಕಳನ್ನು ಕರ್ಕೊಂಬಂದ್ಬಿಟ್ಟು ನಾವು ಗೀತೆಗಳನ್ನು ಕೂಡ ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್. ಹೌದೌದು, ಆಮೇಲೆ ಎಲ್ಲರಲ್ಲೂ ಹಂಚಿಕೊಂಡ್ವಿ. ಅಲ್ಲಿ ಹೋಗ್ಬೇಕು, ಆ ರೆಕಾರ್ಡಿಂಗ್ರು ಅದೊಂದು ಎಕ್ಸ್ಪೀರಿಯನ್ಸು, ಅಲ್ಲಿ ಶಿಸ್ತು ಕಲಿಬೇಕು ಮಾರಾಯ ಅಂತ ಹೇಳಿರೋದು ಉಂಟು. ಹೌದಾ ಮಾಸ್ಟರ್, ಏನು ನೋಡಬೇಕಲ್ಲ, ಅದು ತುಂಬ ಜನರಿಗೆ ಕುತೂಹಲ ಇದೆ. ಅವ್ರವ್ರ ಕೆಲಸಗಳು
1: ಊರಿನಲ್ಲೆಲ್ಲ ಶಂಕರಯ್ಯ ಮಾಸ್ಟರ್ ಅಂದರೆ
0: ಅಯ್ಯೋ ಎಲ್ಲರಿಗೂ ಗೊತ್ತು ಸರ್, ಎಲ್ಲರಿಗೂ ಗೊತ್ತಿದೆ
1: ಸರ್. ಈಗ ತಾವು ಸಂಗೀತ ಮತ್ತು ನೃತ್ಯ ಇದೆರಡನ್ನ ಬಿಟ್ಟು ಬೇರೆ ಏನಾದರೂ ಆಸಕ್ತಿ ಇರೋ
0: ಸರ್? ನನಗೆ ಖಂಡಿತ ಇದೆ. ಚಿತ್ರನೆಲ್ಲ ನಾನು ಎಲ್ಲ ನೋಡಿದ ನಾನು ಬಿಡಿಸ್ತೀನಿ ಸರ್. ಆಮೇಲೆ ಯಾವುದೋ ಅದನ್ನು ಇನ್ವಿಟೇಷನ್, ಚಿತ್ರಕಲೆ ಇನ್ವಿಟೇಷನ್ ಬರಲಿ, ಅದು ನನ್ನ ಗಣಪತಿ ಚಿತ್ರ ಇರ್ಬೋದು, ಒಂದು ಹೂವಿನ. ಆಮೇಲೆ ನಾನು ಹೆಚ್ಚು ದೇವರುಗಳಿಗಿಂತ ಪ್ರಕೃತಿ ಹೂ ಗಿಡಗಳನ್ನು ತುಂಬ ಇಷ್ಟಪಡ್ತೀನಿ, ತುಂಬಾ ಇಷ್ಟಪಡ್ತೀನಿ ಅವುಗಳನ್ನ ನೋಡಿ. ಆಮೇಲೆ ಯಾರ ಮನೆಗೆ ಹೋದರೂ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ, ಈ ಹೂವು ಎಷ್ಟು ಚೆನ್ನಾಗಿದೆ, ಅದು ನನಗೆ ನಾನು ಕೂಡ ಬಿಡಿಸಲು ಯತ್ನ ಮಾಡ್ತೀನಿ. ಆಮೇಲೆ ಎರಡನೇದಾಗಿ ನನಗೆ ಟೈಲರಿಂಗ್ ಭಾಳ ಇಷ್ಟ, ಟೈಲರಿಂಗು ಮಾಡ್ತೀನಿ. ನನ್ನ ಮನೇಲಿ ಮಿಷನ್ ಇದೆ, ಎಲ್ಲವೂ ನಾನು ಏನಾದರೂ ನಾನು ಹೊಲಿದುಕೊಳ್ತೇನೆ, ನನಗೆ ಅದು ಭಾರಿ ಇಷ್ಟ. ಟೇಲರಿಂಗು ಅದು ಒಂದು ಕಲೆ, ಅಡುಗೆ ಪಾಕಶಾಸ್ತ್ರವನ್ನು ನಾನು ಮಾಡ್ತೇನೆ, ಎಲ್ಲವೂ ಕಲೆ, ಎಲ್ಲವೂ ಮಾಡಿ ಮನುಷ್ಯ. ನಮ್ಗೆ ಶರೀಫ್ ಮಾಸ್ಟರ್ ಹೇಳ್ತಿದ್ರು, ವಿದ್ಯೆ ಕಲ್ತು ಮರಿಬೇಕು, ಆದರೆ ಮರೆತುಬಿಟ್ಟು ಏನು ಕಲಿದೆ ಬಿಡಬಾರ್ದು. ಸ್ವಲ್ಪ ಕಲ್ತು ಮರೆತರೆ ಯಾವತ್ತಾದರೂ ಒಂದು ದಿನಕ್ಕೆ, ಅರ್ಜುನನಿಗೆ ನಾಟ್ಯ ಕಲೆ ಕಲಿತಾಗ ಅವನಿಗೂ ಉಪಯೋಗಕ್ಕೆ ಬಂತು ಆ ಬೃಹನ್ನಳೆ. ಹಂಗೆ ನಾವು ಕಲ್ತು ವಿದ್ಯೆ ಯಾವತ್ತಾದರೂ ಒಂದಿನ ಬರುತ್ತೆ. ಎಲ್ಲವೂ ಕಲೆ ಅಂತ ನನಗೆ ಅನಿಸ್ತದೆ.
1: ಕಲೆಗೆ ಯಾವತ್ತೂ ಸಾವಿಲ್ಲ, ಅದು ಅಮರ.
0: ಅಮರ
1: ನಿವೃತ್ತಿಯಾಗಿ ಈಗ ಎಷ್ಟು ವರ್ಷ ಆಯ್ತು ಸರ್?
0: ಈಗ ಇದು ನಿವೃತ್ತಿಯಾಗಿ 16ನೇ ವರ್ಷ.
1: 16 ವರ್ಷ,
0: 16.
1: ನಿವೃತ್ತಿಯ ನಂತರ ಬದುಕು ಹೇಗೆ
0: ಸರ್? ಕೆಲವರು ಹೇಳ್ತಾರೆ ರಫೀಕ್ ಸರ್, ನಿವೃತ್ತಿ ಆದ್ಮೇಲೆ ಜೀವನವೇ ಹೋಯ್ತು, ಮರ ಬಿದ್ದು ಹೋಯ್ತು ಅಂತ. ಆದ್ರೆ ಅದು ಸುಳ್ಳು. ನಿವೃತ್ತಿ ಆದ್ರೆ ನಾವು ಇನ್ನೂ ಚುರುಕಾಗ್ತೀವಿ. ಆಗ ನಮ್ಮ ವೃತ್ತಿಯಲ್ಲಿ ಅಧಿಕಾರಿಗಳ ಅಂಡರ್ಲೇ ನಾವು ಬೆಳಿತೀವಿ, ಟೈಮ್ ಆಯಿತು ಹೋಗ್ಬೇಕು, ಬೆಲ್ಲಾಯಿತು ಪಾಠ ಮಾಡಬೇಕು ಅಂತ ಶಿಸ್ತನ್ನು ಕಾಪಾಡಿಕೊಳ್ತೀವಿ. ಈಗ ಅದೇ ಶಿಸ್ತನ್ನು ನಾವು ಕಾಪಾಡಿಕೊಳ್ಬೇಕು, ಬೆಳಿಗ್ಗೆ ಬೇಗ ಹೇಳಬೇಕು, ಮನೇಲಿ ಸಣ್ಣ ಮನೆಯಲ್ಲಿ ಚೊಕ್ಕಟ ಕ್ಲೀನ್ ಮಾಡೋ, ಮತ್ತು ನಮಗೆ ಗೊತ್ತಿರೋದು ವಿದ್ಯೆ ಕಲಿಬೇಕು. ನನಗೇನು ಗೊತ್ತಿಲ್ಲ ವಿದ್ಯೆ ಅಂದರೆ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಬೇಕು, ರೇಡಿಯೋ ಕೇಳಬೇಕು, ಆಮೇಲೆ ನಾಲ್ಕರು ಒಡನಾಟ ಮಾಡಬೇಕು, ವಾಕಿಂಗ್ ಮಾಡಬೇಕು, ಇವುಗಳಲ್ಲಿ ನಮ್ಮ ತುಗಿಸ್ಕೋಬೇಕು. ಎಲ್ಲ ನಾನು ಬಿದ್ದೋಯ್ತು ಅನ್ನೋದ್ರು
1: ಇಲ್ಲ ಸರ್. ಅದು ನಮಗೆ ವಯಸ್ಸಾಗೋದು ನೋಡಿ, ಅದು ದೇಹಕ್ಕೆ ಮಾತ್ರ,
0: ಖಂಡಿತ ಹೌದು,
1: ಮನಸ್ಸಿಗೆ ಆಗ್ಲೂ ವಯಸ್ಸಿಲ್ಲ.
0: ನನಗನ್ಸೇ ಇಲ್ಲ ಸರ್ ನಿವೃತ್ತಿ ಆಗಿದ್ದೀನಿ ಅಂತ. ನನಗನ್ಸ ಮೇಲೆ ನಾವು ಯಾವಾಗಲೂ ಕೂಡ ಆಶಾಜೀವಿಗಳಾಗ ನಿರಾಶಾಜೀವಿಗಳಾಗಬಾರ್ದು.
1: ಕರೆಕ್ಟ್, ಹೌದು
0: ಹೌದು. ಎಷ್ಟೋ ಜನರು ಬಿದ್ದೋಗ್ಬಿಟ್ಟಿದ್ದಾರೆ ನಿವೃತ್ತಿ ಆದ್ಮೇಲೆ, ಅದಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು
1: ಸರ್. ಇದುವರೆಗೆ ತುಂಬ ಕಾರ್ಯಕ್ಷೇತ್ರ ಎರಡರಲ್ಲೂ, ಒಂದು ಶಿಕ್ಷಕ ವೃತ್ತಿ, ಇನ್ನೊಂದು ಪ್ರವೃತ್ತಿಯಿಂದ ಸಂಗೀತ ಮತ್ತು ಭರತನಾಟ್ಯದಲ್ಲಿ ಕೂಡ ಭಾಳ ಆಸಕ್ತಿಯನ್ನು ಹೊಂದಿ ನಮಗೆ ಮಾತಿನ ಜೊತೆಗೆ ತಮ್ಮ ಅನುಭವದ ಜೊತೆಗೆ ಹಾಡಿ ಕೂಡ ನಮ್ಮ ಕೇಳುಗರಿಗೆ ಭಾಳ ಮನೋರಂಜನೆಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ, ಹಾಗೆಯೇ ನಮ್ಮ ಆಕಾಶವಾಣಿಯ ಪರವಾಗಿ ಕೂಡ ತಮಗೆ ತುಂಬ ಧನ್ಯವಾದಗಳು ಸರ್.
0: ಸರ್, ನಾನು ನಿಮಗೆ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಕೇಳುಗರಿಗೂ ಕೂಡ ಎಲ್ಲರಿಗೂ ಆ ಕಾವೇರಿ ಮಾತೆ ಒಳಿತನ ಮಾಡಲಿ ಅಂತೇಳಿ ಒಂದು ಮಂಗಳವನ್ನು ಹಾಡಿಬಿಟ್ಟು ಇಲ್ಲಿಗೆ ಮುಗಿಸ್ತೀನಿ.

0: ಸರ್, ಈಗ ನಮ್ಮ ಕೇಳುಗರು ತಮ್ಮ ಜೊತೆ ಮಾತಾಡಲಿಕ್ಕೆ ಮೊಬೈಲ್ ನಂಬರ್ ಏನಾದರೂ ಸಂಪರ್ಕಕ್ಕೆ ಅವರಿಗೆ ತಿಳಿಸ್ಬೋದಾ?
1: ಖಂಡಿತವಾಗಿ ತಿಳಿಸ್ಬೋದು ಸರ್.
0: ಏನು ತೊಂದರೆ ಇಲ್ಲ.
1: ಏನು ತೊಂದರೆ ಇಲ್ಲ.
0: ಈಗ ಎಷ್ಟು ಗಂಟೆಯಿಂದ
1: ಒಂದು
0: ತಮಗೆ ಕರೆ
1: ಸಂಜೆ
0: ಮಾಡ್ಬೋದು ಸರ್?
1: 4 ಗಂಟೆಯಿಂದ ಒಂದು 8-9 ಗಂಟೆವರೆಗೂ ಮಾಡಲಿ ಸರ್.
0: 4 ರಿಂದ 8
1: ನಾನು ಬೆಳಿಗ್ಗೆ ಅಲ್ಲಿ
0: 9
1: ತರಗತಿಗಳಿಗೆ ಹೋಗಿರ್ತೇನೆ.
0: ಹಾಂ
1: ಹಾಂ,
0: ಹಾಂ. ತಮ್ಮ ದೂರವಾಣಿ ಸಂಖ್ಯೆ
1: 9 4 5 7 5 7 2 4 7.
0: ಬಿ ಸಿ ಶಂಕರಯ್ಯ ಅವರ ಮೊಬೈಲ್ ಸಂಖ್ಯೆ 9 5 4 5 7 5 7 2 4 7. ನಮ್ಮ ಕೇಳುಗರು ಸಂಜೆ 4 ರಿಂದ 8 ಗಂಟೆ ಮಧ್ಯದಲ್ಲಿ ತಮ್ಮನ್ನು ಕರೆ ಮಾಡಿ ಮಾತಾಡ್ಬೋದು. ಇದುವರೆಗೆ ಕುಶಾಲನಗರದ ನಿವೃತ್ತ ಕನ್ನಡ ಶಿಕ್ಷಕರು ಹಾಗೂ ಸಂಗೀತ ಮತ್ತು ಭರತನಾಟ್ಯ ಕಲಾವಿದರೂ ಆಗಿರುವಂತಹ ಬಿ ಸಿ ಶಂಕರಯ್ಯ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳಿದಿರಿ. ಇದು ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮ.

0: ಇದುವರೆಗೆ ಹಿರಿಯ ಜೀವಗಳ ಭಾವ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
0: ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್.
1: ನೀ ತುಂಬಿದ ಕೊಡವಾಗಿರು.
0: ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.
1: ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆ 0827222285558. ಮೊದಲ ಕರೆ ಯಾರು ಇಲ್ಲಿಂದ ಮಾಡಿದಾರಂತ ನೋಡಕ್ಕೆ ಮುಂಚೆ ಒಂದು ಗೀತೆಯನ್ನ ಆಲಿಸೋಣ.

ನಿಮಗೊಂದು ನೇರವಾಗಿ ಒಂದು ಪ್ರಶ್ನೆ. ನಾವೀಗ ಎಲ್ಲ ಕಡೆಗೆ ಕೃಷಿ ಇರ್ಬೋದು ಅಥವಾ ಬೇರೆ ಕಡೆಗೆ ಹೋದಾಗ ಕೆ ವೈ ಸಿ ಮಾಡಿಸಿ ಅಂತ ಹೇಳ್ತಾರೆ, ಬ್ಯಾಂಕ್ ಇರ್ಬೋದು ಅಥವಾ ಕೃಷಿ ಇಲಾಖೆಯಲ್ಲಿ. ಈ ಕೆ ವೈ ಸಿ ಅಂದರೆ ಏನು? ಕೇಳಿದ್ರಲ್ಲ ಈಗ, ಆಧಾರನ್ನ ಕೆ ವೈ ಸಿ ಮಾಡಿಸಿ ಅಂತೇಳಿ. ಗೊತ್ತಿದೆಯಾ ಏನು ಅಂತ? ಅದೇ ಅಂದ್ರೆ ನೋ ಯುವರ್ ಕಸ್ಟಮರ್, ನಿಮ್ಮ ಯಾರೆಲ್ಲ ಕಸ್ಟಮರ್ ಇದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತ. ಅಂದ್ರೆ ಈಗ ಆಧಾರ್ನ ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೀವಿ ಕೆ ವೈ ಸಿ ಮಾಡಿಸಿ ಅಂದ್ರೆ, ಅದು ಅಥೆಂಟಿಕೇಟ್ ಇದ್ದಾರ ಅಥವಾ ಕೆಲವರು ಡೂಪ್ಲಿಕೇಟ್ ಮಾಡಿದ್ರೆ ಅಥವಾ ಅದೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಆ ಸಂದರ್ಭದಲ್ಲಿ ಅದು ಆಕ್ಟಿವ್ ಇದೆಯಾ ಅಂತ ನೋಡೋದಕ್ಕೆ ನೋ ಯುವರ್ ಕಸ್ಟಮರ್ ಪ್ರತಿ ಸಲ ಕೂಡ ಮಾಡ್ತಿರ್ತಾರೆ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು? ಹಾಂ ಹಾಂ ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡೋಕ್ಕೆ ಧನ್ಯವಾದಗಳು.

0: ಕೇಳುಗರೆ, ಇದರ ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದಾರೆ ನೋಡೋಣ. ನಮಸ್ತೆ,
1: ನಮಸ್ತೆ,
0: ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ.
1: ನಮಸ್ತೆ.
0: ಹಾ ಹೇಳಿ, ಯಾರು ಮಾತಾಡ್ತಿರೋದು?
1: ಅಬೂಬಕರ್.
0: ಅಬೂಬಕರ್ ಅವರೇ, ಹೇಗಿದ್ದೀರಿ? ಹೇಗೆ ನಿಮ್ಮ ಊರ ಕಡೆ ಎಲ್ಲ? ಈಗ ಮಳೆ ಎಲ್ಲ ಸರಿ ಆಯ್ತಾ? ಹೆಚ್ಚಾಯ್ತಾ? ಕಡಿಮೆನೆ ಆದ್ರು ನೇರವಾಗಿ ಸದ್ಯಕ್ಕೆ ಈಗ ಕೃಷಿಕರಿಗೆ ತೊಂದರೆ ಇಲ್ಲ, ಒಂದು ಸಾಧಾರಣ ಮಟ್ಟಿಗೆ ಮಳೆ ಆಗಿದೆ. ಆದರೆ ಇನ್ನು ಜಲ ಆಗುವಷ್ಟು ಆಗಿಲ್ಲ.

0: ಮುಂದಿನ ಕರೆ ಯಾರ್ದಂತ ನೋಡೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುಷ್ಪರಾಜ್ ಮಾತಾಡುದು ಸರ್, ಕಬ್ಗೋಡ್ಲು ಗ್ರಾಮ ಹೂಕಾಡು ಪೈಸಾಗಿಂದ ಸರ್.
0: ಪುಷ್ಪರಾಜ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವೆಲ್ಲ ಆಗಿದ್ದೀರಿ ಸರ್?
0: ಎಲ್ಲರೂ ಹುಷಾರಾಗಿದ್ದೇವೆ. ಹೇಗಿದ್ದೇವೆ ಊರ ಕಡೆ ಎಲ್ಲ?
1: ಬಿಟ್ಟು ಬಿಟ್ಟು ಮಳೆ ಬರ್ತಿದೆ ಸರ್.
0: ನಾಟಿ ಕೆಲಸ, ಗದ್ದೆ ಕೆಲಸ ಎಲ್ಲ ಶುರು ಆಗಿದೆಯಾ ನಿಮ್ಮ ಕಡೆ?
1: ಆಗಿದೆ ಸರ್.
0: ತೊಂದರೆ ಇಲ್ಲ ನೀರಿಗೆ?
1: ನೀರಿಗೆ ಅದೇ, ಮಳೆ ಕಡಿಮೆ ಅಲ್ಲ ಸರ್ ಈ ವರ್ಷ.
0: ಹೌದು. ಪುಷ್ಪರಾಜ್, ನಿಮಗೊಂದು ಪ್ರಶ್ನೆ.
1: ಓಕೆ ಸರ್.
0: ಇತ್ತೀಚೆಗೆ ಅಂದರೆ ಕೆಲವೇ ದಿನಗಳ ಹಿಂದೆ ಒಂದು ಖಾಸಗಿ ರಾಕೆಟ್ ಅನ್ನ ಉಡಾವಣೆ ಮಾಡಲಾಯಿತು, ಯಾವುದು ಅಂತ ಹೇಳ್ಬೋದಾ?
1: ಗೊತ್ತಾಗ್ತಾಯಿಲ್ಲ ಸರ್.
0: ಭಾರತದ ಮೊದಲ ಖಾಸಗಿ ರಾಕೆಟ್ ಇದನ್ನು ಉಡಾವಣೆ ಮಾಡಿ ಭಾರತ ಈ ಒಂದು ಖಾಸಗಿ ಸಂಸ್ಥೆಯೊಂದಿಗೆ ಆರ್ಬಿಟ್ ಮಾಡಿದಂಥ ಮೂರನೇ ದೇಶವಾಗಿ ಒಂದು ಸಾಧನೆಯನ್ನು ಮಾಡಿತು.
1: ನೆನಪಾಗ್ತಾಯಿಲ್ಲ ಸರ್.
0: ವಿಕ್ರಮ್ 1.
1: ಓಕೆ ಸರ್.
0: ಜುಲೈ 18 ಹೈದರಾಬಾದ್ ಮೂಲದ ಒಂದು ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದಂಥ ಈ ರಾಕೆಟನ್ನು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮೊದಲ ಬಾರಿಗೆ ಇದನ್ನು ಉಡಾವಣೆ ಮಾಡಲಾಯಿತು. ಇದರೊಂದಿಗೆ ಭಾರತ ಚೀನಾ ಮತ್ತು ಅಮೆರಿಕದ ನಂತರ ಖಾಸಗಿ ಸಂಸ್ಥೆಯೊಂದ ಜೊತೆಗೆ ರಾಕೆಟ್ ಉಡಾವಣೆ ಮಾಡಿದ ದೇಶ ಅನ್ನುವಂಥ ಹೆಗ್ಗಳಿಕೆಗೂ ಪಾತ್ರ ಆಗಿದೆ.
1: ಓಕೆ ಸರ್.
0: ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ಸರ್, ಬಾಣಲ್ಲೂ ನೀನೆ ಭುವಿಯಲ್ಲೂ ನೀನೆ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಚೆಲುವೆ ಬಾಣಲ್ಲೂ ನೀನೆ ಚೆಲುವೆ ಆಗಿದೆ ಸರ್.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಧನ್ಯವಾದಗಳು.
1: ನಮಸ್ತೆ.

ರಾಜಧಾನಿ ಮಡಿಕೇರಿ. ಸಮಯ ಈಗ 6:15. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಅಂತಾರಾಷ್ಟೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನ, 10:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತ ಚಂದ್ರಿಕೆ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಜಗದೀಶ್ ಬಿಎಂ, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ್ ನಾರಾಯಣ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಚೆಂಬೈ ವೈದ್ಯನಾಥ್ ಭಾಗವತರ್, ನಂತರ ಚಿತ್ತೂರ್ ಸುಬ್ರಹ್ಮಣ್ಯ ಪಿಳ್ಳೈ ಅವರ ಹಾಡುಗಾರಿಕೆ ಕೇಳುವಿರಿ, 10:30 ಗಾನ ಭಜಾನ, 11:00 ಗಾನ ಡಂಗೂರ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್, 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ, ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್, 11:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಅಟಲ್ ಪೆನ್ಷನ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ, 1:30 ಪ್ರಚಲಿತ, 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ, ಸಂಜೆ 4:00 ಕೊಡಗಿನ ಜಾನಪದ ಹಾಡುಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಕೊಡವ ಸಿರಿ ನಾಟಕ ಕಡೆಕ್ಕ ಎಂತಾಚಿ, ರಚನೆ ಕೋಟೆರ ಉದಯ್ ಪೂಣಚ್ಚ, ಪ್ರಸ್ತುತಿ ಪೊಂಬಳಚಕೂಟದ ಸದಸ್ಯರು, 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ, 6:10 ಜನಪದ ಸಂಗೀತ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆ ಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾ ವಿನಾಯಕ ಹೆಗಡೆ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ, 10:00 ಬೆಂಗಳೂರು ಕೇಂದ್ರದಿಂದ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:10:30. ಇನ್ನು ಮುಂದೆ ಜಾಹೀರಾತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
2: ಆಸ್ಪತ್ರೆ ವೆಚ್ಚಕ್ಕೆ ₹50,000 ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
7: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ ₹18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
13: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
17: ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591800.

0: 3656, Kalimada Sharath 876205092.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ?
7: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900091282
3: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
11: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
10: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
12: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ?
10: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
13: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
14: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
15: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
16: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
17: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
18: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
19: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ July 30 ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ

0: ಚಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
4: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
9: ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ರಿಂದ ಆಗಸ್ಟ್ 14 ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
11: ಜಾಹೀರಾತುಗಳು ಪ್ರಸಾರವಾದವು.

0: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
1: ಸೌಹಾರ್ದ ಸೌರವ.
0: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
1: ಸೌಹಾರ್ದ ಸೌರವ.

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು ಸೌಹಾರ್ದ ಸೌರಭದಲ್ಲಿ.
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
1: ಸೌಹಾರ್ದ ಸೌರಭ

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ, ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ.
1: ಕೆಳಗರೆ ಸಮಯ ಈಗ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟಿ ಗುರುರಾಜ್, ಓದುತ್ತಿರುವವರು ಶಾಂತಲಾ. ಪ್ರಿಯ ಶ್ರೋತೃಗಳೇ, ನಾವೆಲ್ಲ ಹೆಮ್ಮೆ ಪಡಬೇಕಾಗಿರೋ, ಗರ್ವ ಪಡಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಭಾರತೀಯ ಸಂಗೀತ ಬಾಹ್ಯಾಕಾಶದಲ್ಲೂ ರಿಂಗೆನಿಸ್ತಿದೆ ಅನ್ನೋದು. ಎಲ್ಲೆಲ್ಲೂ ಸಂಗೀತವೇ ಅಂತಾರಲ್ಲ ಹಂಗೆ, ಅಂದ್ರೆ ವಾಯೇಜರ್ ಗೋಲ್ಡ್ ರೆಕಾರ್ಡ್ ಡಿಸ್ಕ್ ನಲ್ಲಿ ನಮ್ಮ ಹಿಂದೂಸ್ತಾನಿ ಸಂಗೀತವಿದೆ. ವಾಯೇಜರ್ ಗೋಲ್ಡನ್ ರೆಕಾರ್ಡ್ ಡಿಸ್ಕ್ ಅಂದ್ರೆ 50 ವರ್ಷದ ಹಿಂದೆ ನಾಸಾ ವಿಶ್ವದ ವಿವಿಧ ದೇಶದ ಧ್ವನಿ ಮತ್ತು ಸಂಗೀತನ ಬಾಹ್ಯಾಕಾಶದಲ್ಲಿ ಕೂಡಿಟ್ಟ ಧ್ವನಿ ಮುದ್ರಿಕೆ. ಇದರ ಉದ್ದೇಶ ಅನ್ಯ ಗ್ರಹ ಜೀವಿಗೆ ಭೂಮಿಯ ಮೇಲಿನ ನಾಗರಿಕತೆ ಸಂದೇಶ ಕಳಿಸೋದು. ಅದರಲ್ಲಿ ನಮ್ಮ ದೇಶದ ಹಿಂದೂಸ್ತಾನಿ ಸಂಗೀತದ ದಿಗ್ಗಜ ಹಾಡುಗಾರ್ತಿಯಾಗಿದ್ದ ಕೇಸರಿ ಬಾಯಿ ಕರ್ಕೇಕರ್ ಅವರ ಹಾಡಿರೋ ಜಾತ್ ಕಹಾ ಹೂ ಹಾಡು ಇದೆ. ವಾಯೇಜರ್ 1-2 ನಲ್ಲಿರೋ ಡಿಸ್ಕ್ ನಲ್ಲಿ ಈ ಹಾಡಿದೆ. ಬಾಹ್ಯಾಕಾಶದಲ್ಲಿ ವಿಕಿರಣಗಳಿಂದ ಹಾನಿಯಾಗಬಾರದು ಅಂತ ಡಿಸ್ಕ್ಗೆ ಚಿನ್ನದ ಲೇಪ ಮಾಡಿಸಿದ್ದಾರಂತೆ. ಗೋಲ್ಡನ್ ರೆಕಾರ್ಡ್ ಪಟ್ಟಿಲಿ ಈ ಹಾಡು ಇರಲೇಬೇಕು ಅಂತ ಹಠ ಮಾಡಿ ಸೇರಿಸಿದ್ದು ಸಂಗೀತಜ್ಞ ರಾಬರ್ಟ್ ಇ ಬ್ರೌನ್. ಇದು 3.5 ನಿಮಿಷದ ಸಾಂಪ್ರದಾಯಿಕ ಬಂದಿಶ್. ರಾಗ ಭೈರವಿ, ತಾಳ ದೀಪ್ ಚಂದಿ. ಜೈಪುರ್ ಅತ್ರಾಲಿ ಘರಾನಾ ಶೈಲಿಯಲ್ಲಿದೆ ಈ ಹಾಡು. ಕೇಸರಿಬಾಯಿ ಅವರು ಎಮೋಷನ್ ತಂದು ಹಾಡಿದ್ದಾರೆ. ಇವರ ಗಂಟಲಿನಿಂದ ಹೊರಡುವ ತಾನ್ಗಳು ಮೈಮರೆಸುತ್ತವೆ. ಹಾಡು ಕೊನೆಯಾಗೋದು ಭೈರವಿಯಲ್ಲೇ. ಇದನ್ನು ಕೇಳ್ತಾ ಹೋದರೆ ಕಿವಿಗಳಿಗೆ ರಸದೌತಣ, ಮನಸ್ಸು ಸಂತೃಪ್ತ ನಿಲ್ದಾಣ. ನೌಕೆಯಲ್ಲಿ ತೂಕದ ಮಿತಿ ಇತ್ತಂತೆ, ಅದಕ್ಕೆ 3.5 ನಿಮಿಷಕ್ಕೆ ಹಾಡನ್ನ ಇಳಿಸಿ ಹಾಡಿದ್ದಾರೆ. ಆಕಾಶದಲ್ಲೂ ನಮ್ಮ ಹಿಂದೂಸ್ತಾನಿ ಸಂಗೀತ ಇದೆ ಅನ್ನೋದು ನಮಗೆಲ್ಲ ಮಹದಾನಂದ. ಇದು ತಿಳಿದಾಗ ಹೀಗೂ ಉಂಟೆ ಅಂತ ಆನಂದವೂ ಆಶ್ಚರ್ಯವೂ ಆಗುತ್ತೆ. ಎಲ್ಲರೂ ಸಿರ್ ಬಗ್ಗೆ ಮಾತಾಡ್ತಾ ಇದ್ರೆ ಗಿರ್ ದಟ್ಟಾರಣ್ಯದಲ್ಲಿ ಸದ್ದಿಲ್ಲದೆ ಈ ಕೆಲಸ ಆಗ್ತಾನೆ ಇರುತ್ತಂತೆ. ಸಿಂಹಗಳು, ಮೊಸಳೆಗಳು, ಹೈನಾಗಳು ಇರೋ ಜಾಗ ಇದು. ಕಾಡಲ್ಲಿ ಕಾಲಿಟ್ಟೋರು ಜೀವ ಅಂಗೈಯಲ್ಲಿರುತ್ತೆ. ಇಂತಿಪ್ಪ ಕಾಡಿನ ಮಧ್ಯದೊಳಗೆ ಬನೇಜ್ ಅನ್ನೋ ಒಂದು ಜಾಗ ಇದೆ. ಅಲ್ಲೊಂದು ಶಿವನ ದೇಗುಲ. ಅದು ಮಹಾಭಾರತದ ಕಾಲದಂತೆ. ಅದಕ್ಕೊಬ್ಬರು ಪೂಜಾರಿಗಳು, ಹೆಸರು ಮಹಂತ್ ಹರಿದಾಸ್ ಉದಾಸೀನ ಅಂತ. ಇವರ ವಿಶೇಷ ಅಂದ್ರೆ ದಟ್ಟ ಕಾಡಿನ ನಡುವೆ ಇದ್ರೂ ಚುನಾವಣೆಯನ್ನೇನು ತಪ್ಪಿಸಿಲ್ವಂತೆ ಈ ಪುಣ್ಯಾತ್ಮರು. ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ದಟ್ಟ ಅರಣ್ಯದ ಈ ಬನೇಜ್ನಲ್ಲಿ ಮಹಂತ್ ಹರಿದಾಸರ ಒಂದೇ ಒಂದು ಓಟುಗಾಗಿ ಮತ ಕೇಂದ್ರವೇ ಇಲ್ಲಿಗೆ ಬಂದು ಕೋರುತ್ತೆ. ಹಿಂದಿನ ದಿನವೇ 10 ಜನ ದಟ್ಟ ಕಾನೂನ ದಾಟಿ ಬಂದು ಇವರಿಂದ ಮತದಾನ ಮಾಡಿಸ್ಕೊಂಡು ಹಿಂತಿರುಗ್ತಾರಂತೆ. ಇಷ್ಟೇ ಅಲ್ಲ, ಇನ್ನು ಚೀನಾ ಗಡಿಯಲ್ಲಿ ಇರೋ ಮಾಲ್ಗೌನ ಸುಖೇಲ್ ತಯಾಂಗ್ ಅಂತ ಮಹಿಳೆ ಇದ್ದಾರೆ. ಈಕೆಯಿಂದ ಮತದಾನ ಮಾಡಿಸ್ಕೊಳ್ಳಕ್ಕೆ ಅಂತಲೇ 44 ಕಿಲೋಮೀಟರ್ ದೂರದಿಂದ ಕಡಿದಾದ ಪರ್ವತ ನದಿಗಳನ್ನು ದಾಟ್ಕೊಂಡು ಅಧಿಕಾರಿಗಳು ಬರ್ತಾರಂತೆ. ಇನ್ನು ಪಶ್ಚಿಮ ಬಂಗಾಳದ ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಹಿಂಗೆ ಹುಲಿಗೆ ಹೆದರದೆ ಮತ ಹಾಕ್ತಾರೆ. ಹಿಮಾಚಲ ಪ್ರದೇಶದ ತಾಶಿಗಾಂಗ್ನಲ್ಲಿ ಉಸಿರೋಡಕ್ಕೆ ಆಕ್ಸಿಜನ್ನೇ ಸಿಗದೆ ಕಷ್ಟ ಅಂತ ಕಡೆ ಅಂದ್ರೆ 15,556 ಅಡಿ ಎತ್ತರದ ಗುಡ್ಡದ ಮೇಲೆ ಮತದಾನ ಪ್ರಕ್ರಿಯೆ ನಡೆಸಿದಾಗಲೆಲ್ಲ ವಿಶ್ವವೇ ಬೆರಗಾಗುತ್ತೆ. ಇವೆಲ್ಲ ಕಾರಣಕ್ಕೆ ಸಿಗೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅನ್ಸುತ್ತೆ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಇದು ಕಾಣ ಸಿಗೋದು ನಮ್ ಬೆಂಗಳೂರಿನಲ್ಲಿ ಮಾತ್ರ. ಏನದು? ಹೌದು, ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ನಲ್ಲಿ ಒಂದು ಅಂಚೆ ಪೆಟ್ಟಿಗೆ ಇದೆ. ಇವತ್ತಿಗೂ ಇದನ್ನು ಜನ ಬಳಸ್ತಾ ಇದ್ರೆ. ಇದರ ವಯಸ್ಸು 150 ವರ್ಷ ದಾಟಿದೆ. ನಮ್ಮ ನಾಡಿನ, ದೇಶದ ಅತಿ ಪುರಾತನ ಅಂಚೆ ಪೆಟ್ಟಿಗೆ ಅಂದ್ರೆ ಇದೇನೆ. 19ನೇ ಶತಮಾನದಲ್ಲಿ ಆಗ ಬೆಂಗಳೂರಿನಲ್ಲಿದ್ದ ಬ್ರಿಟಿಷ್ ಸೈನಿಕರು ಇಂಗ್ಲೆಂಡ್ ನಲ್ಲಿದ್ದ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು ಯೋಗಕ್ಷೇಮ ವಿಚಾರಿಸಿಕೊಳ್ಳೋಕೆ ಈ ಪೆಟ್ಟಿಗೆ ಬಳಸ್ಕೊತಿದ್ರಂತೆ. ಈ ಪೆಟ್ಟಿಗೆ ಇಟ್ಟಿದ್ದು ಯಾವಾಗ ಅಂತ ಹುಡುಕ್ತಾ ಹೋದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸಿಗುತ್ತೆ. ಅದರ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರ ನೇರ ಅಖಾಡಕ್ಕೆ ಇಳಿತಲ್ಲ, ಅದರ ಕತೆ ಶುರುವಾಗುತ್ತೆ. ಆಗ ಅಂಚೆ ವ್ಯವಸ್ಥೆನ ಬಲಗೊಳಿಸಬೇಕು ಅಂತ ಮುಂದಾಯಿತು ಸರ್ಕಾರ. ಬ್ರಿಟನ್ನಿಂದ ಹಡಗಲ್ಲಿ ಬಂದ 100 ಪೋಸ್ಟ್ ಬಾಕ್ಸ್ಗಳಲ್ಲಿ ಇದು ಒಂದಂತೆ. ಈ ಪೋಸ್ಟ್ ಬಾಕ್ಸ್ ಮೇಲೆ ವಿಕ್ಟೋರಿಯಾ ರಾಣಿ ಲಾಂಛನ ಇದೆ. ಅಂದ್ರೆ ಆ ಕಾಲಕ್ಕೆ ಅದನ್ನೇ ಇದೆ ಅಂತ ಹೇಳಕ್ಕೆ ಸಾಕ್ಷಿ. ಸಿಲಿಂಡರಿನ ಮಾದರಿಯಲ್ಲಿರೋ ಈ ಪೋಸ್ಟ್ ಬಾಕ್ಸ್ ಕಾಸ್ಟ್ ಐರನ್ ನಲ್ಲಿ ತಯಾರು ಮಾಡ್ತಿದ್ರಂತೆ. ನೋಡೋಣ ಅಂದ್ರೆ ಬ್ರಿಟನ್ ನಲ್ಲೂ ಕೂಡ ಇಂಥದ್ದೇ ಒಂದು ಪೋಸ್ಟ್ ಬಾಕ್ಸ್ ಈಗಲೂ ಇಲ್ಲ. ಆದ್ರೆ ನಮ್ಮ ಡಾರ್ಜಿಲಿಂಗ್ ಶಿಮ್ಲಾದಲ್ಲಿ ಮಾತ್ರ ಇಂಥ ಪೋಸ್ಟ್ ಬಾಕ್ಸ್ಗಳಿವೆ. ಬೆಂಗಳೂರು ಮ್ಯೂಸಿಯಂ ರಸ್ತೆ ಅಂಚೆ ಕಚೇರಿಯಲ್ಲಿರೋ ಪೋಸ್ಟ್ ಬಾಕ್ಸ್ಗೂ 140 ವರ್ಷ ವಯಸ್ಸಂತೆ. ಎಲ್ಲವೂ ಈಗಲೂ ಪೋಸ್ಟ್ಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾ ಇದೆ. ಹಾ, ಇದರಂತೆ ಇತಿಹಾಸ ಕತೆ ಹೇಳೋ ಷಡ್ಜಾಕೃತಿಯ ಪೋಸ್ಟ್ ಬಾಕ್ಸ್ ನಮ್ಮ ಬೌರಿಂಗ್ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲೂ ಇದೆ. ಅದರ ಮೇಲೆ ಬ್ರಿಟಿಷ್ ರಾಜನ ಮನೆತನದ ಸಿಂಹ, ಕುದುರೆ, ಲಾಂಛನ ಇದೆ ಅಂತ ಹೇಳ್ತಾ ಈ ವಾರದ ರಸ ವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟಿ ಗುರುರಾಜ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಡಿಕೇರಿ.
1: ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
0: ಕೆಲವರೇ, ಸಮಯ ಈಗ 6:37 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡ 66% ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ

0: ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ ಆಗಸ್ಟ್ 15ರ ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು, ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು. ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದಡಿ ಒಟ್ಟು 5,54,32,000 ಹೆಚ್ಚು ಮತದಾರರ ಪೈಕಿ ಶೇಕಡಾ 99.89% ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ ಶೇಕಡಾ 66%ರಷ್ಟು ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 5,87,000 ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 9,81,000 ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000 ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,314 ಮತದಾರರ

0: ಹಾಕಿ 5,53,70,473 ಮತದಾರರಿಗೆ ಅಂದ್ರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಅಂದ್ರೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,81,41 ಫಾರ್ಮ್ಸ್ ಅನ್ನ ಡಿಜಿಟೈಸ್ ಮಾಡಲಾಗಿದೆ.
1: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು, ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2ರ ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು, ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟೀಯ ಹೆದ್ದಾರಿ 48ರಲ್ಲಿ ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು, ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು, ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು, ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 1ರಿಂದ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1,616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡ 66%ರಷ್ಟು ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50 ನಿಮಿಷಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ತಾರೀಖು ಕೊನೆಯ ದಿನ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಆಕಾಶವಾಣಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 2285558, STD code 08-2722. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD code 08-2722. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡುಗದ್ದೆ ಅವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಸ್ವಾಗತ.
2: ಧನ್ಯವಾದಗಳು ಸರ್.
1: ಈಗ ನಾವು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಬಗ್ಗೆ ಒಂದು ಜಾಹೀರಾತು ಕೇಳಿದ್ವಿ ಈಗ.
2: ಹಾಂ ಸರ್.
1: ಅದಕ್ಕಿನ್ನ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅಡಿಕೆ ಮತ್ತು ಕರಿಮೆಣಸು,
2: ಹೌದು,
1: ಅದಕ್ಕೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ ಕರೀತಾರೆ. ಮುಖ್ಯವಾಗಿ ಇದು ಈ ಹವಾಮಾನದ ಅಂಶಗಳ ಮೇಲೆ ಆಧಾರಿತ, ಅಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆಧಾರದ ಮೇಲೆ ಬರುತ್ತೆ. ಮಳೆ ಹೆಚ್ಚಾದ್ರೂ ನಷ್ಟ ಆಗ್ಬೋದು, ಮಳೆ ಕಡಿಮೆ ಆದರೂ ಕೂಡ ನಷ್ಟ ಆಗ್ಬೋದು. ಅಲ್ಲಿ ಏನು ಎಲ್ಲೆಲ್ಲಿ ಈ ವೃಷ್ಟಿಮಾಪಕಗಳು ಅಂತಾರೆ, ರೈನ್ ಗೇಜ್ ಎಲ್ಲೆಲ್ಲಿದ್ದಾವೆ, ಆ ಒಂದು ಪ್ರದೇಶದ ಒಂದು ಮಳೆ ಪ್ರಮಾಣವನ್ನು ಅವರು ನೋಡಿಕೊಂಡು ಅದರ ಆಧಾರದ ಮೇಲೆ ಈ ವಿಮೆಯನ್ನು ನೀಡ್ತಾರೆ, ನಷ್ಟ ಪರಿಹಾರವನ್ನು ನೀಡ್ತಾರೆ. ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಇದರ ಒಂದು ಅನುಷ್ಠಾನವನ್ನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗಿ ಮಾಡ್ತಾ ಇದೆ. ಜುಲೈ 31 ಕೊನೆಯ ದಿನ ಈ ಒಂದು ನೋಂದಣಿ ಮಾಡ್ಕೊಳ್ಳೋದಕ್ಕೆ. ಆದ್ದರಿಂದ ರೈತ ಬಾಂಧವರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲೂ ಈಗ ತೋಟಗಾರಿಕಾ ತಜ್ಞರು ಕೆಲವು ಕಡೆ ಇರ್ತಾರೆ, ಅಥವಾ ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು. ಹಾಗೆಯೇ ಸಮೀಪದ ಬ್ಯಾಂಕ್ಗಳು, ಅಲ್ಲಿಗೂ ಕೂಡ ಮಾಹಿತಿ ಹೋಗಿರುತ್ತೆ. ಅಲ್ಲಿ ಅವರು ಸಂಪರ್ಕಿಸಿ ಎಷ್ಟು ವಿಮಾ ಕಂತನ್ನು ಕಟ್ಟಬೇಕು ಅನ್ನೋದನ್ನು ತಿಳ್ಕೊಂಡು ಆಗ ಇದು ತಮ್ಮ ಕೆಲವೊಂದು ದಾಖಲೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಪಹಣಿ ಮುಖ್ಯವಾಗಿ ಕೇಳ್ತಾರೆ, ಆಧಾರ್ ಒಂದು ಪ್ರತಿ ಕೇಳ್ತಾರೆ, ಮತ್ತು ತಮ್ಮ ಈ ಬ್ಯಾಂಕ್ ಖಾತೆಯ ವಿವರಗಳು,
2: ಹೌದು,
1: ಇದೆಲ್ಲ ಕೇಳ್ತಾರೆ.
2: FIDನೂ
1: ಇರುತ್ತೆ, ಮತ್ತು ಎಷ್ಟು ಒಂದು ವಿಮಾ ಕಂತನ್ನು ಕಟ್ಟಬೇಕು ಅದನ್ನು ಅವರು ಕಟ್ಟಿದರೆ ಅದಕ್ಕೆ ನೋಂದಣಿ ಮಾಡ್ಕೋಬಹುದು.
2: ಅದಕ್ಕೆ ಹೆಕ್ಟೇರ್ಗೆ 6,000 ಚಿಲ್ಡ್ರೇನ ಬರುತ್ತೆ, ಅಂದರೆ ಎಕರೆಗೆ 2,600 ಹಾಗೆ. ಕಾಳುಮೆಣಸು ಹೆಕ್ಟೇರ್ಗೆ 2,600, ಅಂದರೆ ಎಕರೆಗೆ 950 ಚಿಲ್ಲರ ಹಾಗೆ
1: ಬರುತ್ತೆ. ಅದನ್ನ ಅವರು ಪಾವತಿ ಮಾಡಬೇಕಾಗತ್ತೆ, ಪಾವತಿ ಮಾಡಿ ಅದನ್ನ ಪ್ರಯೋಜನ ಪಡ್ಕೊಳ್ಳೋದು ಒಳ್ಳೆಯದು. ಈ ಒಂದು ವಿಷಯವನ್ನು ರೈತ ಬಾಂಧವರಿಗೆ ತಿಳಿಸೋಣ. ಇನ್ನು ಕೃಷಿ ಇಲಾಖೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದಿದೆ. ಇಲ್ಲಿ ಮುಖ್ಯವಾಗಿ ಭತ್ತ ಮತ್ತು ಮುಸ್ಕಿನ ಜೋಳ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ
3: ಹಲೋ
1: ನಮಸ್ಕಾರ.
3: ನಮಸ್ಕಾರ.
1: ತಾವು?
3: ನಾನು ತುಂಟಿಕೊಪ್ಪ ಹೋಗಿ ಆರ್ಮೇಲಿ ಗ್ರಾಮದ ಚೋಮಣಿ ಅಂತೇಳಿ ಮಾತಾಡ್ತಾ.
1: ಚೋಮಣಿ ಅವರೇ ಹೇಳಿ.
3: ಮಳೆ ಕಡಿಮೆ
1: ಆಗಿದೆ, ಇವತ್ತು ಹೇಗಿದೆ
3: ಸರ್? ಒಂದು ನಮಗೆ ಟೋಟಲ್ ಒಂದು 12-13 ಮಳೆ ಆಗಿದೆ ಅಷ್ಟೇ ಸರ್. ಕಳೆದ ವರ್ಷ ಒಂದು 32-33 ಇಂಚ್ ಮಳೆ ಮೇಲೆ ಆಗಿದೆ.
1: ಹೌದು, ಜಾಸ್ತಿ ಆಗಿತ್ತು.
3: ಈ ಸರಿ ಗದ್ದೆಗೆ ಬೀಜ ಹಾಕ್ಲಿಕ್ಕೆ ಮಳೆ ಆಗ್ತಾ ಇಲ್ಲ ಸರ್, ಎಂತ ಮಾಡೋದು?
1: ನೀವು ಭತ್ತನೂ ಬೆಳಿತೀರಾ ಚೋಮಣಿ ಅವರು?
3: ಹೌದು, ಬೆಳಿತೀನಿ ಸರ್.
1: ಇನ್ನೂ ಏನು ಮಾಡ್ಕೊಂಡಿಲ್ಲ ಈಗ?
3: ಇಲ್ಲ ಸರ್, ಮಾಡ್ಲಿಕ್ಕೆ ನೀರೇ ಇಲ್ಲ ಸರ್. ಯಾಕ್ ಮಾಡೋದೀಗ, ಏನ್ ಮಾಡೋದಿಲ್ಲ.
1: ಅದೇ ಈಗ ಏನಂದ್ರೆ ಕೆಲವರೆಲ್ಲ ಈಗ ನೀರು ಕಡಿಮೆ ಇರುವ

0: ಅಂತ ಸಂದರ್ಭದಲ್ಲಿ ಡ್ರಮ್ ಸೀಡರ್ ನಿಂದ
1: ಮಾಡ್ಲಿಕ್ಕೂ ಸಮೇತ ನೀರ್ ಬೇಕಲ್ಲ ಸರ್.
0: ಹೌದೌದು, ಗದ್ದೆ ತಯಾರು ಮಾಡ್ಕೋಬೇಕಲ್ಲ.
1: ಹೌದು,
0: ಗದ್ದೆ ತಯಾರು
1: ಡ್ರಮ್ ಸೀಡರ್ ಮಾಡ್ಲಿಕ್ಕೆ ನೀರು ಅಷ್ಟು ಬೇಕು ಅಂತಿಲ್ಲ, ಆದ್ರೂ ಕೆಸರು ಮಾಡ್ಬೇಕಲ್ಲ ಸರ್.
0: ಕೆಸರು ಮಾಡಿ ಮೊಳಕೆ ಬರ್ಸಿ ಕಾಳನ್ನ, ಭತ್ತದ ಕಾಳನ್ನ ನಾವು
1: ಮೊಳಕೆ ಬರ್ಸೋದು ಬೇಡ ಸರ್. ಅಷ್ಟು ಮೊಳಕೆ ಬರ್ಸೋದೇನು ಬೇಡ.
0: ಕುರು ಮೊಳಕೆ ಅಂತಾರೆ, ಅಷ್ಟಿದ್ರೆ ಸಾಕು.
1: ಹೌದು,
0: ಕುಡಿ ಮೊಳಕೆ ಅಂತಾರಲ್ಲ, ಅಷ್ಟಿದ್ರೆ ಸಾಕು.
1: ಹೌದು, ನಾನು ಈ ಆರ್ಗ್ಯಾನಿಕ್ ಆಯಿಲ್ ಇದೆ ಸರ್, ಅದನ್ನ ಮಿಕ್ಸ್ ಮಾಡಿ ಅದನ್ನ ಹಾಕಿದ್ರೆ ಆಗ್ತದೆ. ನನ್ನ ಲಾಸ್ಟ್ ಇಯರ್ ಅದೇ ತರ ಮಾಡಿದ್ದು.
0: ಯಾವ್ದು
1: ಇಲ್ಲಿ ಮಳೆ ಕಮ್ಮಿ ಆಗಿದ್ರಿಂದ ನಾನು ಡ್ರಮ್ ಸೀಡ್ ಮಾಡ್ಲಿಕ್ಕೂ ಅದನ್ನ ಯೂಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಯಾವ್ದಕ್ಕೂ ಮಳೆ ಇಲ್ಲ ಸರ್.
0: ಹೌದೌದೌದೌದೌದು. ಎಣ್ಣೆ ಏನಕ್ಕೆ ಬಳಸ್ತೀರ
1: ಸರ್?
0: ಅಲ್ಲ, ಆಯಿಲ್ ಬಳಸ್ತೀನಿ ಅಂತ ಹೇಳಿದ್ರಲ್ಲ.
1: ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಸರ್.
0: ಆರ್ಗ್ಯಾನಿಕ್ ಆಯಿಲ್ ಏನಕ್ಕೆ ಬಳಸ್ತೀರ, ಅದು ಯಾವ ಉದ್ದೇಶ?
1: ಅದು ನಾವು ಭತ್ತ ಹಾಕಿದ್ರೆ ಅದು ಮೊಳಕೆ ಬರದ್ರು ತಂದ್ರೆ ಸರ್, ಕೆಸರೊಳಗಿದ್ರು ಅದು ಹುಟ್ಟಿ ಬರ್ತದೆ. ಅದು ಏನ್ ಡ್ಯಾಮೇಜ್ ಆಗಿದೆ, ಒಂದೇ ಒಂದು ಭತ್ತ ಹಾಳಾಗೋದಿಲ್ಲ. ಅದಕ್ಕೆ ಆಯಿಲು ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಗಮ್ ಇದೆ ಅದು ಮಿಕ್ಸ್ ಮಾಡಿ ಹರಡ್ಬಿಡೋದು. ಬೀಜೋಪಚಾರ ಮಾಡಿ ಅದು ನೀರೆಲ್ಲ ಖಾಲಿ ಮಾಡ್ಬಿಟ್ಟು ತೆಗೆದು ನೆಲದಲ್ಲಿ ಹರಡ್ಬಿಡೋದು. ಹರಡಿದ ಮೇಲೆ ತೆಗೆದು ನಾವು ಏಕ ರೆಡಿ ಆಯ್ತು, ಆಗ ತೆಗೆದು ಹಚ್ಚಿದ್ರೆ ಆಯ್ತು. ನನಗೆ 70+ ನಾನು 16 ವರ್ಷದಿಂದ ಗದ್ದೆ ಮಾಡ್ತೀನಿ. ಈ ವರ್ಷ ಈ ತರ ಆಯ್ತು ಅಂದ್ರೆ ತುಂಬಾ ಒಂದು ಬೇಜಾರಾಗ್ತಿದೆ.
0: ಹೌದೌದು, ಇಲ್ಲ ನಾನು ಇಲ್ಲಿ ಆಳು 6 ವರ್ಷ
1: ಈಗ ಗದ್ದೆಗೆ ಸಗಣಿ ಎಲ್ಲ ಹಾಕಿ ಆಗಿದೆ.
0: ಇಲ್ಲ, ಈ ಸರಿ ಮಳೆ ಮೊದಲೇ ಕಡಿಮೆ ಆಗುತ್ತೆ ಅಂತಾನೆ ಮುನ್ಸೂಚನೆ ಕೊಟ್ಟಿದ್ರು.
1: ಹೌದು,
0: ಅದ್ರ ಪ್ರಕಾರನೇ ಜೂನ್ ನಲ್ಲಿ ಅಷ್ಟು ಮಳೆನೆ ಬರಲಿಲ್ಲ.
1: ಹೌದು,
0: ಈಗ ಜುಲೈನ ಈಗ
1: ಜುಲೈ
0: 4ನೇ ವಾರಕ್ಕೆ ನಾವು ಕಾಲಿಟ್ಟಿದೀವಿ ಈಗ. ಇಲ್ಲೂ ಕೂಡ ಬಿಟ್ಟು ಬರೋದು, ಬಿಸಿಲು ಬರೋದು ಮಧ್ಯೆ ಅಲ್ವಾ?
1: ಕೃಷಿ ಇಲಾಖೆಯಿಂದ ಭತ್ತನು ಬೇರೆ ಕೊಟ್ಟಿದ್ದಾರೆ ಸರ್, ಫ್ರೀ ಆಗಿ.
0: ಯಾವ ತಳಿ ಭತ್ತ ಕೊಟ್ಟಿದ್ದಾರೆ?
1: RNR ಅಂತ ಹೇಳಿ ಕೊಟ್ಟಿದ್ದಾರೆ ಸರ್.
0: RNR, ಅದನ್ನ
1: ಇಲ್ಲಿ ನಮ್ಮ ಅಕ್ಕಪಕ್ಕದ್ದು ಎಲ್ಲ ನಾನು ಕೊಡ್ತೀನಿ ಸರ್, ನನಗೆ ಗೊತ್ತಾಯ್ತು, ಎಲ್ಲರಿಗೂ ಕೊಡ್ತಿದ್ದೀನಿ.
0: ಎಲ್ಲರೂ ಈಗ ಮಳೆ ಬಂದು ಅದನ್ನ ತಯಾರು ಮಾಡಿ ಹಾಕ್ಬೇಕೀಗ.
1: ಇಲ್ಲ, ಕೆಲವರು ಕೆರೆ, ನನಗೂ ಕೆರೆ ಐತೆ ಸರ್, ಆದ್ರೆ ನೀರು ಸಾಲದಲ್ಲ. ಈ ಸರಿ ಮಳೆನೇ ಆಗಿಲ್ಲ ಸರ್.
0: ಹೌದೌದೌದು,
1: ಕೆರೆ ನೀರೆಲ್ಲ ನಾವು ತೋಟಕ್ಕೆ ಹೊಡೆದಿದ್ವಿ. ಕೆರೆ ನೀರು ತೋಟಕ್ಕೆ ಹೊಡೆದು ಈ ಸರಿ ಕೆರೆ ನೀರಲ್ಲಿ ಕೆರೆಲಿ ನೀರು ಕಮ್ಮಿ ಆಗಿ.
0: ಅದೊಂದು ಅಂದ್ರೆ ಭತ್ತ ಒಂದೇ ಬೆಳೆಯೋದು, ಚೋಮಣಿ ಅವರಿಂದ ಬೆಳೆ ಬೆಳೀತೀರ?
1: ಇಲ್ಲ, ನನ್ನ ಕಾಫಿ ಇದೆ ಸರ್, ಮೆಣಸು ಇದೆ, ಅಡಿಕೆ ಇದೆ, ಸ್ವಲ್ಪ
0: ಅಡಿಕೆನೂ ಇದೆ.
1: ಅಡಿಕೆನೂ ಇದೆ,
0: ಅಡಿಕೆನೂ
1: ಎಲ್ಲ ಹೊಸದು ಸರ್. ಅಡಿಕೆ ಮಾತ್ರ ಹೊಸದು, ಒಂದು ಗದ್ದೆ ಅಡ್ಲಿ ಬಿಟ್ಟಿದೆ, ಯಾಕೆ ಸುಮ್ಮನೆ ಅಡ್ಲಿ ಬಿಡೋ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ಅಂತ ಮಾಡಿದೀನಿ.
0: ಎಷ್ಟು ಗಿಡ ಇದಾವೆ ಅಡಿಕೆ?
1: ಅಡಿಕೆ ಒಂದು 100 ಗಿಡ ಸರ್.
0: 100
1: ಅಷ್ಟೇ? ಅಷ್ಟೇ,
0: 100 ಇದಾವ.
1: ಅದು ಚೆನ್ನಾಗಿ ಇಟ್ಟಿದ್ರಿ ಸರ್, ಅದು
0: ಚೆನ್ನಾಗಿ ಬರ್ತಾ ಇದೆ.
1: ಹೌದು,
0: ಯಾವ ತಳಿ ಅದು?
1: ಅದು ತೀರ್ಥಳ್ಳಿ ತಳಿ ಸರ್.
0: ತೀರ್ಥಳ್ಳಿ ಲೋಕಲ್ ಅಂತಾರಲ್ಲ.
1: ಹೌದು ಹೌದು.
0: ಎಷ್ಟು
1: ಅಗಸಿ, ಅದಕ್ಕೆ ಸಗಣಿ ಗೊಬ್ಬರ ಹಾಕಿ ಬಿಟ್ಟಿದ್ದೀನಿ.
0: ಸರಿ, ಇನ್ನು
1: ಚರಂಡಿ ತೆಗ್ದೀನಿ.
0: ಎಷ್ಟು ವರ್ಷದ ಗಿಡಗಳು ಅವು?
1: ಅದೊಂದು 5 ವರ್ಷ ಆಗಿದ್ವು ಸರ್.
0: 5 ವರ್ಷ? ಇನ್ನೊಂದು 2-3 ವರ್ಷ ಬೇಕಾ ಫಸಲು ಬರ್ಬೇಕಾದ್ರೆ? ಹಲೋ
1: ಸರ್,
0: ಇನ್ನು ಅಡಿಕೆ ಫಸಲು ಬರ್ಬೇಕು ಅಂದ್ರೆ ಇನ್ನು ಒಂದ್ 2-3 ವರ್ಷ ಬೇಕಾಗತ್ತಾ?
1: ಇಲ್ಲ ಸರ್, ಬರೋ ವರ್ಷಕ್ಕೆಲ್ಲ ಫುಲ್ ಕವರ್ ಆಗ್ಬಹುದು ಆಗ್ತದೆ. ಯಾವ್ದು ನಮ್ಮ ಕೈಲಿ ಸರ್, ನಾವು ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ಬೇಗ ಬರುತ್ತೆ. ಬೇಸಿಗೆ ಒಳ್ಳೆ ನೀರು ಕೊಡ್ಬೇಕು.
0: ಹೌದು, ಬೇಸಿಗೆಯಲ್ಲಿ ನೀರು ಬೇಕಾಗುತ್ತೆ. ಅಡಿಕೆ ಅಂದ್ರೆ ನೀರು ಇರ್ಲೇಬೇಕು,
1: ನೀರು ಬೇಕೇ ಬೇಕು,
0: ಇಲ್ಲಾಂದ್ರೆ ಒಣಗೋಗ್ಬಿಡುತ್ತದು.
1: ಹೌದು,
0: ಬಹಳ ಮತ್ತೆ ಇಳುವರಿ ಕಡಿಮೆ ಆಗೋದು, ಕಾಯಿ ಉದುರೋದು,
1: ಹೌದು,
0: ಬೇರೆ ಬೇರೆ ಸಮಸ್ಯೆಗಳೆಲ್ಲ ಬರುತ್ತೆ. ನೀರು ಇರ್ಲೇಬೇಕು ಅಡಿಕೆಗೆ. ಇಲ್ಲಿಗೆಲ್ಲ
1: ಹಸುಗಳು ಇದಾವೆ ಸರ್.
0: ಹಸುಗಳು ಇದೆಯಾ?
1: ಸುಮಾರು ಇತ್ತು ಸರ್, ಈಗ ನೋಡ್ಲಿಕ್ಕೆ ಕಷ್ಟ ಇದೆ ಸ್ವಲ್ಪ, ಮಾಡಿದೆ ಸರ್, ಇದು 2 ಹಸು ಇದೆ ಅಷ್ಟೇ.
0: ನಿಮ್ಮ ಕೃಷಿಗೆ ಬೇಕಾದ ಗೊಬ್ಬರ ಎಲ್ಲ ಸಿಗುತ್ತೆ?
1: ಹೌದು ಸರ್, ಈಗ ನನಗೆ 2 ಜಾಗದಲ್ಲಿ ತೋಟ ಇದೆ ಸರ್. 1 ವರ್ಷ ಒಂದ್ ಜಾಗದಲ್ಲಿ ಹಾಕ್ತೀನಿ, ಇನ್ನೊಂದ್ ವರ್ಷ ಇನ್ನೊಂದ್ ಜಾಗದಲ್ಲಿ ಹಾಕ್ತೀನಿ.
0: ಒಟ್ಟಿಗೆ ಬಳಸ್ತಾ ಇದೀರ ಸಾವಯವ ಗೊಬ್ಬರ?
1: ಹೌದೌದು ಹೌದು ಸರ್.
0: ಸಾವಯವ ಗೊಬ್ಬರ
1: ಬೇಸಿಗೆಯಲ್ಲಿ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ, ಮತ್ತೆ ಅಪ್ಲೈ ಮಾಡ್ಲಿಕ್ಕೆ ಒಂದು 15 ದಿವಸ ಒಂದ್ ತಿಂಗಳು ಇರುವಾಗ ಟ್ರೈ ಕೊಡ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ ಸರ್. ಮತ್ತೆ JCB ಟಾಚಿ ಟಾಚಿ JCB ಏನಾದ್ರು ಬಂದ್ರೆ ಅದನ್ನ ಎಲ್ಲ ಎಳಸಿ ಎಲ್ಲ ಮಿಕ್ಸ್ ಮಾಡಿ ಪುನಃ ಗುಡ್ಡ ಮಾಡಿಬಿಡ್ತೀನಿ ಸರ್. ಅದೆಲ್ಲ ಉಡಿ ಉಡಿ ಆಗುತ್ತೆ, ಹಾಕ್ಲಿಕ್ಕೆ ಸುಲಭ ಆಗ್ತದೆ ಸರ್. ಒಳ್ಳೆ ಮೆಣಸು ಬಿಡಕ್ಕೆ ಹಾಕ್ತೀನಿ ಸರ್, ಕಾಫಿಗೆ ಹಾಕ್ತೀನಿ.
0: ಕಾಫಿ ಚೆನ್ನಾಗಿದೆಯಾ?
1: ಪರವಾಗಿಲ್ಲ ಸರ್. ಈ ವರ್ಷ ಸ್ವಲ್ಪ

0: ಸುತ್ತಲು ಜಾಸ್ತಿ ಆಗಿ ಸ್ವಲ್ಪ ಎಲ್ಲ ಕರ್ದೋಯ್ ಸರ್.
1: ನಿಮ್ದು ಶುಂಠಿಕೊಪ್ಪ ಸುತ್ತಮುತ್ತ ಸ್ವಲ್ಪ ಅರೇಬಿಕಾ ಜಾಸ್ತಿ ಅಲ್ಲ
0: ಇದೆ ಸರ್, ಎರಡೂ ಇದೆ,
1: ಅರೇಬಿಕಾ ಮತ್ತೆ ರೋಬಸ್ಟಾ.
0: ಹೌದು
1: ನಿಮ್ದು ಎರಡೂ ಇದೆಯಾ?
0: ಎರಡೂ ಇದೆ ಸರ್,
1: ಎರಡೂ ಇದೆ. ಯಾವುದು ಚೆನ್ನಾಗಿ ಅನ್ಸುತ್ತೆ ನಿಮಗೆ ಈ ಮಳೆ ಸ್ವಲ್ಪ ಕಡಿಮೆ ಆದಾಗ?
0: ಮಳೆ ಕಮ್ಮಿ ಆದಾಗ ಇದಕ್ಕೆ ಅರಬಿಕಾಗೆ ಸ್ವಲ್ಪ ಮಳೆ ಕಮ್ಮಿ ಆದ್ರೂ ತೊಂದರೆ ಇಲ್ಲ ಸರ್.
1: ಹೌದು ಹೌದು ಹೌದು ಹೌದು. ರೋಬಸ್ಟಾಕ್ಕೆ ಬೇಕೇ ಬೇಕಲ್ವಾ
0: ಸರ್?
1: ರೋಬಸ್ಟಾಕ್ಕೆ ನೀರಿನ ಕೊರತೆ ತಡ್ಕೊಳ್ಳಕ್ಕಾಗಲ್ಲ. ಈಗ ಕಾಫಿ ಚೆನ್ನಾಗಿ ಹಿಡಿದಿದೆ.
0: ಕಾಫಿ ಅಂದ್ರೆ ನಾವು ಬಾದಾಮ್ ಟೈಮ್ ನೀರು ಹೊಡ್ತಲ್ಲ ಸರ್, ಅಲ್ಲಿಂದ ಸಖತ್ತು ಬಿಸಿಲಾಯ್ತು ಸರ್.
1: ಹೌದು ಹೌದು ಹೌದು ಹೌದು,
0: ಬಿಸಿಲು ತುಂಬಾ ಆಗ್ಬಿಟ್ಟು ಸ್ವಲ್ಪ ಹೂವೆಲ್ಲ ಸ್ವಲ್ಪ ಇದಾಗ್ಬಿಡ್ತ ಸರ್.
1: ಹೂವೆಲ್ಲ ಬಾಡ ಹೋಯ್ತಾ?
0: ಹೂವು ಸ್ವಲ್ಪ ಕರೆದೋಯ್ತು, ಬೆಂದೋಯ್ತು ಹೂವು.
1: ಬೆಂದು ಒಂಥರ ಎಲ್ಲ ಕಂದು ಬಣ್ಣಕ್ಕೆ ತಿರುಗ್ಬಿಡುತ್ತಲ್ವಾ?
0: ಹೌದು.
1: ಕಾಳುಮೆಣಸು ಈಗ ಕೊತ್ತುಗಳೆಲ್ಲ ಚೆನ್ನಾಗಿದಾವ?
0: ಈಗ ಈಗ ಬರ್ತಿದೆ ಸರ್,
1: ಈಗ ಬರ್ತಾ ಇದೆ,
0: ಈಗ ಬರ್ತಾ ಇದೆ.
1: ಸಡನ್ ಮಳೆ ಆಶ್ರಯದಲ್ಲಿ ಅಂದ್ರೆ, ಮಳೆ ಆಶ್ರಯದಲ್ಲಿ ಅಂದ್ರೆ ಜೂನ್ ನಲ್ಲಿ ಬರುತ್ತಲ್ವಾ?
0: ಹೌದು
1: ಸರಿ. ಇನ್ನು ಬಹಳ ತಡ
0: ಆಗಿದೆ ಸರ್, ಏಪ್ರಿಲ್ ಮೇಲೆ ಮಳೆನೇ ಆಗ್ಲಿಲ್ಲ ಸರ್.
1: ಹೌದು ಹೌದು ಹೌದು ಹೌದು. ಅದೇ ಈಗ ಸ್ವಲ್ಪ ಮಳೆ ಏರುಪೇರು ಇದ್ದೇ ಇದೆ, ಸ್ವಲ್ಪ ತೇವಾಂಶದ ಸಂರಕ್ಷಣೆ. ಹೌದು ಹೌದು, ಏನು ಆಗುತ್ತೆ ಅನ್ನೋದೇ ಹೇಳೋದು.
0: ಗದ್ದೆ ಇಟ್ಟವರಿಗೆ ಗದ್ದೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಸರ್.
1: ಹೌದು ಹೌದು ಹೌದು,
0: ದನಗಳು ಉಳ್ಳು ಬೇಕು, ನಮಗೆ ಊಟಕ್ಕೂ ಬೇಕಲ್ಲ ಸರ್.
1: ಹೌದು ಹೌದು ಹೌದು ಹೌದು.
0: ನಾನು ಸುಮಾರು ತರದ ಭತ್ತ ಎಲ್ಲ ಮಾಡಿದೀನಿ ಸರ್.
1: ಭತ್ತ ಎಲ್ಲ ಬೇರೆ ಬೇರೆ ಎಲ್ಲ ಮಾಡಿದಿರ ನೀವು?
0: ವರ್ಷ ವರ್ಷ ಚೇಂಜ್ ಮಾಡ್ತೀನಿ, ಒಂದೊಂದು ವರ್ಷ ಎರಡೆರಡು ವರ್ಷ ಮಾಡ್ತೀನಿ ಒಂದೊಂದು ಭತ್ತನ. ಲಾಸ್ಟ್ ಇಯರ್ ಸಿದ್ಧ ಸಣ್ಣ ಅಂತ ಮಾಡಿದೆ, ಅದಕ್ಕೆ ಮೊದಲು ಮೀನಾಕ್ಷಿ ಮಾಡಿದೀನಿ ಸರ್, ಹಾಗೆ ಚೇಂಜ್ ಮಾಡ್ತಾ ಇರ್ತೀನಿ.
1: ಈ ಸರಿ ಆರ್ ಎನ್ ಆರ್ ಮಾಡ್ಬೇಕು ಅಂತ?
0: ಈ ಸರಿ ಆರ್ ಎನ್ ಆರ್ ಇವರು ಕೃಷಿಯಲ್ಲಿ ಫೋನ್ ಮಾಡಿದ್ರು, ಅವ್ರ ಸಂಪರ್ಕ ಚೆನ್ನಾಗಿದೆ ಇಟ್ಟುಕೊಂಡಿದ್ದೀನಿ ನಾನು. ಹಾಗೆ ಅವ್ರು ಫೋನ್ ಮಾಡಿದ್ರು, ಇದು ಚೌಮಿಣಿ ಅವರೇ ಇಂತ ಭತ್ತ ಇದೆ ಬಂದ್ ತಗೊಂಡೋಗಿ ಅಂತ. ಹಾಗೆ ನಾನು ತಂದೆ ಬಾಕಿ ಪಕ್ಕದ ಎಲ್ಲ ಹೇಳಿದೆ.
1: ಸರಿ ಚೌಮಿಣಿ ಅವರೇ, ತುಂಬಾ ಸಂತೋಷ ಇವತ್ತು ಕರೆ ಮಾಡಿ ನಿಮ್ಮ ಅನುಭವ ಹಂಚ್ಕೊಂಡ್ರಿ. ಈಗ ಒಂದು ಪ್ರಶ್ನೆ, ನೀವು ಅರೇಬಿಕಾ ಸ್ವಲ್ಪ ತೇವಾಂಶದ ಕೊರತೆ ಆದ್ರೂ ಕೂಡ ತಡ್ಕೊಳ್ಳುತ್ತೆ ಅಂತ ಹೇಳಿದ್ರಿ,
0: ಹೌದು,
1: ಏನ್ ಕಾರಣ ಇರ್ಬೋದು ಅಂತೀರಾ?
0: ತೇವಾಂಶ ಕೊರತೆ ಇದ್ರೂ ಸಮೇತ ತಡ್ಕೊಳ್ತ ಅಂತ ಹೇಳಿದ್ರೆ, ಬೇರು ಸ್ವಲ್ಪ ಆಳ ಊರಿದಲ್ಲ ತಾಯಿ ಬೇರು.
1: ನಿಜ ನಿಜ, ಸರಿಯಾದ ಉತ್ತರ ಕೊಟ್ರಿ ನೋಡಿ ಚೌಮಣಿ ಅವ್ರು. ನಿಮ್ಮ ಅನುಭವದ ಆಧಾರದ ಮೇಲೆ ಅರೇಬಿಕಾದ್ದು ಬೇರು ಸ್ವಲ್ಪ ಆಳಕ್ಕಿರುತ್ತೆ, ಹಾಗಾಗಿ ಅದು ತೇವಾಂಶದ ಕೊರತೆಯನ್ನು ಕೂಡ ತಡೆದುಕೊಳ್ಳುವಂತ ಒಂದು ಶಕ್ತಿ ಇರುತ್ತೆ ಅಂತ ಅಲ್ವಾ? ಸರಿ ಚೌಮಣಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ
0: ಭಾಗವಹಿಸಿ ಕಜ್ಜಿ ಕಜ್ಜಿ ಬಂದ್ಬಿಡ್ತದೆ ಸರ್ ಲಾಸ್ಟ್ ಇಯರ್, ಈ ಸರಿ ಆಗ್ತಾ ಇದೆ. ಏನ್ ಸರ್ ಸೊಲ್ಯೂಷನ್ ಸರ್ ಅದಕ್ಕೆ?
1: ಅಂದ್ರೆ ಕಜ್ಜಿ ಅಂತಂದ್ರೆ ಬಿಳಿ ಇದು ಬರುತ್ತಾ?
0: ಬಿಳಿ ಬಿಳಿ ಒಂಥರ
1: ಬಿಳಿ ಬಿಳಿ ಅಂತ ಅಂದ್ರೆ ಅದು ಒಂದು ಬಿಳಿ ಹಿಟ್ಟಿನ ತೆಗಣೆ ಅಂತಾರೆ. ಅದು ಸ್ವಲ್ಪ ಅದಕ್ಕೆ ಸಿಂಪರಣೆ ಮಾಡೋದಕ್ಕಿಂತ ಸ್ವಲ್ಪ ಏನಾದರೂ ಈ ಬೇವಿನ ಎಣ್ಣೆ ಅಂತಾರೆ ಹೊಡೆದಿದೆ, ಬೇವಿನ ಎಣ್ಣೆನ ಸ್ವಲ್ಪ ಸೋಪು ಹಾಕ್ಬಿಟ್ಟು ಅದಕ್ಕೆ ಇದು ಮೈ ಸಾಬೂನಿಗೆ ಬಳಸ್ತೀವಲ್ಲ, ಅದನ್ನು ಸ್ವಲ್ಪ ಸಾಬೂನು ಸ್ವಲ್ಪ ಕರಗಿಸ್ಕೊಂಡು ಎಣ್ಣೆ ಜೊತೆಗೆ ಸ್ವಲ್ಪ ಮಿಶ್ರ ಮಾಡ್ಕೊಂಡು ಒಂದು ಲೀಟ್ರ್ ನೀರಿಗೆ ಒಂದು 5 ml ಬೇವಿನ ಎಣ್ಣೆ ಸ್ವಲ್ಪ ಸೋಪಿನ ದ್ರಾವಣ ಹಾಕೊಂಡು ಅಂದರೆ ಚೆನ್ನಾಗಿ ಅದು ಮಿಶ್ರ ಆಗುತ್ತೆ, ಅದನ್ನ ಸಿಂಪರಣೆ ಮಾಡಿ. ಅದು ಅದೇ ಅದೇ ಬಿಳಿ ಹಿಟ್ಟಿನ ತೆಗಣೆ ಅಂತ ಈ ಕಾಫಿ ಕಾಫಿಗೂ ಅಲ್ಲ ಚೌಮಣಿ ಅವರೇ, ಕಾಫಿಗೂ ಬರುತ್ತೆ ಅದು, ಬೇರಿಗೆಲ್ಲ ಬರುತ್ತೆ, ಈ ಕರಿಮೆಣಸಿನಲ್ಲೂ ಕೂಡ ಬರುತ್ತೆ ಅದು ಬೇರಿಗೆ. ಆ ಬಿಳಿ ಹಿಟ್ಟಿನ ಅದೇ ಪಪ್ಪಾಯಿದಲ್ಲೂ ಬಿಳಿ ಬಿಳಿಗಿರುತ್ತಲ್ಲ?
0: ಹೌದು.
1: ಅಂದ್ರೆ ಈ ಸರಿ
0: ಕಪ್ಪು ಇರುತ್ತೆ ಸರ್, ಅದು ಎಲ್ಲಿ ಡಾಟ್ಸ್ ಬಂತ ಅಲ್ಲೆಲ್ಲ ಕೊಳ್ತೋಗ್ತದೆ.
1: ಅಂದ್ರೆ ಅದು ಒಂಥರ ಹತ್ತಿ ರೀತಿ ಇರುತ್ತಲ್ವಾ? ಅದೇ ಅದು ನೋಡೋದಕ್ಕೆ ಒಂದೇ ಕಡೆ ಇರುತ್ತೆ ಅದು ಉಳನೆ, ಅದು ಇರುವೆಗಳು ಇರುತ್ತವ?
0: ಇರೋದಿಲ್ಲ ಸರ್.
1: ಅಲ್ಲ ಇರುವೆಗಳು ಏನ್ ಮಾಡ್ತವೆ, ಅದು ಒಂದ್ ರೀತಿ ಸಿಹಿ ಪದಾರ್ಥ ಸ್ರವಿಸುತ್ತೆ, ಅವು ಒಂದು ಇರುವೆಗಳು ಒಂದ್ ಕಡೆಯಿಂದ ಒಂದ್ ಕಡೆ ತೆಗೆದುಕೊಂಡು ಹೋಗ್ತಾ ಇರ್ತಾವ. ಅದೇ ನನಗೆ ತಿಳಿದ ಮಟ್ಟಿಗೆ ಪಪ್ಪಾಯಕ್ಕೆ ಜಾಸ್ತಿ ಆದ್ರೆ ಹಾವಳಿ ಬಿಳಿ ಹಿಟ್ಟಿನ

0: ಎಣ್ಣೆ ಅಂತಾರೆ ಅದು, ಬೂಸ್ಟ್ ಅಂದ್ರೆ ಇದು
1: ನೋಡಕ್
0: ಬೂಸ್ಟ್ ಕಾಣುತ್ತೆ.
1: ತಿನ್ಲಿಕ್ಕೆ ಸ್ವಲ್ಪ ಬಾಳೆಲ್ಲ ಹಾಕಿದೆ, ನಾಲ್ಕೈದು ವೆರೈಟಿ ಅದು. ಅದಕ್ಕೂ ಅಷ್ಟೇ, ನಾನು ಎಲ್ಲ ಆರ್ಗ್ಯಾನಿಕ್ ಸರ್.
0: ಸಾವಯವ
1: ಆರ್ಗ್ಯಾನಿಕ್, ಬೇಸಿಗೆ ಒಳ್ಳೆ ನೀರು ಕೊಡೋದು.
0: ಹೌದು,
1: ಅದು ಆನೆಗಳದ್ದು ಭಾರಿ ಉಪದ್ರ ಸರ್ ನಮ್ಮಲ್ಲಿ. ಅದಕ್ಕೆ ಮನೆ ಹತ್ತಿರನೇ ಬೇರೆ ಸೈಡ್ ಅಲ್ಲಿ ಹಾಕೊಂಡಿದ್ದೆ ಸರ್. ಆದ್ರೆ ಅಕ್ಕಪಕ್ಕದಲ್ಲೆಲ್ಲ ಕೊಡೋದು. ಮತ್ತೆ ತೆಂಗಿನಕಾಯಿ ಹಾಕಿದ್ನಿ ಸರ್, ಹತ್ತೆರಡು ಗಿಡ ಇದೆ ನನಗೆ ಯೂಸ್ ಮಾಡ್ಕೊಂಡು. ಬಾಕಿ ಬಿಟ್ಟಿದ್ರೆ ನೆಂಟರಷ್ಟು ಅಕ್ಕಪಕ್ಕದಲ್ಲ ಕೊಡ್ತೀನಿ ಸರ್.
0: ಸರಿ,
1: ಎಣ್ಣೆ ಮಾಡ್ಕೊಳ್ತೀನಿ.
0: ಸರಿ ಚೋಮಣಿ ಅವರೇ, ಈ ಸರಿ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ದಿನ ಆದ್ಮೇಲೆ ಮಾತಾಡಿ ನಿಮ್ಮ ಎಲ್ಲ ಅನಿಸಿಕೆ ಹಂಚಿಕೊಂಡಿರ ಧನ್ಯವಾದಗಳು. ಕಡಿತ ಉಂಟಾಗಿದೆ ಕರೆಯಲ್ಲಿ, ಇನ್ನು ಮಾತಾಡಬೇಕು ಅಂತ ಇದ್ರು ಅನ್ಸುತ್ತೆ. ಕಡಿತ ಉಂಟಾಗಿದೆ. ಈಗ ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ದೂರವಾಣಿ ಕರೆ ಇದ್ದಂಗೆ ಕಾಣುತ್ತೆ. ಸಗಳನ್ನ ಹಲೋ ಹಲೋ ನಮಸ್ಕಾರ. ರಘು ಅವ್ರ ಹೇಳಿ. ಹಲೋ,
2: ಅವ್ರಿಗೆ ಸಿಕ್ಕಿದ್ರೆ ಒಳ್ಳೆ ಆಯ್ತು.
0: ರಘು ಅವ್ರು ಹೇಗಿದೆ ಮಳೆ?
2: ಅವಕಾಶ ಬೇಕಲ್ಲ.
0: ಹೌದೌದು, ಕರೆಕ್ಟ್. ಒಬ್ಬರೇ
2: ಹೇಳ್ತಾರೆ ಏನಪ್ಪ ಪರ್ಮನೆಂಟ್.
0: ಹೌದೌದು, ಹೇಗಿದೆ ಮಳೆ ಚಾರಮಾಣೆ ಕಡೆ?
2: ಪರವಾಗಿಲ್ಲ ಸರ್, ಇವತ್ತು ಟೋಟಲ್ 42 inches ಆಯ್ತು ನಮಗೆ.
0: ಓ, ಒಳ್ಳೆ ಮಳೆ ಹೊಡೆದಿದ್ಯಲ್ಲ ಇವತ್ತು.
2: ಪರವಾಗಿಲ್ಲ. ನಾನು
0: ಅಂದ್ರೆ ನಿಮ್ಮ ಎಲ್ಲ ಕಾಫಿ ಏಲಕ್ಕಿ ಎಲ್ಲ ಅದಕ್ಕೆ ಚೆನ್ನಾಗಿದೆ.
2: ಓ, ಈಗ ಸ್ವಲ್ಪ ನಮಗೆ ಮಕದಲ್ಲಿ ಸ್ವಲ್ಪ ಗೆಲುವು ಇದೆ ಈಗ.
0: ಎಷ್ಟು ವರ್ಷದವು ಈಗ ಏಲಕ್ಕಿ ಗಿಡಗಳು?
2: ಏನು ಸರ್?
0: ಏಲಕ್ಕಿ ಗಿಡಗಳು ಹಾಕಿ ಎಷ್ಟು ತಿಂಗಳಾಯ್ತು ಅದು?
2: ಈ ಸರ್ ಇದು ಹಾಕಿ 1.5 ತಿಂಗಳಾಯ್ತು. ಲಾಸ್ಟ್ ಇಯರ್ 1 year ಇದೆ, 3 years ಇದೆ. ಎವ್ರಿ ಇಯರ್ ನಾನು 100 ಗಿಡ ಹಾಕ್ತಾ ಇದ್ದೀನಿ.
0: 3 ವರ್ಷದ್ದು ಅಂದ್ರೆ ಈ ಸರಿ ಫಸಲು ನಿರೀಕ್ಷೆ ಮಾಡ್ತೀರಾ?
2: ಆಲ್ರೆಡಿ ಈಗ 2 ಸರಿ ಹಣ್ಣು ಕುಯ್ದಾಯ್ತು ನಂದು.
0: ಓಹೋ, ಈ ಬೇಗ ಬಂದಿದೆಯಲ್ಲ ಸ್ವಲ್ಪ.
2: ಅದು ನಾನು ಸರ್ ನೀರು ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದೀನಿ ಅಲ್ಲ.
0: ಅಲ್ಲ, ಯಾವಾಗ್ಲೂ ಆಗಸ್ಟ್ ತಿಂಗಳಲ್ಲೇ ಪ್ರಾರಂಭ ಆಗೋದು.
2: ಅದೇ
0: ಈ ಸರಿ ಬೇಗನೆ ಬಂದಿದೆ.
2: ಈಗ ಎಲ್ಲ ಕ್ರಾಪ್ ಸರ್ ಬೇಗ, ಮೊದಲೆಲ್ಲ 6 ತಿಂಗಳು 9 ತಿಂಗಳು. ಈಗ ಇವತ್ತು ನಟ್ಟು ನಾಳೆಗೆ ಗಿಡ ಸಿಗಿಸಿ ನಾಡ್ದಿ ಕೀಬೇಕು, ಆ ತರ ಆಗ್ಬಿಟ್ಟಿದೆ ಈಗ.
0: ಸ್ವಲ್ಪ ಎಲ್ಲ
2: ಫಾಸ್ಟ್ ಈಗ.
0: ಕಡಿಮೆ ಅವಧಿಯ ತಳಿಗಳು ಅಂತೀರಾ? ಅಂದ್ರೆ ಇವರೇನು ಕಂದುಗಳು ಹಾಕೊಂಡ್ರೆ ಬೇಗ ಬರುತ್ತೆ ಅಂತ.
2: ಕಂದು ಹಾಕ್ಬೇಕು ಸರ್ ನಿಜವಾಗಿ. ಅದಕ್ಕೆ ನಾವು ತಾಳು ಗಿಡ ಅಂತ ಹೇಳೋದು. ಈ ದೊಡ್ಡ ಗಿಡ ಎರಡೆರಡು ಸ್ಟೊಮ್ಮಿರನ್ನು ತೆಗೆದು ನಡಬೇಕು, ಆಗ ನಮಗೆ ಅರ್ಲಿ ಕ್ರಾಪ್ ಬರ್ತದೆ. ಮತ್ತೆ ನಾವು ಬಾಸ್ಕೆಟ್ ಪ್ಲಾಂಟ್ ಮಾಡಿದ್ರೆ 3 years ವೇಟ್ ಮಾಡ್ಬೇಕು.
0: ಅಂದ್ರೆ ಬೀಜಿಂದ ಮಾಡ್ಕೊಳ್ಳಿದ್ದು ಸ್ವಲ್ಪ ತಡ ಆಗುತ್ತೆ, ವ್ಯತ್ಯಾಸನೂ ಬರುತ್ತೆ ಅಂತಾರೆ.
2: ಹೌದೌದು.
0: ಇದಾದ್ರೆ ಬೇಗನೂ ಫಸ್ಲಿಗೆ ಬರುತ್ತೆ, ಒಳ್ಳೆ ಗಿಡಗಳು ಕೂಡ ಚೆನ್ನಾಗಿ ಆಗ್ತವೆ ಅಂತ.
2: ಇದು ಅಪ್ಪಂಗಳ ಫಾರ್ಮ್ ಅಲ್ಲಿ ಈ ಸರ ಅದೇ ಎಲ್ಲ ಕಂದುಗಳನ್ನೇ ಕೊಡ್ತಾ ಇದ್ದಾರೆ. ಈಗ
0: ಕಂದುಗಳನ್ನ ಕೊಡ್ತಾ ಇದ್ರೆ ನೀವು ತಂದ್ರೆ
2: ಅಂಕೆಗೌಡ ಹೇಳಿದ್ರು ಇದನ್ನೇ ತಗೊಂಡೋಗಿ ಈ ವರ್ಷ ಅಂತ. ಅದು 8 ಅಡಿ ಹೈಟ್ ಇದೆ. ಅದೇ ಈಗಲೇ ಅದು ಒಂದೊಂದು ವಸ್ತು ಬರ್ತಾ ಉಂಟು ನಟ್ಟ ಗಿಡದ.
0: ಯಾವ ತಳಿ ಅದು?
2: ಅದು ಕಾವೇರಿ.
0: ಕಾವೇರಿ ಅಂತ, ಕಾವೇರಿ ಅಂತ ಇದೆ, ಮನುಷ್ಯರಿ ಅಂತ ಒಂದಿದೆ.
2: ಎರಡು ತಗೊಂಡಿದ್ದೀನಿ.
0: ಅವು ಏನಂದ್ರೆ ಕಡಿಮೆ ತೇವಾಂಶ ಇದ್ರು ಕೂಡ ಬರುವಂತವು ಅಂತ.
2: ಮತ್ತೆ ನಾವು ಮೇಂಟೈನ್ ಮಾಡಿದಾಗಿತ್ತು.
0: ಹೌದೌದು,
2: ನಟ್ಟು ಬಿಟ್ಟು ಈ ವರ್ಷ ನಟ್ಟು ಬರೋ ವರ್ಷ ಹೋಗೋದಲ್ಲ.
0: ಹೌದೌದು.
2: ನಾನು ಬೆಳಿಗ್ಗೆ 6 ಎಕರೆ ತೋಟಕ್ಕೆ, ಏಲಕ್ಕಿ ತೋಟಕ್ಕೆ ಎಲ್ಲದಕ್ಕೆ ಗುಡ್ ಮಾರ್ನಿಂಗ್ ಹಾಕೊಂಡ್ ಬರ್ತೀನಿ.
0: ಅದೇ ಅದೇ ಗಮನಿಸ್ಕೋಬೇಕು.
2: ನಮ್ಮ ತಂದೆಯವ್ರ ಹಾಗೆ ಬೆಳಿಗ್ಗೆ 85 ವರ್ಷ ಆದ್ರೂ 6 ಎಕರೆ ರೌಂಡ್ ಬರ್ತಿದ್ರು. ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ.
0: ಸರಿ ಸರಿ, ಒಳ್ಳೆ ಕ್ರಮ. ಯಾಕಂದ್ರೆ ಏನೇನಾಗಿದೆ ಅಂತ ಒಂದು ಉಸ್ತುವಾರಿ
2: ಸರ್. ಅದಕ್ಕೆ ಮತ್ತೆ ಮನ್ಸರ ನಾವು ಕೈ ಹಾಕೊಂಡಿದ್ರೆ ಅವಕ್ಕೂ ಒಂದು ಸಂತೋಷ ಇರ್ತದೆ.
0: ಸ್ಪರ್ಶ ಮಾಡಿ
2: ಇವತ್ತು ಕಾಫಿ ಕೈದು ಬರೋಸ ಹೋಗ್ಬಾರ್ದು, ಡೈಲಿ ತೋಟ ವಿಜಿಸ್ಕೋಬೇಕು.
0: ಕಾಫಿ ಹೇಗಿದೆ?
2: ಪರವಾಗಿಲ್ಲ ಸರ್, ಈಗ ಸ್ವಲ್ಪ ಕಾಣ್ತಾ ಉಂಟು.
0: ಕಾಣ್ತಾ ಇದೆಯಲ್ಲ.
2: ಆವತ್ತು ನನಗೆ ಬಿಸಿಲಿಗೆ ಏನಿತ್ತಿಲ್ಲ, ಈಗ ಸ್ವಲ್ಪ ನೋಡಕ್ಕೆ ಖುಷಿ ಆಯ್ತದೆ.
0: ಅಂದ್ರೆ ಈ ಸರಿ ಸ್ವಲ್ಪ ಹಂಚು ಬಿದ್ರೆ ಮಳೆ ರೋಗ ಇವುಗಳ ಸಾಧ್ಯತೆ ಕಡಿಮೆನೂ ಇರುತ್ತೆ.
2: ಈ ಮಳೆಗೆ ಸ್ವಲ್ಪ ಕೊಳೆ ರೋಗ ಕಮ್ಮಿ ಆಯ್ತದೆ.
0: ಕೊಳೆ ರೋಗ
2: ಬರೋದಿಲ್ಲ.

0: ಸರಿ.
1: ಕಳೆದ ಸರಿ ಜಾಸ್ತಿ ಬಂದಿತ್ತಲ್ವ ಮಳೆ ಜಾಸ್ತಿ
0: ಓ
1: ಆಗಿ?
0: ಕಳೆದ ಸಮಯ ಹೇವಿ.
1: ಈ ಸರಿ ಅಷ್ಟು ಮಳೆ ಇಲ್ಲ, ಮತ್ತೆ ಒಣ ವಾತಾವರಣನೂ ಇದೆ ಈ ಸರಿ.
0: ತೋಟಕ್ಕೆ ಒಳ್ಳೆ ವಿಧ ಸರ್ ಇದು. ಪಾಪ ನಮ್ಮ ಕಡೆ ಎಲ್ಲ ಗದ್ದೆ ಮಾಡುವರೆಲ್ಲ ಆಕರ್ಷಣೆ ಅಂತ ಇದಾರೆ.
1: ಗದ್ದೆಗೆ ಕೆಸರು ಗದ್ದೆ ಆಗ್ಬೇಕು ಅಂದ್ರೆ ನೀರು ಬೇಕು.
0: ನೀರು ಬೇಕೇ ಬೇಕು. ಈಗ ಸುಮಾರು ಜನ ಇನ್ನು ಬಿತ್ತನೆ ಮಾಡಿಲ್ಲ.
1: ಹೌದೌದು, ಎಲ್ಲ ಕಾಯ್ತಾ ಇದಾರೆ. ನೀವೇನು ಭತ್ತ ಬೆಳೆಯಿಲ್ಲ ಅಲ್ವಾ?
0: ನಾನು ಬೆಳೆದಿ ಸರ್. ನಾನು ಮೊದಲು ಲೇಬರ್ ಪರ್ಮನೆಂಟ್, ಒಂದು 15 ಲೇಬರ್ ಇದ್ರು ಪರ್ಮನೆಂಟ್. ಈಗ ಯಾರು ಇಲ್ಲ. ಈಗ ಹೊರಗಿಂದ ಬರೋದು.
1: ಅಡಿಕೆನೂ ಹಾಕೊಂಡಿದ್ದೀರಲ್ವಾ?
0: ಅಡಿಕೆ ಆಯ್ತು ಸರ್. ಅಡಿಕೆ ನನಗೆ ಇಲ್ಲಿ ಬರ್ತಾ ಉಂಟು.
1: ಎಷ್ಟು ವರ್ಷದ್ದು ಇದು?
0: ಒಂದು 20 ವರ್ಷದ ಪ್ಲಾಂಟ್ 300 ಇದೆ.
1: ಓಹೋಹೋ.
0: ಮತ್ತೆ ಇನ್ನು ಸೆಕೆಂಡ್ ಬ್ಯಾಂಚ್ ಒಂದು 15 ವರ್ಷದ ಇದೆ. ಅದು ಇಲ್ಲಿ ಬರ್ತಾ ಉಂಟು.
1: ಪುನಃ ಹಲೋ.
0: ಅದೇ ಮತ್ತೆ ಇನ್ನೊಂದು ಬ್ಯಾಚ್ ಈಗ ಲಾಸ್ಟ್ ಏನ್ ಹಟ್ಟಿದ್ದು. ಟೋಟಲ್ ಒಂದು 800 ಪ್ಲಾಂಟ್ ಇದೆ.
1: ಮತ್ತೆ ಈ ಸರಿ ನಾಳೆ ಕಾರ್ಯಕ್ರಮ ಕೇಳಿ ರಘು ಅವರು.
0: ಏನು
1: ಈ ಅಡಿಕೆಗೆ ಬರೋ ಎಲೆ ಚಕ್ಕೆ ರೋಗದ ನಿಯಂತ್ರಣದ ಬಗ್ಗೆ ಇದೆ. ಈಗೇನಾಗ್ತಾ ಇದೆ, ಒಣ ವಾತಾವರಣ ಇರೋದ್ರಿಂದ ಈ ಆಗಸ್ಟು ಮತ್ತು ಸೆಪ್ಟೆಂಬರಲ್ಲಿ ಸ್ವಲ್ಪ ಎಲೆ ಚಕ್ಕೆ ರೋಗ ಬರಬಹುದು ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನೀವು ಸ್ವಲ್ಪ ಅದ್ರ ಬಗ್ಗೆ ಹುಷಾರಾಗಿರ್ಬೇಕಾಗತ್ತೆ. ಅಂದ್ರೆ ಸಾರಿ, ಬಂತು ಅಂದ್ರೆ ಅದು ಸ್ವಲ್ಪ ಬಹಳ ತೊಂದರೆ ಕೊಟ್ಟಿದೆ. ಈ ಸಾಂಪ್ರದಾಯಿಕವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ತೊಂದರೆ ಆಗಿರುವಂತದ್ದು.
0: ಅದೇ ಲಾಸ್ಟ್ ವೀಕ್ ನಾನು ಆ ಕಡೆ ಹೋಗಿದ್ದೆ ಸೊಳ್ಳೆ ಕಡೆ. ಎಲ್ಲ ಎಲ್ಲ ತೋಟ ಎಲ್ಲ ಹೋಗ್ಬಿಟ್ಟಿದೆ.
1: ಅದೇ ಅದೇ ಬಹಳ
0: ಬೇರೆ ಮರದ ಶ್ರಮ ಮಾತ್ರ ಇದೆ.
1: ಮೊದಲು ಹಳದಿ ರೋಗ ಅನ್ನೋರು,
0: ಹಳದಿ ಹಳದಿ ರೋಗ, ಅದು
1: ಈಗ ಎರೆಚುಕ್ಕೆ ರೋಗ ಅದು ಬಂದಿದೆ. ಹಾಗಾಗಿ ನಾಳೆ ಕಾರ್ಯಕ್ರಮ ಕೇಳಿ, ಅದು ಇದೇ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ
0: ಕೇಳಿ.
1: ಈಗ ನಮ್ಮ ಅಡಿಕೆ ಕಾಯಿಗಳು ಬಿರುಕು ಬಿಟ್ಟು ಅವಧಿಗೆ ಮುಂಚೆನೆ ಉದುರುತ್ತವೆ, ಏನ್ ಕಾರಣ ಇರ್ಬೋದು ಅಂತೀರಾ?
0: ಅದು ಸರ್, ಅದಕ್ಕೆ ಇದು ಮೆನ್ಯೂರ್ ಕೊಡುತ್ತೆ. ಅದಕ್ಕೆ ನನಗೆ ಒಬ್ಬರು ಮಾಹಿತಿ ಕೊಟ್ಟಿದ್ದಾರೆ.
1: ಹೌದು,
0: ಪೊಟ್ಯಾಷ್ ಹಾಕಿದ್ರೆ ಅದು ಒಡೆಯೋದಿಲ್ಲ.
1: ಅದೇ ಅದೇ ಪೊಟ್ಯಾಷ್ದೊಂದು,
0: ಪೊಟ್ಯಾಷ್ ಒಳ್ಳೇದು.
1: ಮತ್ತೆ ಸಾವಯವ ಗೊಬ್ಬರ ಕೊಡೋದು ನೀವು ಹೇಳ್ದಂಗೆ ಬಹಳ ಮುಖ್ಯ.
0: ಕೊಡೋದು
1: ಎಲ್ಲ ಪೋಷಕಾಂಶನೂ ಇರುತ್ತೆ ಅದರಲ್ಲಿ.
0: ಮತ್ತೆ ತೋಟದಲ್ಲಿ ನನ್ನ ಗ್ಲೀಸಿಡಿಯ ಸೊಪ್ಪಿದೆ,
1: ಗೊಬ್ಬರದ ಗಿಡ
0: ಎಲ್ಲ ಕಡ್ದು ಬುಡಗಳೇ ಹಾಕ್ತೀನಿ.
1: ಒಳ್ಳೇದೇ ಒಳ್ಳೇದು,
0: ಅದೊಂದು ಗೊಬ್ಬರ ಆಯ್ತದೆ.
1: ಇನ್ನೊಂದು ಒಂದು ಬೋರಾನ್ ಅಂತ ಒಂದು ಪೋಷಕಾಂಶ ಇದೆ. ಅದು ಇದು ಅದರ ಬೋರಾನ್ ಒಂದು ಅಂಶ ಕಡಿಮೆ ಆಯ್ತು ಅಂದ್ರೆ ಅಡಿಕೆ ಕಾಯಿಗಳು ಬೀಳೋದು ಕಂಡುಬರುತ್ತೆ ಅಂತಾರೆ.
0: ಇಲ್ಲ ಸರ್, ಪೊಟ್ಯಾಸಿಯಲ್ಲಿ ಕಂಟ್ರೋಲ್ ಮಾಡಬಹುದು.
1: ಪೊಟ್ಯಾಸಿಯಂ ಆಗುತ್ತೆ, ಮತ್ತೆ ಬೋರಾನ್ ಮತ್ತೆ ಸತು ಇವೆರಡು ಮುಖ್ಯ ಅಂತ. ಅವೇನು ಜಾಸ್ತಿ ಏನು ಬೇಕಾಗಲ್ಲ, ಒಂದು ಕಡಿಮೆ ಒಂದು 15-20 ಗ್ರಾಮ್ ಬೋರಾನ್ ಆದರೆ ಇದೊಂದು 50 ಗ್ರಾಮ್ ಒಂದು ಗಿಡಕ್ಕಷ್ಟೇ.
0: ಅದೇ ಒಂದೊಂದು ಕೈ ಹಾಕ್ಬೇಕು.
1: ಭಾಳ ಕಡಿಮೆ, ಭಾಳ ಜಾಸ್ತಿ ಹಾಕಿರೋ ಕಷ್ಟನೇ ಅದು. ಕಡಿಮೆ ಆದರೆ ಕೊರತೆ ಆಗುತ್ತೆ, ಜಾಸ್ತಿ ಹಾಕಿದ್ರೆ ವಿಷದ ಪರಿಣಾಮ ಉಂಟಾಗುತ್ತೆ, ಅದನ್ನು ಜ್ಞಾಪಕ ಇಟ್ಕೋಬೇಕು. ಬೋರಾನು ಒಂದು 20-25 ಗ್ರಾಮ್ ಒಂದು ಗಿಡಕ್ಕೆ, ಸತು ಆದರೆ ಒಂದು 50 ಗ್ರಾಮ್ ಒಂದು ಗಿಡಕ್ಕಷ್ಟೇ. ಅದು ಕೊಟ್ಟರೆ ಚೆನ್ನಾಗಿ ಕಾಯಿಗಳು ಚೆನ್ನಾಗಿ ಇಟ್ಕೊಳ್ತವೆ, ಮತ್ತು ದಷ್ಟಪುಷ್ಟವಾಗಿ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ. ಈ ಸರಿ ಮಳೆ ಕಡಿಮೆ ಇರೋದ್ರಿಂದ ಅದು ಕೊಳೆ ರೋಗದ್ದು
0: ಕೊಳೆ ರೋಗ ಇರೋದಿಲ್ಲ ಅಂತ ಕಾಣ್ತದೆ.
1: ಆದರೆ ಈ ಎಲೆ ಚುಕ್ಕೆ ರೋಗದ್ದು ಒಂದು ಮುನ್ಸೂಚನೆ ಇರೋದ್ರಿಂದ ಹೊಡಿಬಹುದು, ಕೊಡ್ಬೋದು. ಅದು ಕೂಡ ಬರೋದಕ್ಕಿಂತ ಮುಂಚೆನೆ ಹೊಡೆದ್ರೆ ಅದು ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ, ಬಂದಮೇಲೆ ಕಷ್ಟ ಅಂತ ಹೇಳ್ತಾರೆ. ನಾಳೆ ಕೇಳಿ ಡಾಕ್ಟರ್ ವಿನಾಯಕ್ ಹೆಗ್ಡೆ ಅಂತ, ಅವರು ಕಾಸರಗೋಡನ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕಾಸರಗೋಡು ಅಲ್ಲೇ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಮಲ್ಲೂ ಕೊಡಗಿನಲ್ಲೂ ಜಾಸ್ತಿ ಆಗ್ತಾ ಇದೆಯಲ್ಲ ಅಡಿಕೆ ಬೆಳೆ, ಗದ್ದೆ ಎಲ್ಲ ಒಂದು ಪರಿವರ್ತನೆ ಮಾಡ್ತಾ ಇದ್ರಲ್ಲ, ಹಾಗಾಗಿ ಧನ್ಯವಾದಗಳು ರಘು ಅವರೇ. ನಮಸ್ತೆ ನಮಸ್ತೆ. ಈಗ ವಿನೋದ್, ಮುಖ್ಯವಾಗಿ ಇನ್ನ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸರಿ ಮಾಹಿತಿ ಕೊಟ್ಟಿದ್ದೀವಿ ನಾವು.
2: ಹೌದು,
1: ನೀರಾವರಿ ಭತ್ತ ಮಳೆಯಾಶ್ರಿತ ಭತ್ತಕ್ಕೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ 14 ಸಮಯ ಇದೆ. ಮತ್ತೆ ಮುಸ್ಕಿ

0: ಜೋಳ ಮಳೆಯಾಶ್ರಿತಕ್ಕೆ ಈ ತಿಂಗಳು ಕೊನೆ. ಮುಖ್ಯವಾಗಿ ಇದಕ್ಕೂ ಕೂಡ ರೈತ ಬಾಂಧವರು ತಮ್ಮ ಸಮೀಪದ ಬ್ಯಾಂಕಿಗೆ ಹೋಗಿ ಆ ಒಂದು ಪ್ರೀಮಿಯಮನ್ನು ತುಂಬೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು. ಮತ್ತು ಇದೇ ಸಂದರ್ಭದಲ್ಲೇ ರೈತ ಬಾಂಧವರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ರೂಢಿಸೋ ದೃಷ್ಟಿಯಿಂದ ಮಳೆಯಾಶ್ರಿತ ಭತ್ತಕ್ಕೆ ಸಂಬಂಧಪಟ್ಟಾಗೆ ಒಂದು ಬೆಳೆ ಸ್ಪರ್ಧೆಯನ್ನು ಕೂಡ ಕೃಷಿ ಇಲಾಖೆಯವರು ಏರ್ಪಡಿಸಿದ್ದಾರೆ. ಇದಕ್ಕೆ ಅರ್ಜಿಗೆ ಸಲ್ಲಿಸೋದಕ್ಕೆ ಆಗಸ್ಟ್ ತಿಂಗಳ 31 ಕೊನೆಯ ದಿನಾಂಕ. ರೈತ ಬಾಂಧವರು ತಾಲೂಕು ಮಟ್ಟ, ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಕ್ಕೆ ಸ್ಪರ್ಧಿಸ್ಬೋದು. ಮುಖ್ಯವಾಗಿ ಇದರಲ್ಲಿ ನೋಂದಾಯಿಸಿಕೊಂಡು ಬೆಳೆ ಕಟಾವಿನ ಒಂದು 15 ದಿನ ಮುಂಚಿತವಾಗಿ ಕೃಷಿ ಇಲಾಖೆಗೆ ಮಾಹಿತಿ ಕೊಟ್ಟು ಅವರ ಸಮ್ಮುಖದಲ್ಲೇ ಬೆಳೆ ಕಟಾವು ಮಾಡಬೇಕಾಗತ್ತೆ. ಯಾಕೆಂದರೆ ಇವ್ರದ್ದು ಇಳುವರಿ ಎಷ್ಟು ಬಂತು ನೋಡ್ತಾರೆ. ಒಂದು ಹೆಕ್ಟೇರ್ಗೆ ಅವ್ರು ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿ ತಾಲೂಕು ಮಟ್ಟದಲ್ಲಿ ಯಾರು ಮುಂದಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಯಾರಿದ್ದಾರೆ, ರಾಜ್ಯ ಮಟ್ಟದಲ್ಲೇ ಮೊದಲು ಮತ್ತು ಎರಡನೇ ಬಹುಮಾನ ಬಂದಿತ್ತು ಒಂದು 2 ವರ್ಷದ ಹಿಂದಿಂದು ಇದು ಅನಿಸುತ್ತೆ, 23-24 ಸಾಲಿಂದು. ಅದಕ್ಕೆ ನಮ್ಮ ಈ ಸಾವಯವ ಸಿರಿಧಾನ್ಯ ಮೇಳದಲ್ಲೇ ಬಹುಮಾನ ಕೊಟ್ಟರು. ನಾವು ಕೂಡ ಅವ್ರನ್ನ ಸಂದರ್ಶನ ಮಾಡಿದ್ವಿ. ಒಬ್ರು ಧನಂಜಯ ಅಂತ, ಇನ್ನೊಬ್ರು ವೇಣುಕುಮಾರ್ ಅಂತ. ಹಾಗಾಗಿ ರೈತರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂಥ ದೃಷ್ಟಿಯಿಂದ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಳೆಯಾಶ್ರಿತ ಭತ್ತದ ಒಂದು ಸ್ಪರ್ಧೆಗೆ ಸ್ಪರ್ಧಿಸ್ಬೋದು ರೈತ ಬಾಂಧವರು. ಇನ್ನು ಕೃಷಿ ಪಂಡಿತ ಪ್ರಶಸ್ತಿಗೂ ಕೂಡ ಈಗ ಅರ್ಜಿಗಳು ಆಹ್ವಾನಿಸಿದ್ದಾರೆ. ಯಾರ್ಯಾರು ಕೃಷಿ ಕ್ಷೇತ್ರಕ್ಕೆ ಅನನ್ಯವಾದ ಕೊಡುಗೆ ಕೊಟ್ಟಿದ್ದಾರೆ, ತಮ್ಮದೇ ಆದ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ, ಬೇರೆ ರೈತರಿಗೆ ಮಾರ್ಗದರ್ಶಕರಾಗಿದ್ದಾರೆ, ಇಂತಹ ರೈತರಿಗೆ ಅವರು ಒಂದು ಕೃಷಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಒಂದು ಪರಿಪಾಠ ಬಹಳ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಎಲ್ಲರಿಗೂ ಪ್ರಶಸ್ತಿ ಕೊಡ್ತಾರೆ, ರೈತರಿಗೂ ಕೂಡ ಈ ಒಂದು ಕೃಷಿ ಪಂಡಿತ ಪ್ರಶಸ್ತಿ. ನಾವಿವತ್ತು ಆಟಗಾರರಿಗೆ ಕೊಡ್ತೀವಿ, ಮತ್ತು ಸಂಗೀತಗಾರರಿಗೆ ಕೊಡ್ತೀವಿ, ಬರಹಗಾರರಿಗೆಲ್ಲ ಪ್ರಶಸ್ತಿಗಳು ಕೊಡ್ತಾರೆ ಸರ್ಕಾರದವರು. ಅದೇ ರೀತಿ ಕೃಷಿಕರಿಗೂ ಕೂಡ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿರೋದು. ಇದಕ್ಕೆ ರೈತ ಬಾಂಧವರು ಫ್ರೂಟ್ಸ್ ಐ ಡಿ ಹೊಂದಿರಬೇಕು, ಮತ್ತು ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದಕ್ಕೂ ಕೂಡ ಜುಲೈ ನಮ್ಮ ಆಗಸ್ಟ್ ತಿಂಗಳ 31 ಕೊನೆಯ ದಿನಾಂಕ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ. ಇನ್ನು ಪೇಟೆ ಧಾರಣೆ ಸ್ವಲ್ಪ ಹೇಳ್ತೀರಾ?
1: ಹಾಂ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ, ಅರಬಿಕಾ ಪಾರ್ಚ್ಮೆಂಟ್ 24,400 ರೂಪಾಯಿಯಿಂದ 25,000 ರೂಪಾಯಿ, ಅರಬಿಕಾ ಚರಿ 13,800 ರೂಪಾಯಿಯಿಂದ 15,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,200 ರೂಪಾಯಿಯಿಂದ 11,000 ರೂಪಾಯಿ.
0: ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಅಡಿಕೆಯ ಎಲೆ ಚುಕ್ಕೆ ರೋಗದ ನಿಯಂತ್ರಣದ ಬಗ್ಗೆ ಡಾಕ್ಟರ್ ವಿನಾಯಕ್ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಈ ಕಾರ್ಯಕ್ರಮಕ್ಕೆ ನಮಗೆ ಕರೆ ಮಾಡಿದಂಥ ಚೋಮಣಿಯವರಿಗೆ ಮತ್ತು ರಘುವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಇದನ್ನ ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಬಾಳಗರ ಕೆರೆಗಳಣ ಅಂಬತ್ತಿರ ಆರ್ ಪರಮೇಶ್ವರ್ ಇಂದು ಪುಲಾಕ ಮಣಪಟ್ಟಿತ್ತು. ಅವತ್ತಾರು ವಯತ್ರ ಅಂಬತ್ತಿರ ಆರ್ ಪರಮೇಶ್ವರ ಅಂಗಡ ಕೆರೆಕಾರ್ಯ ನಾಳೆ ಪುಲಾಕ 10 ಗಂಟೆಗೆ ಸ್ವಗ್ರಾಮತ್ಲ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10 ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17 ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.

ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಭಾರತ ಚುನಾವಣಾ ಆಯೋಗದ ಸೂಚನೆಯಂಗೆ ಎಸ್ಐಆರ್ ಕಾರ್ಯಕ್ರಮ ರಾಜ್ಯದಲ್ಲಿ ನಡೀತಾ ಉಂಟು. ಇದರ ಕುರಿತಂಗೆ 208 ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 212, 213, 214 ಮತ್ತು 215 ಸಂಬಂಧಪಟ್ಟಂಗೆ ಮಡಿಕೇರಿ ಪೇಟೆನ ಸೇಂಟ್ ಜೋಸೆಫ್ ಕಾನ್ವೆಂಟ್ಲಿ ನಾಳೆ ಮತದಾರರಿಗೆ ಶಿಬಿರ ಏರ್ಪಾಡಾಟು. ಈ ವ್ಯಾಪ್ತಿಯಲ್ಲಿ ಬರುವ ಎಸ್ಐಆರ್ ಅರ್ಜುನ ತುಂಬಿಸಿಕೆ ಬಾಕಿ ಇರುವ ಮತದಾರರು ಬಂದು ಈ ಶಿಬಿರದ ಲಾಭನ ಪಡ್ಕೊಳಕ. ಜಿಲ್ಲೆಯಲ್ಲಿ ಪುಷ್ಯ ನಕ್ಷತ್ರದ ಮಳೆ ಸಾಧಾರಣ ಆಗಿ ಬೀಳ್ತಾ ಉಂಟು. ಜಿಲ್ಲೆನ ಸುಮಾರು ಕಡೆ ರೈತರು ನಾಟಿ ಕೆಲಸಕ್ಕೆ ಬೇಕಿರುವ ತಯಾರಿನ ಮಾಡಿಕೊಳ್ತಾವಳು. ಇನ್ನು ಕೆಲವು ಕಡೆ ಮಳೆ ಸರಿ ಬೀಳದೆ ನೀರಿಲ್ಲದೆ ರೈತರು ಪರದಾಡುವ ಪರಿಸ್ಥಿತಿಯನ್ನು ಕಾಣ್ತಾ ಉಂಟು. ಇಂದು ಬೆಳಿಗ್ಗೆ 8:30 ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ ಬಿದ್ದ ಸರಾಸರಿ ಮಳೆ ವಿವರನ ನೋಡ್ರೆ ಜಿಲ್ಲೆಗೆ 7.81 ಮಿಲಿಮೀಟರ್ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 9.33 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಿಗೆ 4.90, ಪೊನ್ನಂಪೇಟೆ ತಾಲೂಕಿಗೆ 17.45, ಸೋಮವಾರಪೇಟೆ ತಾಲೂಕಿಗೆ 6.37, ಹಾಗೆ ಕುಶಾಲನಗರ ತಾಲೂಕಿಗೆ 1 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಮಡಿಕೇರಿ ಲಯನ್ಸ್ ಕ್ಲಬ್ನ ಕೂಡುಕೂಟಲಿ ಇಂದು ಮಡಿಕೇರಿ ಪೇಟೆನ ಲಯನ್ಸ್ ಕ್ಲಬ್ನ ಸಭಾಪಾಡಲಿ ಆಯೋಜಿತ ಸ್ನೇಹಾಶ್ರಯ ಸಮಿತಿ ಮತ್ತು ಓಡಿಪಿ ಸಂಸ್ಥೆಗಳ 18 ವರ್ಷದ ವಾರ್ಷಿಕೋತ್ಸವ ಜಂಬಾರ ನಡೆದು. ಜಂಬಾರನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಅವರು ಮಾತಾಡಿ, ಕಾನೂನು ಸೇವಾ ಪ್ರಾಧಿಕಾರ ಗರೀಬರಿಗೆ ಸರಿಯಾದ ನೆರವಿನ ಕೊಡುಗೆ ಪ್ರಯತ್ನ ಪಡ್ತಾ ಉಂಟು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳುತ್ತ ಹೇಳುವ ಉದ್ದೇಶದಲ್ಲಿ ಪ್ರಾಧಿಕಾರ ಕೆಲಸ ಮಾಡ್ತಾ ಉಂಟು. ಹೆಚ್ಐವಿ ಕಾಯಿಲೆಸ್ತರಿಗೆ ಕಾನೂನು ಸೇವನ ನೆರವಿನ ಕೊಡುಗೆ ಪ್ರಾಧಿಕಾರ ಯಾಗೋಳು ತಯಾರುಟ್ಟು ಹೆಚ್ಐವಿ ಕಾಯಿಲೆ ಹುಟ್ಟು ತಗೋತದಂಗೆ ಹೆದರಿಕೊಳ್ಳದೆ ಕಾಯಿಲಂದ ಕೊರಗದೆ ಧೈರ್ಯ ಧೈರ್ಯಕ್ಕು ಜೀವನಾತ ಹೇಳ್ದು ಯಾಗೋಳು ಕುಸಿಂದ ಇರ್ದುಲೆ ಎಲ್ಲವರ ಬದುಕುಲು ಕಷ್ಟಗ ಇದ್ದೇ ಇದ್ದದೆ ಇಂಥ ಹೊತ್ತುಲಿ ಕಷ್ಟಗಾತ ಕೊರಗದೆ ಧೈರ್ಯಂದ ಬದುಕನ್ನು ನಡೆಸಕೋತ ನ್ಯಾಯಾಧೀಶರ ಕೆಮಿ ಮಾತನ್ನು ಹೇಳ್ದು. ಓಡಿಪಿ ಸಂಸ್ಥೆನ ಮೈಸೂರಿನ ನಿರ್ದೇಶಕ ಟೆನ್ನಿ ಕುರಿಯನ್ ಅವು ಮಾತಾಡಿ, ಸಮಾಜದಲ್ಲಿ ಇಂದು ಮೌಲ್ಯಗ ಕಮ್ಮಿಯಾಟು, ಹಿರಿಯವಕ್ಕೆ ಗೌರವಾತ ಹೇಳ್ದು ಸರಿಗೆ ಸಿಗ್ತಾ ಇಲ್ಲೇ, ಜೀವನದ ಮೌಲ್ಯಗಳ ಕಲಿಸುವ ಕೆಲಸಗ ಮೊದಲು ಆಕೂತ ಹೇಳ್ದು. ಜಂಬರಲಿ ಕೊಡಗು ಜಾನಪದ ಪರಿಷತ್ತಿನ ಅಧ್ಯಕ್ಷ ಬಿಜಿ ಅನಂತ ಶಯನ, ಲಯನ್ಸ್ ಕ್ಲಬ್ ಸಂಸ್ಥೆನ ಅಧ್ಯಕ್ಷ ಮೋಹನ್ ಕುಮಾರ್ ಸೇರಿದಂಗೆ ಸಂಬಂಧಪಟ್ಟವು ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇಂದು ಅಕಾಡೆಮಿಗಳ ಕಚೇರಿಯಲ್ಲಿ ಮಡಿಕೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆ ಮಾಡಿ ಸೇವೆಯಿಂದ ನಿವೃತ್ತರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ತುಂಬ ಖುಷಿಯಿಂದ ಸನ್ಮಾನ ಮಾಡಿ ಗೌರವನ ಕೊಟ್ಟು ಕಳಿಸಿಕೊಟ್ಟು ಸನ್ಮಾನನ ತಕ್ಕೊಂಡು ಅವು ಮಾತಾಡಿ, ಸುಮಾರು 29 ವರ್ಷಗಳ ಕಾಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸೇವೆನ ಮಾಡಿದಳೆ. ಸರ್ಕಾರಿ ಸೇವೆಯಲ್ಲಿ ಸಣ್ಣ ಕೆಲಸಗ ದೊಡ್ಡ ಗೌರವನ ತಂದುಕೊಟ್ಟದೆ. ಒಳ್ಳೆ ಕೆಲಸನ ಮಾಡ್ರೆ ಜನ ಯಾಗೋಳು ಕಂಡು ಹಿಡಿದು ಗೌರವನ ಕೊಟ್ಟವೆ. ಸರ್ಕಾರಿ ಕೆಲಸನ ತುಂಬ ಗೌರವಂದ ಒಳ್ಳ ಮನಸ್ಸಲ್ಲಿ ಮಾಡೋಕು ತಾವು ಹೇಳ್ದು. ಜಂಬರಲಿ ಅಕಾಡೆಮಿಗಳ ಅಧ್ಯಕ್ಷರು ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಜಿಲ್ಲೆನ ಐಎಎಸ್ ಅಧಿಕಾರಿ ಎಸ್ಎಸ್ ನಕುಲ್ ಅವರ ಸರ್ಕಾರ ನೇಮಕ ಮಾಡಿಟ್ಟು. ಇವು 3 ವರ್ಷಗಳಿಂದ ಕೇಂದ್ರ ವಿತ್ತ ಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದು ಇದಕ್ಕೂ ಮುಂದೆ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿಯೂ ಕಾರ್ಬಾರ್ ಮಾಡಿದಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಮಡಿಕೇರಿ ಹ್ಯುಂಡೈ ಕಾರ್ ಶೋರೂಮ್ಲಿ 4/24 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮಟ್ಟ ಹ್ಯುಂಡೈ ಕಾರ್ ಶೋರೂಮ್ ಮಡಿಕೇರಿ ಇವು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ಮಾತುಕತೆ ನಡೆಸಿ ಕರ್ಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರವು ಸರಿಯಾದ ದಾಖಲಾತಿಗಳೊಟ್ಟಿಗೆ ಬಂದು ಮೇಳಲಿ ಕೂಡಿಯಾಡಕೋತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿಯಳು. ರೋಟರಿ ಉಡ್ ಸಂಸ್ಥೆನ ಕಡೆಯಿಂದ ಇದೇ 26 ಬೆಳಿಗ್ಗೆ 10:30 ಮಡಿಕೇರಿ ಪೇಟೆನ ರೋಟರಿ ಸಭಾಪಾಡಲಿ ಕಾರ್ಗಿಲ್ ವಿಜಯ ದಿವಸನ ಪ್ರಯುಕ್ತ ಯೋಧ ನಮನ ಕಾರ್ಯಕ್ರಮ ಏರ್ಪಾಡಾಟು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆನ ಕಡೆಯಿಂದ 4/24-30 ಮುಟ ಕಾಲೇಜುಗಳ ಉಪನ್ಯಾಸಕರಿಗೆ ಹಾಗೆ ಪ್ರಾಥಮಿಕ ಪ್ರೌಢ ಹೈಸ್ಕೂಲ್ನ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದಲ್ಲಿ ಮೂಲ ಮತ್ತು ಮುಂದುವರೆದ ತರಬೇತಿ ಕುಶಾಲನಗರ ಕೊಡವ ಸಮಾಜದಲ್ಲಿ ಏರ್ಪಾಡಾಟುತ್ತ ಸಂಸ್ಥೆನ ಜಿಲ್ಲಾ ಸಂಘಟಕರು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 14 ಕೊಡವ ಪುಸ್ತಕ ಪತ್ತಾಯ ಇದೇ 25 ಬೆಳಿಗ್ಗೆ 10 ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೊಡವ ಅಸೋಸಿಯೇಷನ್ ಅಮ್ಮತ್ತಿ ಒಂಟಿ ಅಂಗಡಿಯಲ್ಲಿ ಏರ್ಪಾಡಾಟು. ನಲ್ಲೂರಿನ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಕಾಯಂ ಡಾಕ್ಟರ್ಗಳ ನೇಮಕ ಮಾಡಿಳು. ಈ ಡಾಕ್ಟರ್ಗ ವಾರದ ಸೋಮವಾರ, ಮಂಗಳವಾರ, ಬೇಸ್ತವಾರ ಹಾಗೆ ಶನಿವಾರ ಸಿಕ್ಕಿವೆ ಅಂತ ಜಿಲ್ಲಾ ಆಯುಷ್ ಅಧಿಕಾರಿಗಳು ತಿಳಿಸಿಳು.

0: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಕಡೆಯಿಂದ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಮಂಡಳಿ ಸಾಧಕರೊಟ್ಟಿಗೆ ಮಾತುಕತೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ 2008 ಪದ್ಮಶ್ರೀ ಪುರಸ್ಕೃತ ಹಿರಿಯ ಕಲಾವಿದರು ಹಾಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಾಣಿ ಮಾಚಯ್ಯ ಅವರೊಟ್ಟಿಗೆ ಮಾತುಕತೆ ನಡೆದಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರು ತಿಳಿಸೋಣ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
3: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
2: ನೀವ್ಯಾರು?
4: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9440575309.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿಯ ನೃಳ ಕರವಂಡ ಸೀಮಾ ಗಣಪತಿ. ಮಳೆಗಾಲತ್ಲ ಪಬ್ಬವನ್ನ ಕಾಯಿಲೆರ ತಡಪಕ್ಕೆ ಪ್ರತಿಯೊಬ್ಬನು ಎಚ್ಚರ ಅಡ್ತವನಕ್ಕೆ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವು ಕಟ್ಟಂಡಿತ್. ಮಡಿಕೇರಿ ತಂಗಡ ಕಚೇರಿಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಪರಂದ ಅವು ಒರೇ ಜಾಗತ್ಲ ನೀರು ನಿಪ್ಪಾನಗೊಂಡು ಸೊಳ್ಳೆ ಪುಟ್ಟುವ ಅನಗೊಂಡು ನೀರು ನಿಕ್ಕತನಕ್ಕೆ ನೋಟಿ ಉಂಡು ತೆಂಗಿರ ಚರಟೆ ಟೈರ್ ಬಕೆಟ್ ಇಂತಾಲು ನೀರು ನಿಂದಿದ ಸೊಳ್ಳೆ ಪುಟ್ಟುವ ಸಾಧ್ಯತೆ ಉಂಡು ಆನಗೊಂಡು ಪರಿಸರತ್ರ ಮನಾರಕ ಅವರ ಒತ್ತು ಕೊಡ್ಕೊಂಡು ಅವಣಿಚ್ಚಿ ಸೊಳ್ಳೆ ನುಂಡು ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಬೋರೆ ಬೋರೆ ಕಾಯಿಲೆ ಪಬ್ಬವಂಡ ಬಗ್ಗೆ ಎಚ್ಚರ ಅಡ್ತವಂಡ ಜಿಲ್ಲೆಯಲ್ಲಿ ಜನವರಿಂಚ ಇಲ್ಲಿ ಕತ್ತನೆ 1634 ಡೆಂಗ್ಯೂ ಮಾದರಿ ಪರೀಕ್ಷೆ ಮಾಡಿತ್ತು. 29 ಡೆಂಗ್ಯೂ ಪ್ರಕರಣ ದೃಢಪಟ್ಟಿತ್ತು. ಮಲೇರಿಯಾ ಚಿಕನ್ ಗುನ್ಯಾ ಬೋರೆ ಬೋರೆ ಕಾಯಿಲತ್ರ ಬಗ್ಗೆ ವರದಿ ಆಯ್ತಲ್ಲ ಎಂದು ಎಣಿಸಿ ಭಾರತ ಚುನಾವಣಾ ಆಯೋಗತ್ರ ನಿರ್ದೇಶನತ್ರ ಪೋಲೆ SIR ಕಾರ್ಬಾರ ರಾಜ್ಯತಡಿ ನಡೆದನುಂಡು. ಈ ಸಂಬಂಧ 208 ಮಡಿಕೇರಿ ವಿಧಾನಸಭಾ ಕ್ಷೇತ್ರತ್ರ ಮತಗಟ್ಟೆ ಸಂಖ್ಯೆ 212, 213, 213, 214 ಪಿಂಜ 15 ಸಂಬಂಧಪಟ್ಟಣಕ್ಕೆ ಸೆಂಟ್ ಜೋಸೆಫ್ ಕಾನ್ವೆಂಟ್ಲ ಮತದಾರಂಗಡ ಕ್ಯಾಂಪ್ ಏರ್ಪಡ್ತಿತ್ತು. ಈ ವ್ಯಾಪ್ತಿಯಲ್ಲಿ SIR ಫಾರಂ ಭರ್ತಿ ಮಾಡುವಕ್ಕೆ ಬಾಕಿ ಉಳ್ಳ ಮತದಾರಂಗ ಇದನ್ನು ಸದುಪಯೋಗ ಪಡೆದು ಒಂದು ಕೇಟಂಡಿತ್ತು. ಕರ್ನಾಟಕ ಸರ್ಕಾರ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಆದನೆಯಲ್ಲಿ ಮಕ್ಕಳ 4 ಮಾರಿಪತ್ತು ಮಕ್ಕ ತಂಗಡ ಪ್ರಾಣತನ ತ್ಯಾಗ ಜ್ಞಾನ ಮಾಡತ್ತೆ ಸಮಯ ಪ್ರಜ್ಞಿಂಜ ಬೋರೆಯಿಂಗಳ ಪ್ರಾಣ ರಕ್ಷಣೆ ಕಾಯಿತು ಧೈರ್ಯ ಸಾಹಸತನ ಕಾಟನ ಆರಲಿಂಜ 18 ಬೈತಕ್ಕೂ ಒಳಪಟ್ಟ ಕಣ್ಣ ಮಕ್ಕಕ್ಕೆ ವಯಸ್ಸಳ ಪಿಂಜ ಮೂಡಿ ಮಕ್ಕಕ್ಕೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಕೊಡ್ತಿತ್ತು ತಮ್ಮಾನ ಮಾಡುವ ಈ ಪ್ರಕರಣ 4 1 8 2025 3 35

0: ಒಂದು 7/2026 ಒಳಲು ನಂದಿತ್ತಿರುಂಡು ಪ್ರಶಸ್ತಿಕ ಆಯ್ಕೆ ಆನ ಮಕ್ಕಕ್ಕ 10,000 ರೂಪಾಯಿ ಕೊದಿಮದ ಪಿಂಜ ಪ್ರಶಸ್ತಿ ಕಾಗದ ಕುಟ್ಟುವ ಇರಾದೆ ಉಳ್ಳೈಂಗ ಅರ್ಜಿನ ಉಪನಿರ್ದೇಶಕಂಗಡ ನಿರ್ದೇಶಕಂಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆ ಚೈನ್ ಗೇಟ್ರ ಪಕ್ಕ ಮೈಸೂರು ರೋಡ್ ಮಡಿಕೇರಿ ಇನ್ನಿಂಜ 12 ಭರ್ತಿ ಮಾಡಿನ ಅರ್ಜಿನ ಬಯ್ಯಕ್ಕೆ ಕೊಡಪಕ್ಕ ಬಪ್ಪ ಆಗಸ್ಟ್ 20 ಆಕಿಲಿ ನಾಳಂದು ಅರ್ಜಿ ಬಂದಿತ್ತು ರೋಟರಿ ಊಟ್ ಸಂಸ್ಥೆ ಆದನೆಯಲ್ಲಿ ಇದೇ ತಿಂಗಳ 26 ಕಾರ್ಗಿಲ್ ವಿಜಯ್ ದಿವಸ ಹತ್ರ ಮಾರಿಪತ್ತು ರೋಟರಿ ಸಭಾಬಾಡಲು ಯೋಧ ನಮನ ಕಾರ್ಬಾರ್ ನಡಪ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವು ಮೊಳಿಯುಡುವ ಕಾರ್ಬಾರ್ಲು ರೋಟರಿ ಜಿಲ್ಲಾ ಕ್ಲಬ್ರ ವಿಸ್ತರಣಾ ಸಮಿತಿಯ ಅಧ್ಯಕ್ಷ ಅನಿಲ್ ಎಚ್ ಟಿ ವಲಯ ಸೇನಾನಿ ಕೆ ವಸಂತ್ ಕುಮಾರ್ ಮುಖ್ಯಪಟ್ಟವು ಕೂಡಿಯಾಡುವ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಯಲ್ಲಿ 14ನೇ ಕೊಡವ ಪುಸ್ತಕ ಪತ್ತಾಯ ಇದೇ ತಿಂಗಳ 25 ಪೋಲಾಕ 10 ಗಂಟೆಗೆ ಅಮ್ಮತ್ತಿರ ಕೊಡವ ಅಸೋಸಿಯೇಷನ್ಲ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಣ್ಣ ಮಹೇಶ್ ನಾಚೆಯಿಂದ ಕೊರವು ಕಾರ್ಯಕ್ಕೆ ವಿರಾಜಪೇಟೆ ಶಾಸಕ ಅಜ್ಜಕುಟಿರ ಎಸ್ ಪೊನ್ನಣ್ಣ ಮೊಳಿಯಿಡುವ ಅಂದು ಅರಂಚಿ ಬಂದಿತ್ತು ಕೊಡಗು ಜಿಲ್ಲೆಯಲ್ಲಿ ಇಂದು ಪೋಲಾಕ 8 ಗಂಟೆಗೆ ಆಕಿರಿ ಯಾಪನೆಗೆ ಕೈಂಚ 24 ಗಂಟೆಯಲ್ಲಿ ಸರಾಸರಿ 7.81 ಮಿಲಿಮೀಟರ್ ಮಳೆಯಾಯಿತು ಕೈಂಚ ಕಾಲ ಇದೇ ದಿನ 8.80 ಮಿಲಿಮೀಟರ್ ಮಳೆಯಾಯಿತು ಇಂಜತ್ತು ಜನವರಿಂಚ ಇನ್ನಿ ಕತ್ತನೆ 7.40 ಮಿಲಿಮೀಟರ್ ಮಳೆಯಾಯಿತು ಕೈಂಚ ಕಾಲ ಇದೇ ಸಮಯಕ್ಕೆ 6.37.56 ಮಿಲಿಮೀಟರ್ ಮಳೆಯಾಯಿತು ಇಂಜತ್ತು ಎಂದು ಅರ್ಜಿ ಬಂದಿತ್ತು ವಿರಾಜಪೇಟೆ ಕಾವೇರಿ ಪದವಿ ಪೂರ್ವ ಕಾಲೇಜಿನ ದಂಡಾರ್ಥ 26-27 ಕಾಲತ್ರ ವಿದ್ಯಾರ್ಥಿ ಕ್ಷೇಮ ಅಭಿವೃದ್ಧಿ ಸಂಘಕ್ಕೂ ಮೊಳಿಯಿಡುವ ಕಾರ್ಬಾರ್ ಇಂದು ನಡೆದದ್ದು ಕಾರ್ಬಾರ್ಲ ಮುಖ್ಯ ಬೆಂದುವಳಾಯಿತು ಕೂಡಿಯಾಡಿ ತಿಂಜ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲಂಗ ಶ್ರೀ ವಿಜಯ್ ಪಿ ಆರ್ ಅವು ಆಯ್ಕೆಯಾದ ಪದಾಧಿಕಾರಿಯಕ್ಕೂ ಪ್ರತಿಜ್ಞಾವಿಧಿ ಬೋಧನೆ ಮಾಡಿತು ಮಕ್ಕಳ ಒಳಿಗೆ ನೋಟಿಂಡ ಅಪ್ಪವ್ವ ಪಿಂಜ ಉಪಾಧಿಯ ಖುಷಿ ಪಡುವ ನಲ್ಲ ನೈತಿಕ ಮೌಲ್ಯತ್ರ ಕೂಡ ತಂಗಡ ಅಪ್ಪವಂಗಕ್ಕೆ ಮರ್ಯಾದೆ ಕೊಡ್ತಂದು ಐಂಗಳ ಕಾಮ ಸ್ವಪ್ನತ್ನ ಪೂರ್ತಿ ಮಾಡೋದು ನಿಂಗಳ ಕರ್ತವ್ಯ ಅಂದು ಎಣ್ಣಿಚಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಅಲ್ಲತ್ತೆ ಸಾಹಿತ್ಯ ಅಕಾಡೆಮಿ ರಾದ ನೆಲೆ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕಗಳಾಯಿತು ಚಾಕ್ರಿ ಮಾಡಿತು ನಿವೃತ್ತಿಯಾನ ಮಲ್ಲಿಕಾರ್ಜುನ ಸ್ವಾಮಿ ಅಯ್ಯಂಗಳ ಐಚಿ ಕೊಡಪ ಕಾರ್ಬಾರ ಇಂದು ನಡೆದದ್ದು ಈ ನೇರತೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳಾದ ಜಿನಿಕಣ್ಣ ಮಹೇಶ್ ನಾಚಯ್ಯ ಅಲ್ಲತೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಸದಾನಂದ ಮಾವೋಜಿ ಅವು ಶಾಲು ಟೀತ ತಮ್ಮಾನ ಮಾಡಿತ್ತು ಐಚಿ ಕೊಡ್ತದೆ ಈ ನೇರತೆ ಅಕಾಡೆಮಿರ ಸದಸ್ಯಂಗ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ ಯುವನಿಧಿ ಯೋಜನೆಗೆ ಇಕ್ಕಾಕಲೆ ಪದನೊಂದಾವಣೆ ಮಾಡಿ ಎಂದು ಪಣ ಪಡೆದುಳ್ಳ ಫಲಾನುಭವಿಯ ತಂಗಳ ಸ್ವಂತ ಘೋಷಣೆನ ಪ್ರತಿ 3 ತಿಂಗಕ್ಕೂ ಬದಲಾಯಿತು ತಿಂಗಕ್ಕೊಮ್ಮ ಈ ತಿಂಗ ತಿಂಜ ಪ್ರತಿ 1 ಲಿಂಜ 25 ಒಳಿಯ ಸೇವಾ ಸಿಂಧು ಪೋರ್ಟಲ್ ಎತ್ತಿಚಿಡುವಕ್ಕೆ ಕಡ್ಡಾಯ ಅವರ ವಿವರಕ್ಕೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಪೋಯ್ತು ಕೋಟರಿಯಲ್ಲೊಂದು ಉದ್ಯೋಗಾಧಿಕಾರಿಯವು ಅರಿಚಿಟ್ಟಿತು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ಹತ್ರ ಆದನೆಯಲ್ಲಿ ನಾಳೆ ಪಲಾಕ 11 ಗಂಟೆಗೆ ಮಡಿಕೇರಿಯ ಪದವಿ ಪೂರ್ವ ಕಾಲೇಜು ಸಭಾಬಾಡಲು ಸಾಧಕಂಗಡ ಕೂಡ ಸಂವಾದ ಕಾರ್ಬಾರ ನಡಪ ಈ ಕಾರ್ಬಾರ್ಲು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಪೆರಿಯ ಕಲಾವಿದಂಗ ಪಿಂಜ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಐಮೂಡಿ ಅಂಡ ರಾಣಿ ಮಾಚಯ್ಯ ಪಿಂಜ ಕನ್ನಡ ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗ ಹತ್ರ ಜಂಟಿ ನಿರ್ದೇಶಕಗಳನ್ನು ನಿರ್ಮಲಾ ಮಠಪತಿ ಕೂಡಿಯಾಡುವ ಅಂದು ಅರ್ಜಿ ಬಂದಿತ್ತು ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ
2: ನಮ್ಮ ಆಹಾರದ ಒಂದಂಶ ನಮ್ಮ ಸಮಯದ ಒಂದಂಶ ನಮ್ಮ ಆದಾಯದ ಒಂದಂಶ ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ ಆಗ ನಮ್ಮ ಬದುಕು ಪಾವನವಾಗುವುದು ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ

0: ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ದವಾದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣ ಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ, ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ದವಿದೆ, ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿ

ಸೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60ರಿಂದ 61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60ರಿಂದ 62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ.

ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60ರಿಂದ 61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60ರಿಂದ 62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೂನ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ಧವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೋ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಕೆಂಗ್ ವಿರುದ್ದ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೂಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ.
0: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 to September 14. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
6: ನೆಕ್ಸಾ
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300+ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.

0: ಆಕಾಶವಾಣಿ ಮಡಿಕೇರಿ. ಸಮಯ ಈಗ 7:45.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಣಿ.

ಕೇಳುಗರೆ, ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಮುದ್ದು ಮೂಡುಬೆಳ್ಳೆ ಅವರ ರಚನೆಯನ್ನು ಹಾಡಿದ್ದಾರೆ KR ರಾಘವೇಂದ್ರ ಆಚಾರ್ಯ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವರೇ. ಇದೀಗ ಕೇಳಿ ಬಹುಪರಾಗ್ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಲವ್ ಇನ್ ಮಂಡ್ಯ ಚಿತ್ರದ ಹಾಡನ್ನು ಕೇಳುತ್ತಿರುವಿರಿ. ಮತ್ತೆ ಸಿರಿಗಂಧ ಕಾರ್ಯಕ್ರಮ 8:30 ಆರಂಭವಾಗಲಿದೆ. ಇದೀಗ 8:15 ಇನ್ನು ಮುಂದೆ ಕೇಳಿ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ.

0: the operations in wind affected districts. Meanwhile, weather department has issued a red alert for South Gujarat region today and strictly advised fishermen not to venture into the sea until 24th July due to rough conditions. Aparna Khunt, Akashwani News, Ahmedabad.
1: The Indian Meteorological Department has issued a red alert for extremely heavy rainfall over Gujarat and central Maharashtra tomorrow. Heavy rainfall is also expected over Himachal Pradesh, Punjab, Bihar, Chhattisgarh, West Bengal, Jammu Kashmir, Uttarakhand, Jharkhand, Karnataka, Odisha and Rajasthan. President Draupadi Murmu today unveiled a bust of Mahatma Gandhi at the Museum of the City of Skopje in North Macedonia. Addressing the gathering, the president said Mahatma Gandhi's ideals of dialogue, compassion and peaceful coexistence remain highly relevant in a world facing conflict, intolerance and division. The United States has condemned Iran-backed and Yemen-based armed group Houthi rebels for threatening commercial shipping in the Red Sea after the group announced a naval blockade against Saudi Arabia. Speaking on the sidelines of a regional summit in the Philippines, U.S. Secretary of State Marco Rubio expressed hope that the situation would be de-escalated. Mr. Rubio said anything that restricts shipping through the Red Sea would be problematic for the same reasons that the Strait of Hormuz is problematic. Benchmark domestic equity indices declined nearly 1% today amid the ongoing geopolitical tensions and elevated crude oil prices. The Sensex shed 715 points to close at 76,755. In China Open Badminton, PV Sindhu and Ayush Shetty entered singles pre-quarterfinals at Changzhou today. Two-time Olympic medalist Sindhu advanced to the second round of women's singles after defeating compatriot Unnati Huda in a round of 32 clash. In the men's singles, Ayush Shetty defeated world number 11 Alvi Farhan of Indonesia to reach the round of 16. And now before we end the bulletin, the headlines once again. Prime Minister Narendra Modi calls for making the dream of Viksit Bharat a mass movement with youth playing a key role in it. Government reiterates readiness for meaningful discussion on NEET paper leak issue in Parliament, criticizes attempts to use youth protests for political gains. Opposition disrupts proceedings in both houses, demands resignation of Education Minister before discussion. Delhi High Court seeks responses from centre and police and pleas alleging use of excessive force on protesters. And in China Open Badminton, PV Sindhu and Ayush Shetty enter singles pre-quarterfinals. That is all in the news at 9. Good night.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ ಪುನರಾವರ್ತಿತ ಪ್ರಶ್ನೆಗಳು. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಪ್ರಮುಖ ಇಂಧನ ಉಪಕ್ರಮಗಳಲ್ಲಿ ಒಂದಾಗಿದೆ. ಇದು ಸ್ವದೇಶ ನಿರ್ಮಿತ ನವೀಕರಿಸಬಹುದಾದಂತಹ ಇಂಧನದ ಬಳಕೆಯ ಮೂಲಕ ಇಂಧನ ಭದ್ರತೆಯನ್ನು ಸುಧಾರಿಸಲು, ರೈತರಿಗೆ ಬೆಂಬಲ ನೀಡಲು ಮತ್ತು ಪರಿಸರದ ಮೇಲಿನ ಪರಿಣಾಮವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಪ್ರಮುಖ ಇಂಧನ ಉಪಕ್ರಮದ ಪರಿಣಾಮವಾಗಿ 1.97 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ವಿದೇಶಿ ವಿನಿಮಯ ಉಳಿತಾಯವಾಗುತ್ತಿದ್ದು 316 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲಕ್ಕೆ ಪರ್ಯಾಯವಾಗಿದೆ. 952 ಲಕ್ಷ ಮೆಟ್ರಿಕ್ ಟನ್ ಇಂಗಾಲ ಹೊರಸೂಸುವಿಕೆ ಕಡಿಮೆಯಾಗುವುದರ ಜೊತೆಗೆ 1.66 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ರೈತರಿಗೆ ನೇರ ವರ್ಗಾವಣೆ ಸಾಧ್ಯವಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಜೂನ್ 23, 2026 ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಕಾರ್ಯಕ್ರಮದ ಕುರಿತು ವಿವಿಧ ಕಾಳಜಿಗಳನ್ನು ತಿಳಿಸುವ ವಿವರವಾದ ಸ್ಪಷ್ಟತೆಯನ್ನು ನೀಡಿತು. ಆಟೋಮೊಬೈಲ್ ತಯಾರಕರು ಜೂನ್ 4, 2026 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮದೇ ಆದ ಸ್ಪಷ್ಟನೆಗಳನ್ನು ನೀಡಿದರು. ಸ್ಪಷ್ಟನೆಗಳ ಹೊರತಾಗಿಯೂ ಈ ಬಿಪಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾಳಜಿಗಳು ಮುಂದುವರೆದಿವೆ. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಈ ಕಾಳಜಿಗಳಿಗೆ ವಾಸ್ತವಿಕ ಸಾಕ್ಷ್ಯಾಧಾರಿತ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತವೆ. ಎಥೆನಾಲ್ ಭಾರತವು ಕಂಡುಹಿಡಿದ ಅಥವಾ ತರಾತುರಿಯಲ್ಲಿ ಜಾರಿಗೆ ತಂದ ಹೊಸ ಇಂಧನವಲ್ಲ. ಹೆನ್ರಿ ಫೋರ್ಡ್ ಅವರು 100 ಶತಮಾನಕ್ಕೂ ಹಿಂದೆ ಮಾಡೆಲ್ ಟಿ ಕಾರು ಎಥೆನಾಲ್ನಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಿದ್ದರು. ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ದೇಶಗಳು ದಶಕಗಳಿಂದ ಪೆಟ್ರೋಲ್ನಲ್ಲಿ ಎಥೆನಾಲ್ ಅನ್ನು ಬೆರೆಸುತ್ತಿವೆ. ಭಾರತದ ಸ್ವಂತ ಎಥೆನಾಲ್ ಕಥೆಯೂ ಸಹ ಪ್ರಸ್ತುತ ಸರ್ಕಾರಕ್ಕಿಂತ ಬಹಳ ಹಿಂದೆಯೇ ಪ್ರಾರಂಭವಾಯಿತು.

ಇದು ಎರಡು ದಶಕಗಳಿಗೂ ಹೆಚ್ಚು ಕಾಲದ ಪಯಣವಾಗಿದೆ. 2001ರಲ್ಲಿ ಎಥೆನಾಲ್ ಬ್ಲೆಂಡಿಂಗ್ ಪೈಲಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. 2004ರಲ್ಲಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. 2006ರಲ್ಲಿ E5 ಅಥವಾ 5% ಬ್ಲೆಂಡಿಂಗ್ ಅನ್ನು ಹಲವಾರು ರಾಜ್ಯಗಳಲ್ಲಿ ಜಾರಿಗೆ ತರಲಾಯಿತು. 2013ರ ಜನವರಿಯಲ್ಲಿ 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 5% ಎಥೆನಾಲ್ ಬ್ಲೆಂಡಿಂಗ್ ಸಾಧಿಸುವ ಗುರಿಯೊಂದಿಗೆ ನೀತಿ ಚೌಕಟ್ಟನ್ನು ಭಾರತದ ಗೆಜೆಟ್ನಲ್ಲಿ ಅಧಿಸೂಚಿಸಲಾಯಿತು. ಇದರ ಹೊರತಾಗಿಯೂ 2014ರವರೆಗೆ ಬ್ಲೆಂಡಿಂಗ್ ಸುಮಾರು 1.5% ಮಾತ್ರವೇ ಇತ್ತು. ಏಕೆಂದರೆ ಭಾರತವು ಕೇವಲ ಕಬ್ಬಿನಿಂದ ಸಾಕಷ್ಟು ಎಥೆನಾಲ್ ಅನ್ನು ಉತ್ಪಾದಿಸಲು ಸಾಧ್ಯವಾಗಲಿಲ್ಲ. 2018ರ ಮೇನಲ್ಲಿ ಜೈವಿಕ ಇಂಧನಗಳ ಮೇಲಿನ ರಾಷ್ಟೀಯ ನೀತಿಯು ಕಚ್ಚಾ ವಸ್ತುಗಳ ಮೂಲವನ್ನು ಕಬ್ಬಿನಾಚೆಗೆ, ಜೋಳ ಮತ್ತು ಹೆಚ್ಚುವರಿ ಧಾನ್ಯಗಳಿಗೆ ವಿಸ್ತರಿಸಿತು. ಹಾಗೆ ಎಥೆನಾಲ್ ಉತ್ಪಾದನೆಯನ್ನು ಸಂಪೂರ್ಣ ಸರ್ಕಾರಿ ಮಟ್ಟದ ಮಿಷನ್ ಆಗಿ ಪರಿವರ್ತಿಸಿತು. 2021ರ ಜೂನ್ನಲ್ಲಿ ನೀತಿ ಆಯೋಗವು ವಾಹನ ತಯಾರಕರು, ತೈಲ ಕಂಪನಿಗಳು ಮತ್ತು ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿದ ನಂತರ ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತು. 2021ಆಗಸ್ಟ್ನಲ್ಲಿ IOCL, BPCL ಮತ್ತು HPCL ಖಾಸಗಿ ಹೂಡಿಕೆಯನ್ನು ಆಹ್ವಾನಿಸಿ ಖಾತರಿಪಡಿಸಿದ ಖರೀದಿ ಒಪ್ಪಂದಗಳು ಮತ್ತು ಬ್ಯಾಂಕ್ ಹಣಕಾಸಿನ ಬೆಂಬಲದೊಂದಿಗೆ ಸಮರ್ಪಿತ ಎಥೆನಾಲ್ ಸ್ಥಾವರಗಳನ್ನು ಸ್ಥಾಪಿಸಲು ಮುಂದಾದವು. 2021ರಲ್ಲಿ 10% ಬ್ಲೆಂಡಿಂಗ್ ಸಾಧಿಸಲು ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 500 ರಿಂದ 600 ಕೋಟಿ ಲೀಟರ್ ಎಥೆನಾಲ್ ಅಗತ್ಯವಿತ್ತು. ಹೊಸ ಹೂಡಿಕೆಗಳು ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸಿದಂತೆ ವಾರ್ಷಿಕ ಎಥೆನಾಲ್ ಲಭ್ಯತೆಯು 1200 ಕೋಟಿ ಲೀಟರ್ಗಳಿಗೆ ಸಮೀಪಿಸಿತು. ಸಾಕಷ್ಟು ಪೂರೈಕೆಯೊಂದಿಗೆ 20% ಬ್ಲೆಂಡಿಂಗ್ಗೆ ಮುನ್ನಡೆಯುವುದು ತಾರ್ಕಿಕ ಮತ್ತು ಜವಾಬ್ದಾರಿಯುತ ಮುಂದಿನ ಹಂತವಾಯಿತು. ಬ್ಲೆಂಡಿಂಗ್ನಲ್ಲಿನ ಏಕತೆಯು ಹಠಾತ್ ಜಿಗಿತವಲ್ಲ, ಬದಲಾಗಿ ಸ್ಥಿರವಾದ ಮತ್ತು ಮಾಪನಾಂಕ ನಿರ್ಣಯಿಸಿದ ಪ್ರಗತಿಯ ಕಥೆಯನ್ನು ಹೇಳುತ್ತದೆ. ಬ್ರೆಜಿಲ್ ಮೊದಲಿನಿಂದಲೂ ಪ್ರಪಂಚದ ಅತಿದೊಡ್ಡ ಎಥೆನಾಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಿತು. ಇದಕ್ಕೆ ಸ್ವಾಭಾವಿಕವಾಗಿ ದಶಕಗಳೇ ಬೇಕಾಯಿತು. ಆ ಅನುಭವದಿಂದ ಕಲಿಯುವ ಅನುಕೂಲ ಭಾರತಕ್ಕೆ ಇತ್ತು. ಅವಸರ ಅವಸರವಾಗಿ ಜಾರಿಗೆ ತಂದಂತೆ ಕಂಡುಬರುವುದು ವಾಸ್ತವವಾಗಿ 2 ದಶಕಗಳ ಅಡಿಪಾಯದ ಕೆಲಸವಾಗಿದೆ. ನಂತರ ಶಿಸ್ತುಬದ್ಧ ಅನುಷ್ಠಾನದ ಫಲವಾಗಿದೆ. ಭಾರತವು ಸಂಸ್ಕರಣಾಗಾರಗಳು, ಟರ್ಮಿನಲ್ಗಳು ಮತ್ತು ಪೈಪ್ಲೈನ್ಗಳ ವಿಶಾಲ ಜಾಲದ ಮೂಲಕ 100,000ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರವ್ಯಾಪಿ 3 ಪ್ರತ್ಯೇಕ ಮೂಲ ಇಂಧನಗಳನ್ನು ದಾಸ್ತಾನು ಮಾಡುವುದು ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿಯೊಂದು ಮಳಿಗೆಯಲ್ಲಿ ಗುಣಮಟ್ಟದ ನಿಯಂತ್ರಣವನ್ನು ಸಂಕೀರ್ಣಗೊಳಿಸುತ್ತದೆ. ಪ್ರೀಮಿಯಂ ಪೆಟ್ರೋಲ್ ಸಮಾನವಾದ ಹೋಲಿಕೆಯಲ್ಲ. ಇದು ಸೀಮಿತ ಪ್ರಮಾಣದಲ್ಲಿ ಪ್ರೀಮಿಯಂ ದರದಲ್ಲಿ ಮಾರಾಟವಾಗುವ ಸಣ್ಣ ಸಂಯೋಜಕಗಳನ್ನು ಒಳಗೊಂಡಿರುವ ಉತ್ಪನ್ನವಾಗಿದೆ. ಪ್ರತ್ಯೇಕ ರಾಷ್ಟ್ರವ್ಯಾಪಿ ಮೂಲ ಇಂಧನವಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವ ಬಗ್ಗೆಯೂ ಪ್ರಶ್ನೆ ಇದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಎಥೆನಾಲ್ ಸ್ಥಾವರಗಳು ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ನಲ್ಲಿ ವರ್ಷಕ್ಕೆ 1,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿವೆ. ಈಗ ಈ 10ಕ್ಕೆ ಹಿಂತಿರುಗುವುದು ಈ ಹೂಡಿಕೆಯನ್ನು ವ್ಯರ್ಥ ಮಾಡುತ್ತದೆ ಮತ್ತು ಅದನ್ನು ನಂಬಿಕೆಯಿಂದ ನಿರ್ಮಿಸಿದ ರೈತರು ಮತ್ತು ಉದ್ಯಮಿಗಳಿಗೆ ಹಾನಿ ಮಾಡುತ್ತದೆ. ಈ 20ಅನ್ನು ಜಾರಿಗೆ ತರುವ ಮೊದಲು ವಾಹನ ಉದ್ಯಮದೊಂದಿಗೆ ಪರಿವರ್ತನೆಯ ಆರಂಭದಿಂದಲೇ, ಅಂದರೆ 2020-21ರ ಆರಂಭದಲ್ಲೇ ತಯಾರಕರೊಂದಿಗೆ ಈ 10 ಹೊಂದಾಣಿಕೆಯ ಬಗ್ಗೆ ಚರ್ಚಿಸಲಾಯಿತು ಮತ್ತು ಭಾರತವು ತನ್ನ ಈ 10ರ ಗುರಿಯನ್ನ ನಿಗದಿತ ಸಮಯಕ್ಕಿಂತ 5 ತಿಂಗಳ ಮೊದಲೇ ಜೂನ್ 2022ರಲ್ಲಿ ಸಾಧಿಸಿತು. ಈ 20 ಇದಕ್ಕಾಗಿ ಪ್ರಕ್ರಿಯೆಯು ಇನ್ನಷ್ಟು ಸಂಪೂರ್ಣವಾಗಿತ್ತು. ಎಂಜಿನ್ ಮಾಪನಾಂಕ ನಿರ್ಣಯ, ಇಂಧನ ವ್ಯವಸ್ಥೆಗಳು, ರಬ್ಬರ್ ಘಟಕಗಳು, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯನ್ನು, ಇಂಧನವು ಯಾವುದೇ ಪೆಟ್ರೋಲ್ ಪಂಪ್ ತಲುಪುವ ಮೊದಲು ಹಲವಾರು ಸುತ್ತಿನ ಪರೀಕ್ಷೆಗಳ ಮೂಲಕ ಪರಿಶೀಲಿಸಲಾಯಿತು. ತಯಾರಕರು ಈ 20ರ ಸುರಕ್ಷತೆಯ ಬಗ್ಗೆ ಮನವರಿಕೆಯಾಗದಿದ್ದರೆ ಅದರ ಮೇಲಿನ ವಾರಂಟಿಗಳನ್ನು ನೀಡುತ್ತಿರಲಿಲ್ಲ. ಕೆಲವು ವಾಹನಗಳಲ್ಲಿ ಇಂಧನ ಮಿತವ್ಯಯದಲ್ಲಿ 3-5% ಇಳಿಕೆ ಕಂಡುಬರಬಹುದು. ಆದಾಗ್ಯೂ ವಾಸ್ತವ ಪ್ರಪಂಚದ ಮೈಲೇಜ್ ಇಂಧನದ ಪ್ರಕಾರಕ್ಕಿಂತ ಹೆಚ್ಚಾಗಿ ಚಾಲನಾ ಅಭ್ಯಾಸಗಳು, ಟೈರ್ ಒತ್ತಡ, ಸರ್ವಿಸಿಂಗ್ ಮತ್ತು ಏರ್ ಕಂಡೀಷನರ್ ಬಳಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಮೈಲೇಜ್ ಚಿತ್ರದ ಒಂದು ಭಾಗ ಮಾತ್ರ. ಇಂಧನ ಮಿತವ್ಯಯವನ್ನು ಮೀರಿ ಈ 20 ಹಲವಾರು ಕಾರ್ಯಕ್ಷಮತೆ ಮತ್ತು ಪರಿಸರ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಪೆಟ್ರೋಲ್ನ 84.4ಕ್ಕೆ ಹೋಲಿಸಿದರೆ ಸುಮಾರು 108.5ರಷ್ಟು ಹೆಚ್ಚಿನ ರಿಸರ್ಚ್ ಆಕ್ಟೇನ್ ಸಂಖ್ಯೆಯನ್ನು ಹೊಂದಿದೆ. ಇದು ಭಾರತೀಯ ಪೆಟ್ರೋಲ್ನ ಪರಿಣಾಮಕಾರಿ ಆಕ್ಟೇನ್ ರೇಟಿಂಗ್ ಅನ್ನು ಸುಮಾರು 95ಕ್ಕೆ ಏರಿಸುತ್ತದೆ. ಇದು ಆಧುನಿಕ ಎಂಜಿನ್ಗಳಲ್ಲಿ ದಹನ ಕ್ರಿಯೆಯನ್ನು ಸುಧಾರಿಸುತ್ತದೆ. ಈ 20ಕ್ಕಾಗಿ

ಪ್ಲೇಟ್ ಮಾಡಲಾದ ವಾಹನಗಳು ಸುಗಮ ವೇಗವರ್ಧನೆಯನ್ನು ನೀಡುತ್ತವೆ. ಈ ಇಪ್ಪತ್ತು ಉತ್ತಮವಾದ ಆಂಟಿ ನಾಕ್ ಗುಣಲಕ್ಷಣಗಳನ್ನು ನೀಡುತ್ತದೆ. ಈ ಇಪ್ಪತ್ತು ಗಮನಾರ್ಹವಾಗಿ ಕಡಿಮೆ ಕಣಗಳ ಹೊರಸೂಸುವಿಕೆಯೊಂದಿಗೆ ಸ್ವಚ್ಛವಾದ ಎಂಜಿನ್ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ. ಈ ಇಪ್ಪತ್ತು ಜೀವನ ಚಕ್ರದ ಇಂಗಾಲದ ಹೊರಸೂಸುವಿಕೆಯನ್ನು ಸುಮಾರು 40% ಕಡಿಮೆ ಮಾಡಬಲ್ಲದು. ವಾಹನದ ಕೈಪಿಡಿಯಲ್ಲಿ ಈ ಹತ್ತು ಕಾಂಪ್ಯಾಟಬಲ್ ಎಂದು ಬರೆಯಲಾಗಿದ್ದರೆ ಇದರ ಅರ್ಥ ಈ ಇಪ್ಪತ್ತು ಕಾರಿಗೆ ಸುರಕ್ಷಿತವಲ್ಲ ಎಂದು ಅರ್ಥವಲ್ಲ. ವಾಹನದ ಕೈಪಿಡಿಯು ವಾಹನವು ಪ್ರಮಾಣೀಕೃತವಾದಾಗ ಅಸ್ತಿತ್ವದಲ್ಲಿದ್ದಂತಹ ಇಂಧನ ಮಾನದಂಡವನ್ನು ಪ್ರತಿಬಿಂಬಿಸುತ್ತದೆ. ವ್ಯಾಪಕವಾದ ಪರೀಕ್ಷೆ ಮತ್ತು ನಿಯಂತ್ರಕ ಅನುಮೋದನೆಯ ನಂತರ ಇಂಧನ ಮಾನದಂಡಗಳು ಮುಂದುವರಿದ ತಕ್ಷಣ ವಾಹನವು ಅಸುರಕ್ಷಿತವಾಗುತ್ತದೆ ಎಂದು ಇದರ ಅರ್ಥವಲ್ಲ. ಈ ಇಪ್ಪತ್ತು ಅನ್ನು ಜಾರಿಗೆ ತರುವ ಮೊದಲು ಸರ್ಕಾರದ ಎಆರ್ಎಐ ಎಸ್ಐಎಎಂ ವಾಹನ ತಯಾರಕರು ಮತ್ತು ತೈಲ ಕಂಪನಿಗಳನ್ನು ಒಳಗೊಂಡಂತಹ ತಜ್ಞರ ಸಮಿತಿಗಳನ್ನು ರಚಿಸಿತು. 2021 ನೀತಿ ಆಯೋಗದ ಮಾರ್ಗಸೂಚಿಯು ನಿರ್ದಿಷ್ಟವಾಗಿ ಈ 10 ಈ 20 ಬದಲಾವಣೆಯನ್ನು ತಿಳಿಸಿತು ಮತ್ತು ತಯಾರಕರಿಗೆ ವರ್ಷಗಳ ಮುಂಚಿತವಾಗಿಯೇ ಸೂಚನೆ ನೀಡಿತು. ಈ 20 ಹಳೆಯ ವಾಹನಗಳಲ್ಲಿ ರಬ್ಬರ್ ಭಾಗಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸುತ್ತದೆ ಎನ್ನುವ ಸಂಶಯ ಜನರಲ್ಲಿದೆ. ಈ 15+ ಮಿಶ್ರಣಗಳು ಈಗಾಗಲೇ ಭಾರತದಾದ್ಯಂತ 3.5 ವರ್ಷಗಳಿಂದ ಬಳಕೆಯಲ್ಲಿವೆ. ಈ 20 ಮಾರುಕಟ್ಟೆಯನ್ನು ತಲುಪುವ ಮೊದಲು ಎಂಜಿನ್ ಬಳಕೆ, ತುಕ್ಕು ನಿರೋಧಕತೆ ಮತ್ತು ಚಾಲನಾ ಸಾಮರ್ಥ್ಯವನ್ನ ಒಳಗೊಂಡ ವ್ಯಾಪಕವಾದ ಪ್ರಯೋಗಾಲಯ ಪರೀಕ್ಷೆ ಮತ್ತು ಕ್ಷೇತ್ರ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಅತ್ಯಂತ ಬಲವಾದ ಪುರಾವೆಯು ನೈಜ ಪ್ರಪಂಚದಿಂದ ಬರುತ್ತದೆ. ಮಾರುತಿ ಸುಜುಕಿ ಆರ್ಥಿಕ ವರ್ಷ 2025-26 2.84 ಕೋಟಿ ಕಾರುಗಳಿಗೆ ಸೇವೆ ಸಲ್ಲಿಸಿದೆ. ಅದರಲ್ಲಿ 1.5 ಕೋಟಿ ಕಾರುಗಳು ಈ 20 ಎಂದಿಗೂ ಪ್ರಮಾಣೀಕರಿಸಲ್ಪಡದ ಹಳೆಯ ವಾಹನಗಳಾಗಿವೆ. ಈ 20 ಸಂಬಂಧಿತ ಯಾವುದೇ ಹಾನಿ ಕಂಡುಬಂದಿಲ್ಲ. ಈ 20 ನಿಜವಾಗಿಯೂ ರಬ್ಬರ್ ಮತ್ತು ನಿರ್ನಾಳಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸಿದ್ದರೆ ಅದು ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳ ಅಲೆಯಾಗಿ ಹೊರಹೊಮ್ಮುತ್ತಿತ್ತು. ಅಂತಹ ಯಾವುದೇ ಅಲೆ ಸಂಭವಿಸಲಿಲ್ಲ. ಜೊತೆಗೆ ಭಾರತದ ಎಥೆನಾಲ್ ಪೂರೈಕೆ ಸರಪಳಿಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಎಥೆನಾಲ್ ಮತ್ತು ಮಿಶ್ರಿತ ಪೆಟ್ರೋಲ್ ಕಟ್ಟುನಿಟ್ಟಾದ ಬಿಐಎಸ್ ವಿಶೇಷಣಗಳನ್ನು ಪೂರೈಸಬೇಕು. ಇದನ್ನು ಡಿಸ್ಟಿಲರಿಯಿಂದ ಡಿಪೋವರೆಗೆ ಮತ್ತು ಚಿಲ್ಲರೆ ಪಂಪ್ವರೆಗೆ ಪ್ರತಿ ಹಂತದಲ್ಲೂ ಪರಿಶೀಲಿಸಲಾಗುತ್ತದೆ. ಕಲಬೆರಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಜಾರಿಗೊಳಿಸುವಂತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಎಥೆನಾಲ್ ಅಗ್ಗದ ಇಂಧನವಾಗಿರಬೇಕು. ಆದರೆ ಈ 20 ಪೆಟ್ರೋಲ್ ಶುದ್ಧ ಪೆಟ್ರೋಲ್ಗಿಂತ ಕಡಿಮೆ ಬೆಲೆಯಲ್ಲಿ ಏಕೆ ಇಲ್ಲ ಎನ್ನುವ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಸರ್ಕಾರವು ಈ ಕಾರ್ಯಕ್ರಮದ ಅಡಿಯಲ್ಲಿ ಪೂರೈಕೆಯಾಗುವ ಎಥೆನಾಲ್ಗೆ ರೈತರು ನ್ಯಾಯಯುತವಾದ ಬೆಲೆಯನ್ನು ಪಡೆಯುವುದನ್ನು ಖಾತ್ರಿಪಡಿಸುತ್ತದೆ. ಉದಾಹರಣೆಗೆ ಜಿಎಸ್ಟಿ, ಸಾರಿಗೆ ಮತ್ತು ಸಂಗ್ರಹಣಾ ವೆಚ್ಚಗಳನ್ನು ಸೇರಿಸುವ ಮೊದಲೇ ಜೋಳದ ಆಧಾರಿತ ಎಥೆನಾಲ್ ಅನ್ನು ಲೀಟರ್ಗೆ ಸುಮಾರು 81.86 ರೂಪಾಯಿಗೆ ಖರೀದಿಸಲಾಗುತ್ತದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ ಸುಮಾರು $70 ಇದ್ದಾಗ ಈ 20 ಉತ್ಪಾದನೆಯು ಶುದ್ಧ ಪೆಟ್ರೋಲ್ನಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಹೊಂದಿರಬಹುದು. ಕಚ್ಚಾ ತೈಲದ ಬೆಲೆಗಳು ತೀವ್ರವಾಗಿ ಏರಿದಾಗ ಸಾಮಾನ್ಯವಾಗಿ ಪ್ರತಿ ಬ್ಯಾರೆಲ್ಗೆ $120-$130 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಎಥೆನಾಲ್ ಅಗ್ಗದ ಆಯ್ಕೆಯಾಗುತ್ತದೆ. ಈ 20 ಅನ್ನು ಶುದ್ಧ ಪೆಟ್ರೋಲ್ನ ದರದಲ್ಲಿ ಮಾರಾಟ ಮಾಡಿದರೂ ಸಹ ಗ್ರಾಹಕರು ಲಾಭವನ್ನು ಪಡೆಯುತ್ತಾರೆ. ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 20% ಭಾಗವು ಈಗ ಸ್ವದೇಶಿ ನಿರ್ಮಿತ ಎಥೆನಾಲ್ ಆಗಿದೆ. ಕಚ್ಚಾ ತೈಲದಂತಲ್ಲದೆ ಎಥೆನಾಲ್ ಬೆಲೆಗಳು ಬ್ರೆಂಟ್ ಕಚ್ಚಾ ತೈಲದ ಏರಿಳಿತಗಳು, ಯುದ್ಧಗಳು ಅಥವಾ ಜಾಗತಿಕ ಸಾಗಾಣೆ ಅಡೆತಡೆಗಳಿಂದ ಪ್ರಭಾವಿತವಾಗುವುದಿಲ್ಲ. ಇದರ ಅರ್ಥ ಪ್ರತಿ ಇಂಧನ ಟ್ಯಾಂಕ್ನ 1/5 ಸ್ಥಿರವಾದ ಸ್ವದೇಶಿ ಪೂರೈಕೆಯಿಂದ ಬರುತ್ತದೆ. ಇದು ಜಾಗತಿಕ ತೈಲ ಬೆಲೆಯ ಆಘಾತಗಳಿಗೆ ಭಾರತದ ಒಡ್ಡುಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಎಥೆನಾಲ್ ಬ್ಲೆಂಡಿಂಗ್ ಭಾರತದಲ್ಲಿ ಪೆಟ್ರೋಲ್ ಬೆಲೆಗಳನ್ನು ಇತರ ದೇಶಗಳಿಗಿಂತ ಹೆಚ್ಚು ಸ್ಥಿರವಾಗಿಡಲು ಸಹಾಯ ಮಾಡಿದೆ. ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಇಂಧನದ ಬೆಲೆಗಳು ಹೇಗೆ ಚಲಿಸಿವೆ ಎಂಬುದರಲ್ಲಿ ಫಲಿತಾಂಶಗಳು ಗೋಚರಿಸುತ್ತವೆ. ಪೆಟ್ರೋಲ್ನಲ್ಲಿ ಬೆರೆಸುವ ಪ್ರತಿ ಲೀಟರ್ ಎಥೆನಾಲ್ 4 ವಿಷಯಗಳನ್ನು ಸೂಚಿಸುತ್ತದೆ. ಕಡಿಮೆ ಕಚ್ಚಾ ತೈಲ ಆಮದು, ಕಡಿಮೆ ವಿದೇಶಿ ವಿನಿಮಯ ವೆಚ್ಚ, ಭಾರತೀಯ ರೈತರಿಗೆ ಹೆಚ್ಚಿನ ಆದಾಯ ಮತ್ತು ನಾಗರಿಕರಿಗೆ ಪಂಪ್ನಲ್ಲಿ ಹೆಚ್ಚು ಸ್ಥಿರವಾದ ಬೆಲೆ. ಎಥೆನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಳ್ಳುವಲ್ಲಿ ಭಾರತವು ಏಕಾಂಗಿಯಲ್ಲ. ಇದು ಈಗ ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಅಭ್ಯಾಸವಾಗಿದೆ. ಹಲವು ಪ್ರಮುಖ ಆರ್ಥಿಕತೆಗಳು ಎಥೆನಾಲ್ ಅನ್ನು ತಮ್ಮ ಇಂಧನ

0: ಕಾರ್ಯತಂತ್ರದಲ್ಲಿ ದೃಢವಾಗಿ ಸೇರಿಸಿಕೊಂಡಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶಾದ್ಯಂತ ಈ 10 ಪ್ರಮಾಣಿತ ಎಥನಾಲ್ ಮಿಶ್ರಿತ ಇಂಧನವಾಗಿದೆ. ಅಮೆರಿಕದ ಸರ್ಕಾರವು ಈ 15 ಅನ್ನು ವೇಗವಾಗಿ ವಿಸ್ತರಿಸಲು ಬೆಂಬಲ ನೀಡುತ್ತಿದೆ. ಲಕ್ಷಾಂತರ ವಾಹನಗಳು ಈಗಾಗಲೇ ಫ್ಲೆಕ್ಸ್ ಫ್ಯೂಲ್ ಸಾಮರ್ಥ್ಯವನ್ನು ಹೊಂದಿದ್ದು ಅವು ಈ 85ರಷ್ಟು ಹೆಚ್ಚಿನ ಮಿಶ್ರಣದೊಂದಿಗೆ ಚಲಿಸಬಲ್ಲವು. ಎಥನಾಲ್ ಬಳಕೆಯಲ್ಲಿ ಬ್ರೆಜಿಲ್ ಜಾಗತಿಕ ನಾಯಕನಾಗಿ ಮುಂದುವರೆದಿದೆ. ಇದು ಪ್ರಸ್ತುತ ಈ 27 ಅನ್ನು ತನ್ನ ಪ್ರಮಾಣಿತ ಪೆಟ್ರೋಲ್ ಮಿಶ್ರಣವನ್ನಾಗಿ ಕಡ್ಡಾಯಗೊಳಿಸಿದೆ ಮತ್ತು ಇದನ್ನು ಸುಮಾರು 35% ಏರಿಸಲಾಗುತ್ತಿದೆ. ಮಾರಾಟವಾಗುವ ಹೊಸ ಕಾರುಗಳಲ್ಲಿ 80%ಕ್ಕೂ ಹೆಚ್ಚು ಫ್ಲೆಕ್ಸ್ ಫ್ಯೂಲ್ ವಾಹನಗಳಾಗಿದ್ದು ಇವು ಈ 27, ಈ 30 ಅಥವಾ ಶುದ್ಧ ಹೈಡ್ರಸ್ ಎಥನಾಲ್ನಲ್ಲಿ ಚಲಿಸುತ್ತವೆ. ಜಪಾನ್ ಹಂತ ಹಂತವಾಗಿ ಈ 10 ಜಾರಿಗೆ ತರುವ ಮೂಲಕ ಎಥನಾಲ್ ಅನ್ನು ತನ್ನ ಇಂಧನ ಮಿಶ್ರಣಕ್ಕೆ ಸೇರಿಸಿಕೊಂಡಿದೆ. ಕೆನಡಾ, ಥೈಲ್ಯಾಂಡ್ ಮತ್ತು ಹಲವಾರು ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಸ್ವಚ್ಛ ಇಂಧನ ಕಾರ್ಯತಂತ್ರಗಳ ಭಾಗವಾಗಿ ಎಥನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಂಡಿವೆ. ಭಾರತದ ಎಥನಾಲ್ ಪ್ರಮಾಣವು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾಗಿದೆ. ಇದು 2001ರಲ್ಲಿ ಪ್ರಾಯೋಗಿಕ ಯೋಜನೆಗಳೊಂದಿಗೆ ಪ್ರಾರಂಭವಾಯಿತು ಮತ್ತು ನೀತಿ ಸುಧಾರಣೆಗಳು, ಉದ್ಯಮದ ಸಹಯೋಗ ಮತ್ತು ನಿರಂತರ ಹೂಡಿಕೆಗಳ ಮೂಲಕ ವಿಕಸನಗೊಂಡಿತು. 2025-26ರಲ್ಲಿ 20% ಬ್ಲೆಂಡಿಂಗ್ ಸಾಧಿಸುವುದು ಎಚ್ಚರಿಕೆಯ ಯೋಜನೆ ಮತ್ತು ಸ್ಥಿರವಾದ ಅನುಷ್ಠಾನದ ಫಲವೇ ಹೊರತು ಹಠಾತ್ ನಿರ್ಧಾರವಲ್ಲ. ಈ 20 ಜಾರಿಯ ಪ್ರತಿಯೊಂದು ಹಂತದಲ್ಲೂ ವಾಹನ ತಯಾರಕರು, ಪರೀಕ್ಷಾ ಸಂಸ್ಥೆಗಳು, ಇಂಧನ ಚಿಲ್ಲರೆ ವ್ಯಾಪಾರಿಗಳು ಮತ್ತು ರೈತರು ಭಾಗಿಯಾಗಿದ್ದಾರೆ. ಎಂಜಿನ್ ಅಥವಾ ಘಟಕಗಳ ಹಾನಿಯ ಕುರಿತಾದ ಆರೋಪಗಳನ್ನು ಮಾರುತಿ ಸುಜುಕಿ ಮತ್ತು ಹೀರೋ ಮೋಟೋ ಕಾರ್ಪ್ ನಿರ್ವಹಿಸುವ ಕೋಟ್ಯಂತರ ವಾಹನಗಳ ಸೇವಾ ದತ್ತಾಂಶದೊಂದಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಸಾಕ್ಷ್ಯಾಧಾರಗಳು ಅಂತಹ ಆರೋಪಗಳನ್ನು ಸಮರ್ಥಿಸುವುದಿಲ್ಲ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸಿದೆ, ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಿದೆ, ಹೊರಸೂಸುವಿಕೆಯನ್ನು ತಗ್ಗಿಸಿದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಿದೆ. ಈ 21 ಸುರಕ್ಷಿತ, ಸ್ವಚ್ಛ ಮತ್ತು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟ ಇಂಧನವಾಗಿದೆ. ಇದು ವೈಜ್ಞಾನಿಕ ಮೌಲ್ಯಮಾಪನ, ಹಂತ ಹಂತದ ಅನುಷ್ಠಾನ ಮತ್ತು ಉದ್ಯಮ ಹಾಗೂ ಸಂಶೋಧನಾ ಸಂಸ್ಥೆಗಳಾದ್ಯಂತದ ಸಹಯೋಗದ ಬೆಂಬಲವನ್ನು ಹೊಂದಿದೆ. ಇದು ಆತ್ಮನಿರ್ಭರ, ಸುಸ್ಥಿರ ಮತ್ತು ಇಂಧನ ಸುರಕ್ಷಿತ ಭಾರತದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ, ಪುನರಾವರ್ತಿತ ಪ್ರಶ್ನೆಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂವಾದ. ಎನ್ಎಸ್ ಮಂಜು ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಮಂಜು ಅವರೇ. ಮೊನ್ನೆ ತಾನೇ ಫಿಫಾ ಮುಗೀತು, ಸೊ ಅದ್ರ ಕುರಿತಾಗಿ ಮೊದಲಿಗೆ ಕೇಳ್ಬಿಡೋಣ ಪ್ರಶ್ನೆ ಅಂತ ನಿಮಗೆ.
2: ಖಂಡಿತವಾಗ್ಲು.
1: 23ನೇ ಫಿಫಾ ವಿಶ್ವಕಪ್ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈಗ 48 ತಂಡಗಳು ಇದ್ದುವು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ 3 ದೇಶಗಳು ಹೋಸ್ಟ್ ಮಾಡಿತ್ತಿದ್ನ. ಫೈನಲ್ ನಲ್ಲಿ ಸ್ಪೇನ್ ಅರ್ಜೆಂಟೀನಾ ಮುಖಾಮುಖಿಯಾಗಿತ್ತು. ಇದರಲ್ಲಿ ಸ್ಪೇನ್ 1-0 ಅಂತರದಿಂದ ಗೆಲುವು ಸಾಧಿಸಿ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ. ಈ ಒಂದು ಫಿಫಾ ಕುರಿತಾಗಿ ಸಂಕ್ಷಿಪ್ತವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ,
2: ಕಳೆದ ಬಾರಿ ನಾವು ಹೋಲಿಸ್ಕೊಂಡ್ರೆ ಕೇವಲ 32 ತಂಡಗಳು ಆಡಿದ್ವು, ಆದ್ರೆ ಈ ಬಾರಿ 48 ತಂಡಗಳು ಅಂತ ಹೇಳಿದ್ರೆ ಎಲ್ಲಾ ಖಂಡದಿಂದ ಹಲವಾರು ದೇಶಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇ ರೀತಿ ಏಷ್ಯಾ ನಾವು ಹೋಲಿಸ್ಕೊಂಡ್ರೆ ಈ ಬಾರಿ 9 ತಂಡಗಳು ಏಷ್ಯಾ ಖಂಡದಿಂದ ಪ್ರತಿನಿಧಿಸಿದ್ವು. ಮತ್ತೆ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಸ್ಪೇನ್ ಹಾಗೂ ಅರ್ಜೆಂಟೈನಾ ಅನ್ನೋ ಬದಲು ಸ್ಪೇನ್ ಹಾಗೂ ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅವರ ಕಡೆಯ ವಿಶ್ವಕಪ್ ಕೂಡ ಆಗಿರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ, ಸ್ಪೇನ್ 2ನೇ ಬಾರಿ ವಿಶ್ವಕಪ್ ಗೆದ್ರು ಅಂದ್ರೆ ಅವರು ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತು ಯಾವ ರೀತಿ ಅವರು ಆಡ್ಕೊಂಡ್ ಬಂದ್ರು ಸೆಮಿಫೈನಲ್ ಹಾಗೂ ಫೈನಲ್ ಯಾವ ರೀತಿ ಅವರ ಪ್ರದರ್ಶನ ಮಾಡಿದ್ರು ಎಲ್ಲೂ ಅನ್ಸಿಲ್ಲ.

0: ಅವರು ಚಾಂಪಿಯನ್ ಪಟ್ಟಕ್ಕೆ ಏರಕ ಆಗದಿರ ಅರ್ಹರಲ್ಲ ಅಂತ ಆ ರೀತಿ ಒಂದು ಪ್ರದರ್ಶನದ ಮುಖಾಂತರ ಎರಡನೇ ಬಾರಿಗೆ ಅವರು ವಿಶ್ವಕಪ್ನ ಮುಡಿಗೇರಿಸಿಕೊಂಡಿದ್ದಾರೆ.
1: ಫೈನಲ್ ಪಂದ್ಯವನ್ನು ನೋಡಿದಾಗ ಅನಿಸ್ತಾ ಇರಲಿಲ್ಲ ಸ್ಪೇನ್, ಯಾಕಂದ್ರೆ ಎರಡು ಮುಖಾಮುಖಿ ಬಹಳ ಜೋರಾಗಿತ್ತು, ಗೋಲ್ ಒಂದು ಆಗಿರ್ಲಿಲ್ಲ, ಕೊನೆಯ ಹಂತದಲ್ಲಿ ಒಂದು ಗೋಲ್ ಆಯ್ತಲ್ವಾ.
0: ಮೊದಲನೇ ನಿಮಿಷದಿಂದ ಕಡೆ ನಿಮಿಷದವರೆಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಎಲ್ಲೂ ಅವರು ಹಿಡಿತನ ಕಳ್ಕೊಳ್ಳೇ ಇಲ್ಲ. ಹಿಂದೆ ಗೋಲ್ ಕೀಪರ್ ಇಂದ ಹಿಡಿದು ಸ್ಟ್ರೈಕರ್ ಫಾರ್ವರ್ಡ್ ತನಕ. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಅರ್ಜೆಂಟೀನಾದಲ್ಲಿ ಗಾಯಗಳ ಸಮಸ್ಯೆ ಆಗಿದ್ರಿಂದ ಈಗ ನಮ್ಗೆ ಗೋಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಫಾರ್ವರ್ಡ್ ಪ್ಲೇಯರ್ ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಯಾಕಂದ್ರೆ ಗೋಲ್ ಬರ್ಲಿ ಅಂತ. ಆದ್ರೆ ಫೈನಲ್ ಪಂದ್ಯದಲ್ಲಿ ಯಾವುದೇ ಒಂದು ಕೋಚ್ ಗಾಗ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವರ ತಮ್ಮ ಡಿಫೆಂಡರ್ಸ್ ಅಲ್ಲಿ ಮೂರು ಸಬ್ಸ್ಟಿಟ್ಯೂಷನ್ ಫೋರ್ಸ್ ಸಬ್ಸ್ಟಿಟ್ಯೂಷನ್ ಅದು ಎಲ್ಲೋ ಸ್ವಲ್ಪ ಹಿಂಪಡಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅರ್ಜೆಂಟೀನಾ ತಂಡಕ್ಕೆ.
1: ಅಂದ್ರೆ ಆಯ್ಕೆಯ ಹಂತದಲ್ಲಿ ಸ್ವಲ್ಪ ಸೋತ್ರೇನೋ ಅಂತ.
0: ಸ್ಪ್ಯಾನಿಷ್ ಅಂತ ಹೇಳಿದ ತಕ್ಷಣ ಆ ಒಂದು ಆಟದ ಶೈಲಿ ಅಂತ ಅರ್ಜೆಂಟೀನಾ ಸೌತ್ ಅಮೆರಿಕನ್ ಆಟದ ಶೈಲಿ ಅಳವಡಿಸಿಕೊಂಡಿರೋದ ಸ್ಟೈಲಿಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಟಿಕಟಕ ಅಂತ ಫುಟ್ಬಾಲ್ ಹೇಳ್ತೀವಿ, ಬಾಲ್ ಪೊಸಿಷನ್ ನೀವು ಗಮನಿಸಿದಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 800 ಪಾಸ್ಗಳನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಅರ್ಜೆಂಟೀನಾದವರು ಆಲ್ಮೋಸ್ಟ್ 400 ಪಾಸ್ಗಳನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೊಂದು ಗಮನಿಸ್ಬೇಕು ಅಂತ ಹೇಳಿದ್ರೆ ಅರ್ಜೆಂಟೀನಾ ಮೊದಲನೇ ಶಾಟ್ ಗೋಲ್ ಮೇಲೆ ಬಂದಿದ್ದು ಎಕ್ಸ್ಟ್ರಾ ಟೈಮ್ ನ 112ನೇ ನಿಮಿಷದಲ್ಲಿ ಅಂತ ಹೇಳಿದ್ರೆ ಅವ್ರು ತಗೊಂಡಿದ್ದು ಎರಡೇ ಶಾಟ್. ಅರೇನಪ್ಪ ಅದು ಆಫ್ ಟಾರ್ಗೆಟ್, ಗೋಲ್ ಮೇಲೆ ಯಾವುದೇ ಶಾಟ್ ನ ಗಳಿಸ್ಕೊಳ್ಳ ಅಂದ್ರೆ ನಿಮ್ಗೆ ಗೋಲ್ ಮೇಲೆ ಶಾಟ್ ನ ಗಳಿಸ್ಕೊಳ್ಳ ಅಂದ್ರೆ ಎಲ್ಲಿ ನಿಮ್ಗೆ ಗೋಲ್ ಸಿಗುತ್ತೆ. ಅರೆ ಸ್ಪೇನ್ ನಿಜವಾಗ್ಲೂ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ.
1: ಒಳ್ಳೆ ವಿಶ್ಲೇಷಣೆ ಮಾಡಿದ್ರಿ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ ಭಾರತದ ಫುಟ್ಬಾಲ್ ಸ್ಥಿತಿ ಈಗ ಹೇಗಿದೆ ಸರ್? ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕಿಂಗ್ 138 ಇದೆ.
0: ರ್ಯಾಂಕಿಂಗ್ ಹೌದು, 138 ಇರ್ಬೋದು, 140 ಇರ್ಬೋದು, ಎಷ್ಟಾರು ಇರ್ಬೋದು. ಅದೇನಪ್ಪ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇದ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಫಿಫಾ ರ್ಯಾಂಕಿಂಗ್ ಡೇಟ್ಸ್ ಅಲ್ಲಿ ನಾವು ಮ್ಯಾಚಸ್ ಆಡಬೇಕಾಗಿರುತ್ತೆ. ಆ ಟೈಮಲ್ಲಿ ಮ್ಯಾಚಸ್ ಆಡಿಲ್ಲ ಅಂದ್ರೆ ನಮ್ಮ ಕೆಳಗಡೆ ಇರೋರು ಆಡಿದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರ್ತಾರೆ. ಈಗ ಭಾರತದ ಫುಟ್ಬಾಲ್ ಪರಿಸ್ಥಿತಿ ಬಗ್ಗೆ ಈಗ ಮಿಷನ್ 2047 ಅಂತ ಕಳೆದ 2 ವರ್ಷಗಳಿಂದ ನಮ್ಮ ಯೋಜನೆ ಹಾಕೊಂಡಿದೀವಿ, ಸಾಕ್ತಾ ಇದೀವಿ ಅಂತ ನನಗ ಒಂದು ಅನ್ನಿಸ್ತಾ ಇದೆ. ಈಗ ISL ಆಗಿರ್ಬೋದು, ಇಂಡಿಯನ್ ಸೂಪರ್ ಲೀಗ್ ಆಗಿರ್ಬೋದು, ಈ ಕಡೆ ಐ ಲೀಗ್ ಆಗಿರ್ಬೋದು, ಆ ಒಂದು ಕರೆಕ್ಟ್ ಸ್ಥಿತಿಲಿ ನಾವು ಸಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ.
1: ಫುಟ್ಬಾಲ್ ಮಹಿಳೆಯರ ತಂಡ ಪುರುಷರ ತಂಡಕ್ಕಿಂತ ರ್ಯಾಂಕಿಂಗ್ ಮಟ್ಟದಲ್ಲಿ ಮೇಲಿದೆ ಅಂತ ಹೇಳ್ಬೋದು.
0: ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಗಮನಿಸ್ಬೇಕು ವಿಶ್ವಕಪ್ ಅಂತ ಹೇಳಿ ಮಹಿಳಾ ವಿಶ್ವಕಪ್ ಅಲ್ಲಿ ಎಷ್ಟು ತಂಡಗಳಿದೆ, ಫುಟ್ಬಾಲ್ ದ ತಂಡಗಳು ಎಷ್ಟು ದೇಶಗಳು ಆಡ್ತಾ ಇದೆ. ಅರೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ದೇಶಗಳು, ಸೊ ಆ ರ್ಯಾಂಕಿಂಗ್ ಆ ರೀತಿ ಆದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಾವು ಇದ್ ಮಾಡೇ ಮಾಡ್ತೀವಿ. ಅರೇನಪ್ಪ ಅಂತ ಹೇಳಿದ್ರೆ ಈಗ ಮಹಿಳಾ ಭಾರತ ತಂಡನಾಗಿರ್ಬೋದು ಅಥವಾ ಪುರುಷರ ಭಾರತ ತಂಡ ಆಗಿರ್ಬೋದು ಅಷ್ಟೇ ಅದ್ಭುತವಾಗಿ ಪ್ರದರ್ಶನ ನೀಡ್ತಾರೆ. ಹೋಪ್ ನಾನು ಒಬ್ಬ ಭಾರತೀಯ ಆಟಗಾರ ಆಗಿರೋದ್ರಿಂದ ನಾನು ಒಂದು ವಿಶ್ವಕಪ್ ಸ್ಟೇಜ್ ನಲ್ಲಿ ಭಾರತ ತಂಡನ ನೋಡ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಹಲವು ಕಾರಣಗಳಿದೆ ಯಾಕೆ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ ಅಂತೆಲ್ಲ. ಆದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ನಾವು ಇಂಪಾರ್ಟೆಂಟ್
1: ಮಾಡ್ಬೇಕು,
0: ಅದನ್ನ ನೋಡ್ಬೇಕು. ಒಬ್ರು ಕೋಚ್ ಹೇಳಿದ್ದಾರೆ ಆರ್ಸನ್ ವೆಂಗರ್, ಒಂದು ಪ್ಲೇಯರ್ ನ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿ ನೀವು ಸುಂದರವಾಗಿ ಒಂದು ಮನೆ ಕಟ್ತೀರಾ, ಆ ರೀತಿಯಾಗಿ ನೀವು ಫೌಂಡೇಶನ್ ಲೆವೆಲ್ ಇಂದ ಹಿಡಿದು ಆ ರೀತಿ ಒಂದು ಮನೆ ಯಾವ ರೀತಿ ಕಟ್ತೀರಾ ಅದೇ ರೀತಿ ಒಂದು ಪ್ಲೇಯರ್ ನ ನೀವು ಬೆಳೆಸಬೇಕು ಅಂತ ನಾವು ಎಡುತ್ತಾ ಇರೋದು ಆ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಲಿ ನಾವು ಎಡುತ್ತಾ ಇದೀವಿ ಅಂತ ನನಗೆ ಅನ್ನಿಸ್ತಾ ಇದೆ.
1: ಅಂದ್ರೆ ಈಗ ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಬುನಾದಿಯಿಂದ ಹಿಡಿದು ಕೊನೆಯವರೆಗೂ ನಾವು ಗಮನಿಸ್ತೀವಿ, ಹಾಗೆ ನಮ್ಮ ತಂಡವನ್ನು ಕೂಡ ಬುನಾದಿಯಿಂದ ಗಟ್ಟಿ ಮಾಡಬೇಕು ಅಂತ.
0: ನೀವು ಒಳ್ಳೆ ಪದನ ಉಪಯೋಗಿಸಿದ್ರಿ ಬುನಾದಿ ಅಂತ. ಬುನಾದಿ ಎಲ್ಲಿ ನಮ್ಗೆ ಚೆನ್ನಾಗಿ ಬೆದ್ದಿರುತ್ತೆ ಖಂಡಿತವಾಗ್ಲೂ ಆ ಮನೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ನಮ್ಗೆ ಯಾಕೆ 80 ಜನ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ, ನಮ್ದಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇರುತ್ತೆ. ಈಗ ನಾರ್ತ್ ಇಂಡಿಯಾಗ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟೈಲ್ ಆಫ್ ಪ್ಲೇ ಡಿಫ್ರೆಂಟ್ ಇರುತ್ತೆ, ಕೆಳಗಡೆ ಸೌತ್ ಬಂತು ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ಲೇ. ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ಒಂದು ಬುನಾದಿನ ಕಟ್ಕೊಬೇಕು ಅಂತ ಇದ್ ಮಾಡ್ಬೇಕು. ಅದಕ್ಕೆ ಮಿಷನ್ 2047 ಅಂತ ಹೇಳಿದ್ವಿ, ಯಾಕಂದ್ರೆ ಟಾರ್ಗೆಟ್ ಯಾಕಂತ ಹೇಳಿದ್ರೆ ಅದು 100 ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಆ ಸ್ವಾತಂತ್ರ್ಯ 100 ಆಗಿದ ಮುಂಚೆ ಬಹುಶಃ ನಾವು ವರ್ಲ್ಡ್ ಕಪ್ ಸ್ಟೇಜ್ ನ ಹತ್ಬೋದು. ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ 32 ಇತ್ತು, ಈಗ 48 ಆಗಿದೆ, ಈಗ 48 ಮುಂದೆ 64 ಆಗ್ಬೋದು ಅಂತ. ಅವಾಗ ಒಂದು ಇನ್ನೂ ಅವಕಾಶಗಳಿರುತ್ತೆ. ಆದ್ರೇನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏಷ್ಯನ್ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು.
1: ಮಂಜು ಅವರೇ, ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ನಂಜನಗೂಡಿನಲ್ಲಿ ಪುಟ್ಟ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು ನಿಮ್ಮ ತಂದೆ. ನೀವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಅತ್ಯುನ್ನತ ಸಾಧನೆ ಮಾಡಿದಿರಿ, ಈ ಹಾದಿ ಹೇಗಿತ್ತು ನಿಮ್ಗೆ? ಅಂದ್ರೆ ನಿಮ್ಮ ಹಿನ್ನೆಲೆಯನ್ನ ಮೆಲಕು ಹಾಕುವುದಾದರೆ
0: ಈಗ ನೀವು ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆನೆ ನಾವು ಮಾತಾಡ

0: ಬುನಾದಿ ಯಾವ ರೀತಿ ಇರಬೇಕು ಅಂತ ಅಂಜನಗೂಡಲ್ಲಿ ಆ ಒಂದು ಪುಟ್ಟ ಇದರಲ್ಲಿ ನಾನು ಬಂದು ಕೋಟಿ ಜನರ ಸಂಖ್ಯೆ ಮಧ್ಯೆ ನಾನು ಹೋಗ್ಬಿಟ್ಟು ಭಾರತನ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರೆ ಆ ನನಗೆ ಸಿಕ್ಕಂತ ಅವಕಾಶಗಳು ಬೇರೆ ಮಕ್ಕಳಿಗೂ ಸಿಕ್ಕದಿರ ಬಹುಶಃ ಮಂಜು ಅಂತ ನೂರಾರು ಆಟಗಾರರು ಹೊರಗಡೆ ಬರ್ತಾರೆ. ಈಗ ನಮ್ಮ ಮಾವ ಸ್ಟೇಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್, ಸೊ ಅವರು ನನ್ನ ಬ್ಯಾಸ್ಕೆಟ್ ಬಾಲ್ ಇದ್ ಮಾಡ್ಬೇಕು ಅಂತ ಬಹುಶಃ ಒಂದೇ ಗ್ರೌಂಡ್ ಅಲ್ಲಿ ಇತ್ತು ಬ್ಯಾಸ್ಕೆಟ್ ಬಾಲ್, ಆ ಕಡೆ ಈ ಕಡೆ ಫುಟ್ಬಾಲ್ ಅಂತ. ಅಲ್ಲಿ ನಮ್ಗೆ ಕೋಚ್ ಆದವರು ಗೋಪಾಲ್ ಕೋಚ್.
1: ನೀವು ಮೊದಲಿಗೆ ಫುಟ್ಬಾಲ್ ಆಟಗಾರರಲ್ಲ,
0: ಇಲ್ಲ ಇಲ್ಲ ಬ್ಯಾಸ್ಕೆಟ್ ಅಂತ ಹೇಳಿದ್ರೆ ಅವಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ಕೂಲ್ ಅಲ್ಲಿ ಇದೊಂದೇ ಫುಟ್ಬಾಲ್ ಅಂತಲ್ಲ, ಈಗ ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು. ನಮ್ಮ ಮಾವ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾನು ಏನೋ ನನ್ನ ಫನ್ಗೆ ಹೋಗ್ತಾ ಇದ್ದೆ ಅಲ್ಲಿ, ಈ ಚಿಕ್ಕ ಮಕ್ಕಳು ಬರ್ತಾ ಇರಲ್ಲ, ಆದ್ರೆ ಫುಟ್ಬಾಲ್ಗೆ ಚಿಕ್ಕ ಮಕ್ಕಳು ಬರ್ತಾ ಇರೋ, ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಅಲ್ಲಿ ಗೋಪಾಲ್ ಕೋಚ್ ಅಂತ ಇದ್ರು, ಅಲ್ಲಿಂದಾನೇ ನನ್ನ ಫುಟ್ಬಾಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ
1: ಮನೆಯಲ್ಲಿ ಆ ವಾತಾವರಣ ಇರಲಿಲ್ಲ, ಕ್ರೀಡಾ ವಾತಾವರಣ ಇರಲಿಲ್ಲ, ಅದು ನಿಮ್ಗೆ ಆಗಿ ಹತ್ತಿಸ್ಕೊಳ್ಳಿಕ್ಕೆ ಕಾರಣ ಏನಂತ?
0: ಒಂದೇನಪ್ಪಾ ಅಂತ ಹೇಳಿದ್ರೆ ಒಂದೇ ಆಟದಲ್ಲಿ ಹುಚ್ಚು, ಈಗ ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು, ಇವನ್ ಖೋಖೋ ಆಡ್ತಾ ಇದ್ದೆ ನಾನು, ವಾಲಿಬಾಲ್ ಆಡ್ತಾ ಇದ್ದೆ. ಆದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ಇದಕ್ಕೂ ವಿಭಿನ್ನವಾಗಿ ನನಗೆ ಕಂಡಿದ್ದು ಫುಟ್ಬಾಲ್. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಆಡೋದಕ್ಕೆ ನಾವು ಕಷ್ಟಪಡ್ತೀವಿ, ಅಂದ್ರೆ ಕಾಲಲ್ಲಿ ಹೇಗೆ ಆಡ್ಬೋದು ಅಂತ. ಮತ್ತೆ ಇನ್ನೊಂದು, ಬೇಸಿಗೆ ರಜದಲ್ಲಿ ನನ್ನ ಗಮನ ಸೆಳೆದಿದ್ದು ಫುಟ್ಬಾಲ್ ಅಂತ ಹೇಳ್ಬೋದು. 2 ಮಂತ್ಸ್ 2.5 ಮಂತ್ಸ್ ನನಗೆ ಬೇರೆ ಯಾವುದು ಗೇಮ್ ಆಡೋಕ್ಕಾಗಲಿಲ್ಲ, ನನಗೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್. ಸೊ ಬೆಳಗ್ಗೆ ಸಂಜೆ ಫುಟ್ಬಾಲ್ ಆಡ್ತಾ ಇದ್ದ ಅದು ಆಗಿ ಅದ್ರ ಪ್ಯಾಷನ್ನು ಒಲವು. ಆದ್ರೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ, ಸೊ ಅವ್ರು ಬಂದು ಆಕ್ಚುಲಿ ನನಗೆ ಫುಟ್ಬಾಲ್ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ ಇತ್ತು, ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಿತ್ತು, ಕ್ರಿಕೆಟ್ ಅನ್ನೋದಕ್ಕಿಂತ ಖೋಖೋ ಅಂದ್ರೆ ತುಂಬಾ ಇತ್ತು.
1: ಯಾಕಂತ
0: ಹೇಳಿದ್ರೆ ಕಬಡ್ಡಿ, ಖೋಖೋ, ಕಬಡ್ಡಿ ಎಲ್ಲಾನು ಆಡ್ಬೇಕು. ಈಗ ಒಂದು ಯಾವ ರೀತಿ ಅಂದ್ರೆ ನಮ್ದು ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಅವಾಗ PT ಮಾಸ್ಟರ್ ಅಂತ ಹೇಳ್ತಿದ್ವಿ, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಹುಡುಗ ಚೆನ್ನಾಗಿರ್ತವೆ ಒಂದ್ರಲ್ಲಿ ಆಡ್ತಾನೆ, ಇವನ್ನ ಇನ್ನೊಂದ್ ಕಡೆ ಟ್ರೈ ಮಾಡ, ಇನ್ನೊಂದ್ ಕಡೆ ಟ್ರೈ ಮಾಡ. ಸೊ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಬಹುಶಃ ಯಾವುದೋ ಒಂದು ಗೇಮ್ ಅಲ್ಲಿ ಕ್ಲಿಕ್ ಆಗ್ಬೋದು.
1: ಸ್ಕೂಲ್
0: ಗೇಮ್ಸ್ ಅಲ್ಲಿ ಇದನ್ನೇ ಹೇಳ್ತಲ್ಲ, ಆ ಬುನಾದಿ ಅಂತ ಏನ್ ಹೇಳ್ತೀವಿ ಅದು ಸ್ಕೂಲ್ ಇಂದ ಸ್ಟಾರ್ಟ್ ಆದ್ರೆ ಬಹುಶಃ ಇಂಥವ್ರನ್ನ ನಿಮ್ಗೆ ಕರೆಕ್ಟ್ ಆ ಮೆಟ್ಲನ್ನ ಹತ್ತಿದ್ರೆ ನಿಮ್ಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದಾದ್ಮೇಲೆ ನನ್ನ ಒಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಆಕ್ಚುಲಿ ನಾವೊಂದು ಫೈನಲ್ ಆಡ್ತೀವಿ, ಒಂದು ರೈವಲ್ರಿ ಅಲ್ಲಿ, ರೋಟರಿ ಶಾಲೆ ಮತ್ತೆ ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ಅಂತ, ಫುಟ್ಬಾಲ್ ಎರಡೇ ರೈವಲ್
1: ಸರ್ಕಾರಿ ಶಾಲೆಯಲ್ಲಿ.
0: ಸೊ ಎರಡು ಫುಟ್ಬಾಲ್ ಇದ್ರಲ್ಲಿ ಇದ್ಬೇಕಾದ್ರೆ ಫೈನಲ್ನಲ್ಲಿ ನಾನು ಒಂದು ಪೆನಾಲ್ಟಿ ಮಿಸ್ ಮಾಡಿ ಸೋತೋಗ್ತೀವಿ. ಸೊ ಸೋತಾದಾಗ ನನಗೆ ಯಾವ ರೀತಿ ಅಷ್ಟು ಅಪ್ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಗೆಲ್ಲಲೇಬೇಕು ಅಂತ. ಆ ಒಂದು ಛಲ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ತಂಗ ತಂದು ಕೂರಿಸಿದೆ. ಸೊ ಅಲ್ಲಿಂದ DYSS ಮತ್ತೆ ಇಲ್ಲಿ ಯೂತ್ ಸರ್ವಿಸಸ್ ಬ್ಯಾಂಗ್ಳೂರಿಗೆ ಬಂದೆ, ಅಲ್ಲಿ ದಾದಾಪೀರ್ ಕೋಚ್ ಅಂತ ಇದ್ದು. ಅರೆ ನನಗೆ ಮೇಜರ್ ಟರ್ನಿಂಗ್ ಅಂತ ಹೇಳಿದ್ರೆ U19 ನಾವು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ತೀವಿ, ತ್ರಿಶೂರಲ್ಲಿ ನಾವು ಫೈನಲ್ ಅಲ್ಲಿ ಗೆಲ್ತೀವಿ, ಅದಾದ್ಮೇಲೆ ನನಗೆ ಅಲ್ಲಿಂದ ಇಂಡಿಯನ್ ಕ್ಯಾಂಪ್ ಶುರು ಆಗುತ್ತೆ. ಸೊ ನ್ಯಾಷನಲ್ ಅಲ್ಲಿ ಜರ್ನಿ ಶುರು ಆಗುತ್ತೆ.
1: ಅದಕ್ಕಿಂತ ಪೂರ್ವದಲ್ಲಿ ನಂಜನಗೂಡಿನಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ಯಾವ್ಯಾವ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಅರೇನಪ್ಪ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಂಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಡಕ್ ಸಿಕ್ಕಿದ್ದು. ಅಲ್ಲಿದ್ದಾಗ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಸ್ಕೂಲ್ ಲೆವೆಲ್ ಆತರ ಇತ್ತು, ಅಂದ್ರೆ ಅಲ್ಲಿಂದ ಏನು ಜಿಲ್ಲೆ ಮಟ್ಟ ಆಗಿರ್ಬೋದು ಈ ತರ ಒಂದು ಸಿಗ್ತಾ ಇತ್ತು. ಈಗ ಬಹುಶಃ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಅದು ಆಗ್ತಾ ಇತ್ತೇನೋ. ಅರೇನಪ್ಪ ಅಂದ್ರೆ ಇಲ್ಲಿಗೆ ಬಂದಾಗ ನನ್ಗೆ ನಾನೊಬ್ಬ ಅಲ್ಲ, ಇದು ಇಡೀ ಟೀಮ್. ಇಡೀ ಟೀಮ್ ಅಂತ ಬಂದಾಗ ಏನಾಗುತ್ತೆ, ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್ ಅಲ್ಲ, ಇಲ್ಲಿ ತಂಡಗಳನ್ನ ಸಿಕ್ತು, ಆಟಗಾರರು ಸಿಕ್ಕಿದ್ರು ಹಾಸ್ಟೆಲ್ ಅಲ್ಲಿ. ಸೊ ಅದೇನಾಗ್ಬಿಡ್ತು, ಅಲ್ಲಿಂದ ಬಂದು DYSS ಅಂತ ಯಲಹಂಕದಲ್ಲಿದೆ, ವಿದ್ಯಾನಗರ್ ಅಂತ. ಸೊ ಅಲ್ಲಿ ಏನಂದ್ರೆ ಬೆಳಿಗ್ಗೆ ಪ್ರಾಕ್ಟೀಸ್ ತರಬೇತಿ, ಅದಾದ್ಮೇಲೆ ಎಜುಕೇಶನ್, ಮತ್ತೆ ಈವ್ನಿಂಗ್ ತರಬೇತಿ.
1: ಆಫ್ಟರ್
0: ಸೆವೆಂತ್ ಬಂದಿದ್ ನಾನು, 8th, 9th, 10th ಬಂದು ವಿದ್ಯಾನಗರದಲ್ಲಿ. ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೀನಿಯರ್ ಹಾಸ್ಟೆಲ್ ಬರ್ತೀವಿ, ಕಂಟ್ರಾ ಸ್ಟೇಡಿಯಂ ಅಲ್ಲಿ U19 ಸೆಲೆಕ್ಟ್ ಆಗ್ತೀನಿ ಕರ್ನಾಟಕ ಸ್ಟೇಟ್ಗೆ. U19 ಆದಾಗ ಆ ಟೈಮಲ್ಲಿ ಇಂಡಿಯಾಗೆ ಸ್ಟೀಫನ್ ಕಾನ್ಸ್ಟಂಟೈನ್ ಅಂತ ಇರ್ತಾರೆ, ಸ್ಟೀಫನ್ ಕಾನ್ಸ್ಟಂಟ್ ಅವರು ಎಲ್ಲ ರಾಜ್ಯಗಳಿಗೂ ಹೋಗಿ ಪ್ಲೇಯರ್ಸ್ಗಳನ್ನ ಇದ್ ಮಾಡೋಣ, ಆರ್ಸಿ ತಗೊಂಡ್ಬರೋಣ, ಯಾರಿಗೆ ಗೊತ್ತು ಸಿಗುತ್ತೆ ಅಂತ. ಅವ್ರು ಆ ರೀತಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ 22 ವರ್ಷಗಳ ನಂತರ ನಾವು ಕರ್ನಾಟಕ ಸ್ಟೇಟ್ U19 ನಾವು ಚಾಂಪಿಯನ್ ಆಗ್ತೀವಿ. ಅಲ್ಲಿ ಚಾಂಪಿಯನ್ ಆದಾಗ ಕರ್ನಾಟಕದಿಂದ 4 ಜನಕ್ಕೆ ಸಿಗ್ತಾರೆ, ಅದ್ರಲ್ಲಿ ನಾನೊಬ್ಬ. ಸೊ ಫಸ್ಟ್ ನಾನು ಹೋದಾಗ U19 ಗೋವಾದಲ್ಲಿ 180 ಜನ ಬಂದಿದ್ರು. 180 ಜನದಲ್ಲಿ ಬರೀ 20 ಜನಕ್ಕೆ ಮಾತ್ರ ನೀವು ಸೆಲೆಕ್ಟ್ ಆಗ್ಬೇಕು, 180 ಜನದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಸೊ ಅಲ್ಲಿಂದ 180 ಜನ 20 ಜನ
1: ಆಧಾರದ ಮೇಲೆ ಆರಿಸಿದ್ರು ಅವರು,
0: ಅಂದ್ರೆ ನಾವು ಗೆದ್ವಿ. ಈಗ ಲೋಕಲ್ ಕೋಚಸ್ ಇರ್ತಾರೆ, ಈಗ ನಾನು ಒಬ್ಬ ಕೋಚ್ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್ ಒಳ್ಳೆ ಟ್ಯಾಲೆಂಟ್ ಅವ್ರಿಗೆ ಪ್ಲೇಯರ್ ಗೊತ್ತಿರುತ್ತೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಟ್ಯಾಲೆಂಟ್ ಇದಾರೆ ಈಗ ಸ್ಕೌಟಿಂಗ್.

ಬರ್ತಾರೆ ಅಲ್ಲಿಂದ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೌಟಿಂಗ್ ಅಂತ ಹೇಳಿದ್ರೆ, ಆ ಸ್ಕೌಟಿಂಗ್ ಹೆಡ್ಗೆ ನಾವು ಇದು ಮಾಡ್ಬೋದು. ಅದೇ ರೀತಿ ಬಂದಾಗ 180 ಜನ ಸೆಲೆಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. 180 ಜನದಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕದಿಂದ ಹೋಗಿದ್ 4 ಜನ, 4 ಜನ ಕೇವಲ ಒಬ್ಬನೇ ನಾನು ಸೆಲೆಕ್ಟ್ ಆಗಿದ್ದು 20 ಜನ. ಸೊ ಅಲ್ಲಿಗೆ ಹೋದಾಗ ನಾವು 4 ಜನ ಹೋದ್ವಿ ಕರ್ನಾಟಕದಿಂದ. ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದವ್ರು 180 ಜನ. 180 ಜನದಲ್ಲಿ ಒಂದು ಮಿಲ್ಕ್ ಕಪ್ ಅಂತ ಹೋದ್ವಿ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತ ಹೇಳಿದ್ರೆ 20 ಜನ ಸೆಲೆಕ್ಟ್ ಮಾಡಬೇಕು. ಆ 180 ಜನದಲ್ಲಿ 2 ತಿಂಗಳು ಸತತ ಪ್ರಯತ್ನ ಸೆಲೆಕ್ಷನ್ ಮಾಡಿ 20 ಜನದಲ್ಲಿ ನಾನೊಬ್ಬ. ಸೊ ನಾನು ಐರ್ಲೆಂಡ್ಗೆ ಹೋದೆ, ಮತ್ತೆ ಅಲ್ಲಿ ಆಡಿದ್ವಿ. ಅಲ್ಲಿಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಅಂತಂದಾಗಿನಿಗೆ ನಮ್ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ನಾವು ಕಷ್ಟಪಟ್ಟಿದ್ದು, ಮತ್ತೆ ಈಗ ನೋಡಿ ಅಂತಂತವಾಗಿ ನನ್ಗೆ ಯಾವ ರೀತಿ ಸಿಕ್ತು, ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಅದು ಯಾವಾಗ 19 ಆಯ್ತು, ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ ಇದ್ ಮಾಡ್ತೀನಿ, ಯಾವ ರೀತಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ಗೆ ಹೋಗ್ತೀವಿ. ನಾನು

0: ಇಲ್ಲಿ ನೋಡಿ, ಹಂತಂತವಾಗಿ ನನಗೆ ಯಾವ ರೀತಿ ಸಿಕ್ತೋ ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಅದು ಯಾವಾಗ U19 ಆಯ್ತು, ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ ಇದ್ ಮಾಡ್ತೀನಿ, ಯಾವ ರೀತಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ಗೆ ಹೋಗ್ತೀವಿ, ನಾನು ಮತ್ತೆ ಸುನಿಲ್ ಛತ್ರಿ ಇಬ್ರು ಒಟ್ಟಿಗೆ ಡೆಬ್ಯೂ ಮಾಡ್ತೀವಿ. ನಾವು ನ್ಯಾಷನಲ್ ಟೀಮ್ಗೆ ಸೀನಿಯರ್ ಟೀಮ್ ಡೆಬ್ಯೂ ಮಾಡ್ತೀವಿ, ಅಂದ್ರೆ U19 ಆಲ್ರೆಡಿ ಡೆಬ್ಯೂ ಮಾಡಿರ್ತೀನಿ ನಾನು ಹಾಗೂ ಸುನಿಲ್ ಛತ್ರಿ. 2005 ಪಾಕಿಸ್ತಾನಕ್ಕೆ ಒಬ್ರು ಪ್ಲೇಯರ್ ಇರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಪ್ಲೇಯರ್, ಅವ್ರಿಗೆ ಇಂಜುರಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಡನ್ ಆಗಿ ರೀಪ್ಲೇಸ್ಮೆಂಟ್ಗೆ ಅಂತ ಬೇರೆಯವ್ರಿಗೆ ಬದಲು ನಾನು ಆ ಒಂದು U19 ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನನಗೆ ಅವಕಾಶ ಕೊಡ್ತಾರೆ. 11 ಅಲ್ಲಿ ಆಡ್ತೀನಿ, ನಾವು ರನ್ನರ್ಸ್ ಆಗ್ತೀವಿ, ಅವಾಗ ಅಲ್ಲಿ ಗೋಲ್ ಬೇರೆ ಹೊಡೆದಿರ್ತೀನಿ ನಾನು, ಸೆಮಿಫೈನಲ್ ಅಲ್ಲಿ ಫೈನಲ್ ತಲುಪ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು.
1: ರಾಷ್ಟ್ರಮಟ್ಟದಲ್ಲಿ ನೀವು ಆಡಿದ ಪ್ರಮುಖ ಪಂದ್ಯಾವಳಿ ಗಮನಿಸುವುದಾದ್ರೆ, ಹಾಗೆ ಆ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ನಿಮಗೆ ಹೇಗೆ ಸಹಾಯಕಾರಿ ಆಯ್ತು ಅಂತ?
0: ಪ್ರತಿಷ್ಠಿತ ಕ್ಲಬ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ, ಮಹೀಂದ್ರ ಯುನೈಟೆಡ್ ಅಂತ ಇತ್ತು, ಮೋಹನ್ ಬಗಾನ್ ಅಂತ ಇತ್ತು. ಮೋಹನ್ ಬಗಾನ್ ಈಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಈಗಲೂ ರೈವಲ್ರಿ ಇದೆ. ಈಗ 2005 ಬಗ್ಗೆ ಏನ್ ಮಾತಾಡಿದ್ವಿ, ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನನಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು HAL ನಾನು ಬಂದ್ ಮಾಡಬೇಕಾಗಿತ್ತು ಕ್ಲಬ್ಗೆ. ಆದ್ರೆ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೇವಿಡ್ ಬೂತ್ ಅಂತ ಕೋಚ್ ಇರ್ತಾರೆ ಮಹೀಂದ್ರ ಯುನೈಟೆಡ್, ಅವಾಗ ಅವ್ರು ಹೇಳ್ತಾರೆ ನನಗೆ ಆ ಹುಡುಗ ಬೇಕು. ಯಾಕಂದ್ರೆ ಯಂಗ್ಸ್ಟರ್ಗೆ ಯಾವ ರೀತಿ ಅದು ಪೊಟೆನ್ಶಿಯಲ್ ಇದೆ ಅಂತ ಅವ್ನ ಕೋಚ್ ಯಾವ ರೀತಿ ಗೊತ್ತಾಗುತ್ತೆ, ಆ ರೀತಿ ಅದ್ ನೋಡ್ಕೊಂಡು ಅವ್ರು ನನ್ನ ಕರೀತಾರೆ ಮಹೀಂದ್ರಾಗೆ. ಸೊ ಇಲ್ಲಿ ದಾದಾಪೀರ್ ಕೋಚ್ ಆಗಿರೋದು, ಮತ್ತೆ ನಮ್ಮಣ್ಣ ದಯಣ್ಣ ಅಂತಿದ್ರು, ಸೊ ಅವರು ಎಲ್ಲ ಸೇರ್ಕೊಂಡು, ದಯಣ್ಣನು ಒಂದು ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಸೊ ಅವರು ಎಲ್ಲ ಸೇರ್ಕೊಂಡು ನನ್ನ ಮಹೀಂದ್ರ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ 3 ವರ್ಷ ಇದ್ದು, 3 ವರ್ಷದಲ್ಲಿ ನನಗೆ ಅಲ್ಲಿ ನಾವು ಐ ಲೀಗ್ ಚಾಂಪಿಯನ್ ಆಗ್ತೀವಿ, ಫಸ್ಟ್ ಗೋಲ್ನ ನಾನು ಗಳಿಸ್ಕೊಳ್ತೀನಿ ಫೆಡರೇಷನ್ ಕಪ್ ಅಲ್ಲಿ. ಈಗಿನ ಜನರಲ್ ಸೆಕ್ರೆಟರಿ ಕಲ್ಯಾಣ್ ಚೌಬೆ ಅವರು ಇರ್ತಾರೆ ಗೋಲ್ ಪೋಸ್ಟ್ ಅಲ್ಲಿ, ಸೊ ಅವ್ರು JCTಗೆ ಆಡ್ತಾ ಇರ್ತಾರೆ, ನಾವು ಮಹೀಂದ್ರ ನಟ್ನ 1-0 ಗೆಲ್ತೀವಿ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಗುತ್ತೆ. 3 ವರ್ಷ ನಾನು ಮುಂಬೈಲಿ ಮಹೀಂದ್ರ ಯುನೈಟೆಡ್ಗೆ ಆಡ್ತೀನಿ, ಅದಾದ್ಮೇಲೆ 3 ವರ್ಷ ಮೋಹನ್ ಬಗಾನ್ಗೆ ಆಡ್ತೀನಿ. ಸೊ ಈ ಕಡೆ ಕ್ಲಬ್ಬು, ಆ ಕ್ಲಬ್ ಮೇಲೆ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೀವಿ, ಅದು ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ಕಡೆ ಕ್ಲಬ್ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅದೇ ರೀತಿ ರಾಷ್ಟ್ರೀಯ ತಂಡಕ್ಕೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ.
1: ಜೂನಿಯರ್ ಲೆವೆಲ್ ನಲ್ಲಿ ಅನೇಕ ದೇಶಗಳ ಜೊತೆಗೆ ಆಡಿದ್ದೀರಿ, ಅದರಲ್ಲಿ MM ಪೋರ್ಟ್ ಕಪ್ ಕೂಡ ಗೆದ್ದಿದ್ರು ನಿಮ್ಮ ತಂಡ. ಜೂನಿಯರ್ ಲೆವೆಲ್ ನಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಆಕ್ಚುಲಿ ಏನಪ್ಪಾ ಅಂದ್ರೆ, U19 ಅಲ್ಲಿ 2ನೇ ಟೂರ್ನಮೆಂಟ್ ನಾವು, ಈಗ ಮಿಲ್ಕ್ ಕಪ್ ಆದ್ಮೇಲೆ 2ನೇ ಟೂರ್ನಮೆಂಟ್ ನಾವು ಐರ್ಲೆಂಡ್ಗೆ ಹೋಗ್ತೀವಿ, MM4 ಎನ್ರಸ್ ಟ್ರೋಫಿ ಅಂತ. ಸೊ ಅಲ್ಲಿ ಹೋಗಿ ಗೆಲ್ತೀವಿ. ಸೊ ಆ ಗೆದ್ದಾಗ ಯಾವ ರೀತಿ ನಮ್ಗೆ ವೆಲ್ಕಮ್ ಸಿಗುತ್ತೆ, ಒಂಥರ ಖುಷಿ ಅನ್ಸುತ್ತೆ, ಒಂಥರ ಹೊರಗಡೆ ಹೋಗ್ತಾ ಇದೀವಿ. ಇಂಡಿಯಾ ಬಿಟ್ಟು ಹೊರಗಡೆನೆ ಹೋಗಿಲ್ಲ, ಸೊ ಹೊರಗಡೆ ಹೋಗ್ತಾ ಇದೀವಿ. ಅಲ್ಲಿ ನೋಡಿದಾಗ ಆ ಸ್ಟ್ಯಾಂಡರ್ಡ್ ಆಗಿ ನಮ್ಗೆ ಇನ್ನೂ ಈ ಸ್ಟ್ಯಾಂಡರ್ಡ್ ನಮ್ದು ಇನ್ನೇನು ಇಲ್ಲ, ಇನ್ನೂ ಸ್ಟ್ಯಾಂಡರ್ಡ್ ನ ಎಚ್ಚರಿಸ್ಕೋಬೇಕು ಅಂತ. ಸೊ ಆ ಒಂದು ಸ್ಟ್ಯಾಂಡರ್ಡ್ ನ ಇದ್ ಮಾಡ್ಬೇಕು ಅಂತ ಹೇಳಿ ಇನ್ನೂ ಕಷ್ಟ ಪಡಬೇಕು. ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇನ್ನೂ ಜೂನಿಯರ್ ಲೆವೆಲ್ ಅಂತ ಬಂದಾಗ ಏಷ್ಯನ್ ಗೇಮ್ಸ್ ಹೋಗ್ತೀವಿ, ದೋಹಾ ಏಷ್ಯನ್ ಗೇಮ್ಸ್ 2006. ಸೊ ಅಲ್ಲಿ ಸ್ಪೋರ್ಟ್ಸ್ ಬಳಗನೆ ಮೀಟ್ ಮಾಡ್ತೀವಿ. ಇಂಡಿಯನ್ ಕಂಟಿಂಜೆಂಟ್ ಅಂದ್ಬಿಟ್ಟು ಬರೀ ಫುಟ್ಬಾಲ್ ಅಲ್ಲ, ಎಲ್ಲರೂ ಸಿಗ್ತಾರೆ. ಜೂನಿಯರ್ ಲೆವೆಲ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಒಳ್ಳೆ
1: ಅನುಭವವನ್ನು ಕೊಡುತ್ತ ಅಂತ ಹೇಳ್ಬೋದು. ಈಗ ನೀವು ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಿದ್ದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾರ ಫ್ಲೈಟ್ ಹತ್ತಿ ಹೋಗುವಾಗ ಏನ್ ಅನ್ನಿಸ್ತಾ ಇತ್ತು, ಮನೆಯಲ್ಲಿ ಯಾವ ವಾತಾವರಣ ಇತ್ತು?
0: ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಬಂದು ಮುಂಬೈಯಲ್ಲಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾ ಇಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗ ಹೋದಾಗ ಕ್ಯಾಂಪ್ಗೆ ಹೋದಾಗ್ಲೂ ನಾನು ಟ್ರೈನು ಬಸ್ ಇದ್ರಲ್ಲೇ ಹೊರಡೋದು. ಫಸ್ಟ್ ಟೈಮ್ ಕೂತಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂತು, ಒಂಥರ ಭಯನೂ ಆಯ್ತು. ಆದ್ರೆ ಎಸ್ಪೆಷಲಿ ಮುಂಬೈ ಟು ನಾವು ಮ್ಯಾಂಚೆಸ್ಟರ್ಗೆ ಹೊರಟಾಗ ಫಸ್ಟ್ ಅಬ್ರಾಡ್ ಟ್ರಿಪ್. ಅವತ್ತು ಗೋವಾದಲ್ಲಿ 3 ಜನ ತೆಗಿಬೇಕಾಗಿರುತ್ತೆ, 23 ಜನ ಇರ್ತೀವಿ, 3 ಜನ ತೆಗಿಬೇಕಾಗಿರುತ್ತೆ. ಅದ್ರಲ್ಲಿ ಒಂದು ಡಿಫೆಂಡರ್, ಒಂದು ಮಿಡ್ ಫೀಲ್ಡರ್, ಒಂದು ಸ್ಟ್ರೈಕರ್. ಸೊ ಯಾರನ್ನ ತೆಗಿತಾರೆ ಅಂತ ಒಂದು ಕುತೂಹಲ. ಸೊ ನಂದು ಬೇರೆ ಫಸ್ಟ್ ಟೈಮ್ ಅನೌನ್ಸ್ ಮಾಡ್ತಾರೆ ನನಗೆ, 3 ಜನ ಹೇಳಿದಾಗ ನನಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಅವನ್ ಜರ್ಸಿ ಸಿಕ್ಬಿಡ್ತು, ನಾನು ಆಡ್ಬಿಡ್ತೆ ಇಂಡಿಯಾಗೆ ಅಂತ. ಇಮಿಡಿಯೇಟ್ ಆಗಿ ಬಂದು ನಮ್ಮ ಮಾವ ನಮ್ಮ ತಾಯಿ ಎಲ್ಲರಿಗೂ ಫೋನ್ ಮಾಡ್ತೀನಿ, ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾರೆ. ನಮ್ಮ ಮಾವ ಮತ್ತೆ ಕೋಚು ಮತ್ತೆ ನಮ್ಮ ತಂದೆ ಎಲ್ಲರೂ ಬರ್ತಾರೆ ಗೋವಾಗೆ ಅಲ್ಲಿಂದ ಕಳಿಸ್ಕೊಡೋದಕ್ಕೆ ಅಂತ. ಆದ್ರೆ ಮುಂಬೈಗೆ ಹೋದಾಗ ಇಡೀ ತಂಡಕ್ಕೆ ನಮ್ಮ ಚಿಕ್ಕಮ್ಮರು ಅಡಿಗೆ ಎಲ್ಲ ಮಾಡ್ಕೊಂಬಂದು ಎಲ್ಲ ಇದ್ ಮಾಡ್ಕೊಂಬಂದು ಅವ್ರು ಬರ್ತಾರೆ. ಸೊ ಒಂಥರ ಈಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಓ ವಾಪಸ್
1: ನೀರು
0: ಖಂಡಿತ ಅಲ್ಲ, ಯಾಕಂತ ಹೇಳಿದ್ರೆ ಬಂದ ಹಾದಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ.
1: ಅದೇ ಹಿಮ್ಮುಖವಾಗಿ ನೋಡಿದ್ರೆ ಹೌದಾ ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ಈಗ ಅನಿಸ್ತಾ ಇರುತ್ತೆ ನಿಮ್ಗೆ.
0: ಖಂಡಿತವಾಗ್ಲು, ಯಾವುದೇ ಸಂದೇಹ ಇಲ್ಲ.
1: Under-23 ನೀವು ಕ್ಯಾಪ್ಟನ್ ಆಗಿ ಸುಮಾರು 8ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯ

0: ಚುನಾವಳಿಯಲ್ಲಿ ಭಾಗವಹಿಸಿದ್ರಿ, ಅದರಲ್ಲಿ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಮತ್ತೆ ದೋಹಾ ಏಷ್ಯನ್ ಗೇಮ್ಸ್ ಪ್ರಮುಖವಾಗಿದ್ದು, ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಓಕೆ ಇಂಡಿಯನ್ ಜರ್ಸಿ ಆಗ್ತಾ ಇದೀವಿ ಅಂತ ಹೇಳಿದಾಗ, ಈಗ ನಾನು 2005 ಅಲ್ಲಿ ಸೀನಿಯರ್ ಡೆಬ್ಯೂ ಮಾಡಿದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ತಾ ಇದ್ದೆ, ಅದೊಂದು ಅವಕಾಶ ನನಗೆ ನಾಯಕತ್ವನ ತಂದು ಕೊಡುತ್ತೆ. U23 ಅಲ್ಲಿ ಏಷ್ಯನ್ ಗೇಮ್ಸ್ಗೆ ಮತ್ತೆ ಏಷ್ಯನ್ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯರ್ಸ್ಗೆ ನಾನು ಕ್ಯಾಪ್ಟನ್ ಆಗ್ತೀನಿ. ಅಂದ್ರೆ ಆ ತಂಡದ ಆಟಗಾರನಾಗಿ ಬಂದು ಅದೇ ತಂಡನ ಮುಂದಾಳತನ ವಹಿಸಬೇಕು ಅಂತ ಹೇಳಿದ್ರೆ
0: ಜವಾಬ್ದಾರಿ
1: ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ಎರಡೇ ಪಂದ್ಯದಲ್ಲಿ ನಾವು ಸೋತೋಗ್ಬಿಡ್ತೀವಿ ಥೈಲ್ಯಾಂಡ್ ವಿರುದ್ಧ, ಇಲ್ಲ ಅಂತ ಹೇಳಿದ್ರೆ ನಾವು ಬಹುಶಃ ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬಿಡ್ತಾ ಇದ್ವಿ. ಆ ಒಂದು ಸುವರ್ಣ ಅವಕಾಶನ ನಾವು ಮಿಸ್ ಮಾಡ್ತೀವಿ. ಕಡೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ನಾವು 2-0 ಅಂತರದಿಂದ ಸೋತೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಕ್ವಾಲಿಫೈ ಆಗಿತ್ತು ಅಂದ್ರೆ ಒಲಿಂಪಿಕ್ ತಂಡಕ್ಕೆ ನಾಯಕ ನಾನೇ. ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಇನ್ನೊಬ್ರು ಕುಟ್ಟಿಮನಿ ಅಂತ ಇದ್ರು. ಬೇರೆ ಎಲ್ಲರೂ ಇದಾರೆ, ಈಗಲೂ FC ಗೋವಾ ತಂಡಕ್ಕೆ ಕೋಚ್ ಆಗಿದ್ದಾರೆ ಒಬ್ರು, ಗೌರ್ಮಂಗಿ ಸಿಂಗ್ ಅಂತ. ರಿಲಯನ್ಸ್ ಒಂದು ಮಣಿಪುರ್, ಇದರಲ್ಲಿ ಚಿತ್ರ ಅಂತ ಇದಾಗಿದ್ದಾರೆ. ಹಲವಾರು ಆಟಗಾರರು ಕಲ್ಕಟ್ಟಾದಲ್ಲಿ ಇದಾರೆ, ಅಂದ್ರೆ ಕೆಲಸ ಮಾಡ್ತಾ ಇದಾರೆ, ಕೋಚಿಂಗ್ ಅಲ್ಲಿ ಇದರಲ್ಲಿ ಇದಾರೆ. ಅದೇನಾದ್ರು ಆ ಒಂದು ಕಡೆ ಹಡಲ್ನ ದಾಟಿದ್ರೆ ಬಹುಶಃ ಒಲಿಂಪಿಕ್ ತಂಡನ ಮುಂದಾಳತ್ವನ ವಹಿಸೋದು ಭಾರತ ಕಾಡದೇ ಇದು, ಅದನ್ನ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೆಮ್ಮೆ ವಿಷಯ.
0: 2005 ಸೀನಿಯರ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದ ನಂತರ ಪಾಕಿಸ್ತಾನದಲ್ಲಿ ನಡೆದ SAFF ಕಪ್ ಗೆದ್ದಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ.
1: ಇಂಡಿಯಾಗ ಆಡ್ತೀವಿ ಅಂತ ಹೇಳಿದಾಗ ಈಗ ಆಡದೆ ಗೆಲ್ಲೋದಕ್ಕೆ ಅಂತ ಟೂರ್ನಮೆಂಟ್ ಅಲ್ಲಿ ಟ್ರೋಫಿ ಗೆದ್ದೀವಿ ಅಂತ ಹೇಳಿದ್ರೆ ಅದ್ರ ಸಂತೋಷನೇ ಬೇರೆ ಇರುತ್ತೆ. ಯಾಕಂದ್ರೆ 2005 ಅದು ಸೀನಿಯರ್ ಡೆಬ್ಯೂ ಆಗಿರುತ್ತೆ, ನಮ್ಗೆ ಅದು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಒಂಥರ ಏನೋ ನಾವು ಇಲ್ಲಿಗೆ ಬಂದಿದ್ವಿ, ಏನೋ ಒಂಥರ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು ಅಂತ ಹೇಳ್ತೀವಲ್ಲ, ಆ ರೀತಿ ವಿಶ್ವಕಪ್ನೇ ತಗೊಂಡ್ರೆ ಮೊನ್ನೆ ಮುಗ್ದಿದ್ದು 48 ದೇಶಗಳು ಪ್ರತಿನಿಧಿಸಿ ಈಗ ಒಬ್ರೇ ಒಬ್ರು ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿದ್ರೆ, ಇಷ್ಟನ್ನ ದಾಟ್ಕೊಂಡು ನೀವು ಒಂದು ತಿಂಗಳ ಕಾಲ ಆಡಿ ಈ ಒಂದು ತಿಂಗಳಿಗೋಸ್ಕರ 4 ವರ್ಷ ಕಷ್ಟಪಡಬೇಕು. ಆ 4 ವರ್ಷದ ಕಷ್ಟಪಟ್ಟು ನಿಮ್ಗೆ ಒಂದು ತಿಂಗಳ ಕಾಲ ನೀವು ಎಲ್ಲರ ಜೊತೆ ಇದ್ದಾಡಿ ಎಲ್ಲ ಇದ್ ಮಾಡಿ ನಿಮ್ಗೆ ಚಾಂಪಿಯನ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಅನುಭವ ಇರುತ್ತಲ್ಲ
0: ಬೇರೆ. ಮತ್ತೆ ಅದ್ರ ಹಿಂದೆ ಬಹಳಷ್ಟು ಕಷ್ಟ ಅನ್ನೋದು
1: ಈಗ ನೀವು ನೋಡ್ಬೋದು. ಯಾಕಂದ್ರೆ ಈ ವಿಶ್ವಕಪ್ ಅಲ್ಲಿ ಯಾವ ರೀತಿ ತಂಡಗಳು ಸೋತಾಗ ಅವರ ಎಮೋಷನಲ್ ಯಾವ ರೀತಿ ಹೊರಗಡೆ ಬರ್ತಾ ಇದ್ದಾರೆ, ಅಳ್ತಾ ಇದಾರೆ ಅಂತ ಹೇಳಿದ್ರೆ ಅಷ್ಟು ಮಹತ್ವ ಒಂದು ತಂಡ ಒಂದು
0: ವರ್ಷದಿಂದ ಕಾದಿರ್ತಾರೆ, ಶ್ರಮ ಪಟ್ಟಿರ್ತಾರೆ.
1: ಮತ್ತೆ ಇನ್ನೊಂದು ಅಂತ ಹೇಳಿ, ಇನ್ನು ಮುಂದಿನ 4 ವರ್ಷ ನಿಮ್ಗೆ ಗೊತ್ತೇ ಇರಲ್ಲ ನೀವು ವಿಶ್ವಕಪ್ ಮತ್ತೆ ಆಡ್ತೀರಾ ಇಲ್ವೋ ಅಂತ. ಯಾಕಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ, ಈಗ ಯಾಕಂದ್ರೆ ಇಟಲಿ ಕ್ವಾಲಿಫೈನೇ ಆಗಿಲ್ಲ. ಆ ಒಂದು 4 ವರ್ಷದಲ್ಲಿ ನಿಮ್ಗೆ ಇಂಜುರಿ ಆಗ್ಬೋದು, ರಿಕವರಿ ಆಗ್ಬೋದು, ರಿಹಾಬಿಲಿಟೇಷನ್, ಸೊ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಎಸ್ಪೆಷಲಿ ನಿಮ್ ದೇಶಕ್ಕೆ ಆಡಿದಾಗ ಗೆಲ್ತೀರಾ ಅಂತ ಹೇಳಿದ್ರೆ ಅದರ ಅನುಭವನೇ ಒಂಥರ ಡಿಫ್ರೆಂಟ್.
0: 2007 ಮತ್ತು 2009 ನೆಹರು ಕಪ್ ವಿನ್ನರ್ ನಿಮ್ ತಂಡ, AFC ಕ್ವಾಲಿಫೈಯಿಂಗ್ ರೌಂಡ್ ಕೂಡ ಆಡಿದ್ರಿ ಅವಾಗ. 2010 ವರ್ಲ್ಡ್ ಕಪ್ ಕ್ವಾಲಿಫೈಯಿಂಗ್ ರೌಂಡ್ ನಲ್ಲಿ ಲೆಬ್ನಾನ್ ಜೊತೆ ಆಡಿದ್ರಿ ನೀವು. ಸೊ ಹೇಗಿತ್ತು ಈ ಎಲ್ಲ ಟೂರ್ನಮೆಂಟ್ಗಳು?
1: ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ, ಗೋಲ್ಡನ್ ಜನರೇಷನ್ ಅಂತ ಹೇಳಿದ್ರೆ, ನಾನು ಇಂಡಿಯನ್ ಜರ್ಸಿ ಆಗಕ್ಕೆ ಶುರು ಮಾಡಿದ್ರೆ ಭಾರತ ತಂಡ ಪ್ರತಿನಿಧಿಸಕ್ಕೆ ಶುರು ಮಾಡಿದ್ಮೇಲೆ ಹಿಂದೆ ಚುನ್ನಿ ಗೋಸ್ವಾಮಿ, ಬೈಚುಂಗ್ ಭುಟಿಯಾ ಇವ್ರದೊಂದು ಗೋಲ್ಡನ್ ಜನರೇಷನ್ ಅಂತ ಇತ್ತು. ಏನ್ ಗೋಲ್ಡನ್ ಜನರೇಷನ್ ಅಂತ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಭಾರತನ ಪ್ರತಿನಿಧಿಸ್ತಲ್ಲದೆ ಆ ಟ್ರೋಫಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರೆ ನಮ್ದು ಗೋಲ್ಡನ್ ಜನರೇಷನ್. ಗೋಲ್ಡನ್ ಜನರೇಷನ್ ಮತ್ತೆ ಆಗಿದ್ದು 2007, 2009, 2011 ಈ ಒಂದು ಗೋಲ್ಡನ್
0: ಯುಗ ಅಂತ.
1: ಸುವರ್ಣ ಯುಗ, ಈ ಒಂದು ಸುವರ್ಣ ಯುಗದಲ್ಲಿ ನಾನು ಆ ತಂಡದಲ್ಲಿದ್ದೆ. ಇದಕ್ಕಿಂತ ಅದೃಷ್ಟ ನಿಮ್ಗೇನ್ ಬೇಕು ಹೇಳಿಬಿಡು. ಯಾಕಂದ್ರೆ 2006 ಬಾಬೌಟನ್ ಅಂತ ಬರ್ತಾರೆ, ಈ ಒಂದು ಸುವರ್ಣ ಯುಗಕ್ಕೆ ಕಾರಣಕರ್ತ ಅವ್ರೆ. ಅವ್ರು ಬಂದದಲ್ದೆ 2007 ನೆಹರು ಕಪ್ ನ ನಾವು ಡೆಲ್ಲಿಲಿ ಗೆಲ್ತೀವಿ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2009 ಮತ್ತೆ ಗೆಲ್ತೀವಿ, ಮತ್ತೆ AFC ಚಾಲೆಂಜರ್ಸ್ ಕಪ್ ಅಂತ ಬರುತ್ತೆ, ಆ AFC ಚಾಲೆಂಜರ್ಸ್ ಕಪ್ ನ ನಾವು ಗೆಲ್ತೀವಿ. ಅಲ್ಲಿ ಗೆದ್ದಾದ್ಮೇಲೆ ಆ ಚಾಲೆಂಜರ್ಸ್ ಕಪ್ ಗೆದ್ದಿದ್ರಿಂದ ಈಗ ಯಾವ ರೀತಿ ವರ್ಲ್ಡ್ ಕಪ್ ಇಡೀ ವಿಶ್ವಕ್ಕೆ, ಯೂರೋ ಕಪ್ ಬರೀ ಯುರೋಪಿಯನ್ ಕಂಟ್ರೀಸ್ಗೆ, ಅದೇ ರೀತಿ ಏಷ್ಯನ್ ಕಪ್ ಏಷ್ಯನ್ಗೆ, 27 ವರ್ಷದ ನಂತರ 2011 ದೋಹಾ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಕಾರಣಕರ್ತ ಬಾಬೌಟನ್ ಸರ್. ಒಂದು ತಂಡ ಗೆಲ್ಬೇಕು ಅಂದ್ರೆ ಎಲ್ಲರೂ ಬೇಕು. ಅವಾಗ ಒಂದು ಎಲ್ಲ ಕಾಲ ಕೂಡ ಬಂತು, 2007, 2009, 2011 ಈಗ ಸ್ಪೇನ್, ಈಗ ಎಷ್ಟು ಆಡಿದ್ರು ಯಾರು ಆಡಿದ್ರು ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾರು ಗೆದ್ರು? ಸ್ಪೇನ್. ಅಲ್ಲೋಣ ಯಾವತ್ತು ಈಗ ಎರಡನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೂರನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೊದಲನೇವ್ರನ್ನ ಮಾತ್ರ ನೆನ್ಸ್ಕೊಂತಾರೆ.
0: ಕೋಚಿಂಗ್ ನಲ್ಲಿ ನೀವು ಎಎಫ್ಸಿ ಎ ಲೈಸೆನ್ಸ್ ಇದೆ ನಿಮ್ಮ ಹತ್ರ, ಕರ್ನಾಟಕ ಹೆಡ್ ಕೋಚ್ ಆಗಿ ಹಾಗೆ ಸಂತೋಷ್ ಟ್ರೋಫಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ಗುಜರಾತ್ ಪುರುಷರ ಫುಟ್ಬಾಲ್ ತಂಡಕ್ಕೆ. ನಮ್ಮ

0: ಭಾರತದ ಭವಿಷ್ಯ ಹೇಗಿದೆ? ಭಾರತೀಯ ಫುಟ್ಬಾಲ್ ದಿಗ್ಗಜರಾದ ಸುನಿಲ್ ಛೇತ್ರಿ ಅವರು ವಿಶ್ವದ ಅತಿ ಹೆಚ್ಚು ಗೋಲ್ ಸ್ಕೋರರ್ ಆಗಿ ಮೂರನೇ ಸ್ಥಾನದಲ್ಲಿದ್ದಾರೆ, ಅಂದ್ರೆ ರೊನಾಲ್ಡೋ ಮತ್ತು ಮೆಸ್ಸಿ ನಂತರದ ಸ್ಥಾನದಲ್ಲಿದ್ದಾರೆ.
1: ಗೆಲ್ಬೇಕು ಅಂತ ಹೇಳಿದ್ರೆ ಹಿಂದೆ ಅವ್ರು ಚೆನ್ನಾಗಿ ಆಡಿ ಮುಂದೆ ಅವ್ರು ಗೋಲ್ ಹೊಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮುಂದೆ ಅವ್ರು ಗೋಲ್ ಹೊಡೆದು ಹಿಂದೆ ಅವರು ಸೇವ್ ಮಾಡಲಿಲ್ಲ ಅಂದ್ರೆ ಒಂದು ತಂಡವಾಗಿ ಅದೇ ರೀತಿ ನಾವು ಕ್ವಾಲಿಫೈ ಆಗಬೇಕು ಅಂತ ಹಲವಾರು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ವಿಶ್ವಕಪ್ ಆಡ್ತೀವಿ. 1998 ಕ್ರೊಯೇಷ್ಯಾ ಥರ್ಡ್ ಪ್ಲೇಸ್ ಆದ್ರು, 20 ಇಯರ್ಸ್ ಪ್ಲಾನ್ ಮಾಡಿದ್ರು, ಈಗ 2018 ಅವ್ರು ರನ್ನರ್ ಅಪ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಪ್ಲಾನ್, ಒಂದು ಸ್ಟ್ರಕ್ಚರಲ್ ಪ್ಲಾನ್ ಬೇಕು.
0: ಸರ್, ಈಗ ಈ ಕಾಲ್ ಚಂಡಿನ ಆಟಕ್ಕೆ ಒಂದು ಚಂಡಿದ್ರೆ ಸಾಕು, ದುಬಾರಿ ಗೇಮ್ ಏನಲ್ಲ ಇದು. ಹಳ್ಳಿಯಲ್ಲಿ ಮಕ್ಕಳು ಆಡೇ ಆಡ್ತಿರ್ತಾರೆ, ನಾವು ನೋಡಿದೀವಿ. ಒಂದ್ ಚೆಂಡ್ ಸಿಕ್ಕಿಸುತ್ತಂದ್ರೆ ಸಾಕು, ಒಂದಿಷ್ಟು ಜನ ಸೇರಿ ಆಡ್ತಾ ಇರ್ತಾರೆ. ಗ್ರಾಮೀಣ ಜನರನ್ನು ನಾವು ಸೇರಿಸ್ಕೋಬಹುದಂದ್ರೆ ಏನ್ ಮಾಡಬಹುದು?
1: ಅದನ್ನೇ, ಈಗ ನ್ಯೂನ್ಯತೆಗಳು ಇರೋದ್ರಿಂದ ಈಗ ನಾವು ಹೋಗ್ತಾ ಇದೀವಿ. ಈಗ ಮೈಸೂರಿಗೆ ನಾನು ನಂಜನಗೂಡ, ನಾನ್ ಚಿಕ್ಕವನಾಗಿದ್ದಾಗ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂಡ್ ಸ್ಪೋರ್ಟ್ಸ್ ಕೋಚ್ ಗಳನ್ನ ಹೈರ್ ಮಾಡಿ ಎಲ್ಲಾನು ಕಡೆನು ಕಳಿಸ್ತಾ ಇದ್ರು. ಈಗ ಅಲ್ಲಿ ಗೋಪಾಲ್ ಕೋಚ್ ಬಂದಿರಲ ಅಂದ್ರೆ ಬಹುಶಃ ನಾನು ಫುಟ್ಬಾಲ್ ಆಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಈಗ ಕೋಚ್ ಏನ್ ಹೇಳಿದ್ರೆ ಈಗ ಕಲ್ತಾದ್ಮೇಲೆ ನೀನ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಸೆಲೆಕ್ಟ್ ಮಾಡು. ಸೆಲೆಕ್ಷನ್ ಆದವ್ರು ಇಲ್ಲಿಗೆ ಬಂದ್ವಿ ನಾವು, DYSS ಬಂದ್ವಿ. ಸೊ ಆ ರೀತಿಯಾಗಿ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡುಕೋರ್ಬೇಕು. ನಮ್ ಟ್ಯಾಲೆಂಟ್ ಗೆ ನಮ್ ಇಂಡಿಯಾದಲ್ಲಿ ಕಡಿಮೆ ಇಲ್ಲ, ಟ್ಯಾಲೆಂಟ್ ತುಂಬಾ ಜನ ಇದಾರೆ. ಆದ್ರೆ ನಿಮ್ಗೆ ಆ ಒಂದು ಸರಿಯಾದ ದಾರಿ ತೋರಿಸೋರ್ಬೇಕು, ಮಾರ್ಗದರ್ಶಕರ್ಬೇಕು. ರಿಸಲ್ಟ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ, ರಿಸಲ್ಟ್ ಬರಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂತ ಯೋಚನೆ ಮಾಡಲ್ಲ. ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹೌದಪ್ಪ ಈ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಆ ರೀತಿಯಾದ ಕೋಚಸ್ ಗಳ್ಬೇಕು, ಆ ರೀತಿಯ ತರಬೇತಿಗಳು ಅವ್ರಿಗೆ. ಹೌದಪ್ಪ ಇವ್ರು ಕೊಟ್ಟರೆ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಅಚೀವ್ ಮಾಡ್ತಾರೆ. ಹೌದು,
0: ಯಾಕಂತೇಳಿ
1: ಆಯ್ಕೆ ಆದ್ಮೇಲೆ ನೀವು ಗಮನಿಸ್ತೀರಾ ಅಂತ ಹೇಳ್ತು ಅಂತೇಳಿ. ಈಗ ನೀರಜ್ ಚೋಪ್ರಾ ಆಗಿರ್ಬೋದು, ಪಿವಿ ಸಿಂಧು ಅವ್ರು ಗೆದ್ರು. ಸೊ ಈ ತರ ಎಲ್ಲ ಗೆಲ್ದಾದ್ಮೇಲೆ ನಾವು ಕೊಡೋ ಬದಲು ಗೆಲ್ಲಕ್ಕಿಂತ ಮುಂಚೆನೆ ಪ್ರೋತ್ಸಾಹ. ಎಲ್ಲ ಅಕಾಡೆಮಿಗಳು ಒಂದೇ ಪೇಜ್ ಅಲ್ಲಿ ಕೆಲಸ ಮಾಡಿದ್ರೆ ಅಲಾಂಗ್ ವಿತ್ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಆಗಿರ್ಬೋದು, ಎಲ್ಲ ಒಂದು ಪೇಜ್ ಅಲ್ಲಿ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರೆ. ಸೊ ಎಲ್ಲ ಒಂದ್ ಪೇಜ್ ಅಲ್ಲಿ ಮಾಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ.
0: ನಿಮ್ಮ ಕ್ರೀಡಾ ಸಾಧನೆಗೆ KOA ಅವಾರ್ಡ್, ಏಕಲವ್ಯ ಅವಾರ್ಡ್, ಹಾಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಇಂತಹ ಅತ್ಯುನ್ನತ ಅವಾರ್ಡ್ ಸಿಕ್ಕಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದ ಕ್ರೀಡಾಪಟುವಿಗೆ ಅಂತ?
1: ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ರೆ ನೀವು ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ನಾನು ಕರ್ನಾಟಕದಿಂದ ಪ್ರತಿನಿಧಿಸಿದಾಗ ನಿಮ್ಗೆ ಹೌದಪ್ಪ ಆಡ್ತಾರೆ, ಹೊರಗಡೆ ಹೋಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಮ್ಮನ್ನ ಗುರುತಿಸಿದಾಗ ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಅದೊಂದು ಸಿಕ್ತೆ. ಏಕಲವ್ಯ ಅವಾರ್ಡ್, ಏಕಲವ್ಯ ಅವಾರ್ಡ್ ನನ್ಗೆ ಇನ್ನೂ ಖುಷಿ ಏನಪ್ಪ ಅಂತ ಹೇಳಿದ್ರೆ ಈ 2011 ಏಷ್ಯನ್ ಕಪ್ಗೆ ಅಂತ ಹೇಳಿದಾಗ ನಾನು ಇದರಲ್ಲಿ ಪ್ರಿಪರೇಷನ್ ಅಲ್ಲಿ ಇರ್ತೀನಿ, ಆವಾಗ ನಾನು ಇರೋದಿಲ್ಲ, ನಾನು ಹೊರಗಡೆ ಇರ್ತೀನಿ, ಆವಾಗ ನಮ್ಮ ತಾಯಿ ಬಂದು ಇಸ್ಕೊಂತಾರೆ. ಸೊ ಅದೊಂದು ನನಗೆ ಒಂಥರ ಮರೆಯಲಾಗದ ಕ್ಷಣ. ಈಗ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನನ್ನ ಜೊತೆ ಅವ್ರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಅದು ಒಂದು ಉನ್ನತ ಇದ್ರಲ್ಲಿ ಅಂತ ಹೇಳಿದಾಗ ನನಗೆ ಬಂತು ಖುಷಿ. ಅದು ನಮ್ಮ ತಾಯಿ ಇಸ್ಕೊಂಡಿದ್ದು ಇನ್ನೂ ಖುಷಿ ಆಯಿತು. ಮೇಡಮ್ ಈಗ ರೆಕಗ್ನೈಸೇಷನ್ ಸಿಗಬೇಕು ಮೇಡಮ್.
0: ನಿಮ್ಮ ಒಂದು ಏಳಿಗೆಯಲ್ಲಿ ಪಾಲಕರ ಶ್ರಮ ಜಾಸ್ತಿ.
1: ಈಗ ಏಳಿಗೆ ಅಂತ ಹೇಳಿದ್ರೆ 7th ಸ್ಟ್ಯಾಂಡರ್ಡ್ ಎಲ್ಲಾನು ಬಿಟ್ಟು ನನ್ನ ಹಾಸ್ಟೆಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಇರುತ್ತೆ.
0: ಮಂಜು ಅವರೇ, ಈಗ ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಹಾಗೆ ಕೋಚ್ ಆಗಿಯೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದ್ರಿ, ಈಗ ನಿಮ್ಮ ಮುಂದಿನ ಗುರಿ ಏನು ಅಂತ?
1: ಯಾವ ರೀತಿ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸ್ಬೇಕು ಕೋಚ್ ಆಗಿ, ಈಗ ಒಂದು ಅವಕಾಶ ಪ್ಲಾಟ್ಫಾರ್ಮ್. ಈಗ ನಾನು ಎಲ್ಲೋ ನೋಡ್ತೀನಿ ಹುಡುಗ ಚೆನ್ನಾಗಿ ಆಡ್ತಾನೆ, ಹೌದು ಅವನ್ಗೆ ಇಲ್ಲಿ ಹೋಗಿ ನೀನು ಹೋಗಿ ಜಾಯ್ನ್ ಆಗು, ಅವ್ರಿಗೆ ಅಕಾಡೆಮಿಗೆ ಫೋನ್ ಮಾಡೋದಾಗ್ಲಿ ಅಥವಾ ಫೆಡರೇಷನ್ ಫೋನ್ ಮಾಡೋದಾಗ್ಲಿ, ನನಗೆ ಯಾವ ರೀತಿ ಸಿಕ್ತು ಅದೇ ರೀತಿ ಇನ್ನೊಬ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕಲ್ಪಿಸೋದು. ಸೊ ಅದೇ ಈಗ ನಾನು ಕೋಚಿಂಗ್ ಲೈಸೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫುಟ್ಬಾಲ್ ನಾನಿದ್ದಾಗ ಅಂದ ಇವಾಗಂತ ಎವಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಬಹಳಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಪ್ಡೇಟ್ ಆಗ್ಬೇಕು. ಹೌದು,
0: ಲೀಗ್ ಹಂತದ
1: ಪಂದ್ಯಾವಳಿಗಳಾಗಿರ್ಬೋದು. ಈಗ ನಾನು ನ್ಯೂನ್ಯತೆ ಬಗ್ಗೆ ಮಾತಾಡಿದಾಗ ಆ ನ್ಯೂನ್ಯತೆನ ಸರಿ ಮಾಡಬೇಕಾದ್ರೆ ಮೊದಲನೇ ಜವಾಬ್ದಾರಿ ನಮ್ದು ಆಗಿರುತ್ತೆ. ಸೊ ಅಂತ ಹೇಳದ್ಮೇಲೆ ಕೋಚ್ ಆಗಿ ಅಂತ ಹೇಳಿದ್ರೆ ಈಗ ಗ್ರಾಸ್ ರೂಟ್ ಲೆವೆಲ್ ಈ ಏಜ್ ಗೆ ಹುಡುಗನ ಹತ್ರ ಎಷ್ಟಿರ್ಬೇಕು, ಹೌದು ಟೆಕ್ನಿಕಲ್ ಅಬಿಲಿಟಿ ಎಷ್ಟಿರ್ಬೇಕು, ಫಿಟ್ನೆಸ್ ಅಬಿಲಿಟಿ ಎಷ್ಟಿರ್ಬೇಕು. ಆದ್ರೆ ಮೇಡಮ್ ಟೆಕ್ನಿಕಲ್ ಅಬಿಲಿಟಿ ಇತ್ತು ಅಂತ ಹೇಳಿದ್ರೆ ನೀವು ಫಿಟ್ನೆಸ್ ಇಂಪ್ರೂವ್ ಮಾಡ್ಕೋಬಹುದು. ಟೆಕ್ನಿಕಲ್ ಅಬಿಲಿಟಿ ಅದನ್ನೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳೋದು.
0: ಈ ಕಾಲ್ ಚಂದಿನ ಆಟಕ್ಕೆ ಯಾವ ರೀತಿ ಡಯಟ್ ಇರ್ತದೆ, ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ?
1: ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಎಷ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ, ಇದಾದ್ಮೇಲೆ ಬೆಳಗ್ಗೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆಫ್ ದ ಫೀಲ್ಡ್ ಅಂತ ಬರ್ತೀವಿ. ಸೊ ನಿಮ್ದು ಡಯಟ್ ಏನು, ಸಪ್ಲಿಮೆಂಟ್ ಏನು, ಅದಾದ್ಮೇಲೆ ನಿಮ್ದು ಜಿಮ್ ಇದಾಗಿರ್ಬೋದು,
0: ಫಿಸಿಯೋ
1: ಎಲ್ಲನೂ. ಇವತ್ತು ಗೆದ್ರಪ್ಪ ನೀರಜ್ ಚೋಪ್ರಾ, PV ಸಿಂಧು ಗೆದ್ರು, ಇವ್ರು ಗೆದ್ರು,

0: ಆದರೆ ಇದರಿಂದೇನು ಶ್ರಮ ಇಷ್ಟೆಲ್ಲ ಇರುತ್ತೆ. ಅದನ್ನು ನೀವು ಇಲ್ಲಿಂದನೇ ಮಾಡಿತ್ತು ಅಂದರೆ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಹೌದಪ್ಪ ಏನೋ ಸರ್ಕಾರ ಮಾಡ್ತದೆ ಏನೋ ಒಂದು ಮಾಡ್ತಾ ಇದಾರೆ, ಸೊ ನನ್ನ ಮಗಳಿಗೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ.
1: ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾನಸಿಕ ಒತ್ತಡ ಅಂದ್ರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮ ಕ್ರೀಡಾಪಟುವಿಗೆ ಇರಬೇಕು. ಈಗ ಬಹುಮುಖ್ಯವಾಗಿ ಅದೇ ಬೇಕು.
0: ಉದಾಹರಣೆಗೆ ಮೊನ್ನೆ ಮುಗ್ದಿದೆ ಫೈನಲ್ಲೇ ನೋಡ್ಬೋದಿತ್ತು ಯಾವ ರೀತಿ ಜಗಳ ಆಯ್ತು ಯಾವ ರೀತಿ ಇದಾಯ್ತು ಅಂತ ಹೇಳಿದ್ರೆ, ಅದನ್ನೇ ಒಂದು ಸೋಲು ಗೆಲುವು ಮಾನಸಿಕ ಒತ್ತಡ ಯಾವ ರೀತಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತೀವಿ. ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳಿದಾಗ ನಾವು ಇದ್ ಮಾಡ್ತೀವಿ ಎಲ್ಲ, ಅರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡಬಾರ್ದು ಅಂತ.
1: ಒಳ್ಳೇದು ಎನ್ ಎಸ್ ಮಂಜು ಅವರೇ, ನೀವೊಬ್ಬ ಕ್ರೀಡಾ ಸಾಧಕರಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಕ್ರೀಡಾ ಪಯಣದ ಸ್ಫೂರ್ತಿಯ ಬದುಕು ನಮ್ಮ ಯುವ ಜನಾಂಗಕ್ಕೆ ದಾರಿದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು.
1: ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ ಎಸ್ ಮಂಜು ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಿಕಲಾ ಭಟ್ ಅವರ ಗಾಯನ. ತಬಲಾ ಸತ್, ದೀಪಕ್ ಜಿ ದೇಸಾಯಿ ಹಾರ್ಮೋನಿಯಂ, ಉಮಾಕಾಂತ್ ಪುರಾಣಿಕ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಶಶಿಕಲಾ ಭಟ್ ಅವರ ಗಾಯನ ಕೇಳಿದರೆ ತಬಲಾ ಸಾಥ್ ದೀಪಕ್ ಜಿ ದೇಸಾಯಿ ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೈನೆ ಪ್ಯಾರ್ಕಿಯ ಚಿತ್ರದ ಹಾಡು. ಗೀತ ರಚಿಸಿದವರು ಅಸಾದ್ ಭೂಪಾಲಿ, ಸಂಗೀತ ಸಂಯೋಜಕರು ರಾಮ ಲಕ್ಷ್ಮಣ್.

ಸಮಯ ಆಗಿದೆ 11:28. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. ಎಂಎ ಸಂಧ್ಯಾ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಲ್. 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನ 12:00 ಕೇಳಿ ವನಿತಾ ವಿಹಾರದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ ಐವಿಎಫ್ ಚಿಕಿತ್ಸಾ ವಿಧಾನ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಅವರು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ ಪಿಎಂ ಅಟಲ್ ಪೆನ್ಷನ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ ವಿಜಯ ರಹಸ್ಯಂ ಸಣ್ಣ ಕಥೆ ಪ್ರಸ್ತುತಿ ಜ್ಯೋತಿ ಮೂವಲ. ನಂತರ ಹಾಡುಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆ 5:30 ಗಿರ್ಮೇಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗದಲ್ಲಿ ಬಿತ್ತನೆ ಬೀಜ ಪೂರೈಕೆ ಮತ್ತು ಬೀಜ ಸಂಗ್ರಹಣೆ ಕುರಿತು ರಾಜ್ಯ ಸರ್ಕಾರದ ಬೀಜ ನಿಗಮ ವಿಭಾಗದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕರಾದ ರೂಪಾ ಎಲ್ ಅವರೊಡನೆ ಸಂದರ್ಶನ. ನಂತರ ಭತ್ತ ಮತ್ತು ರಾಗಿ ಬೆಳೆಗಳಿಗೆ ಭೂಮಿ ಸಿದ್ಧತೆ ಕುರಿತು ಡಾಕ್ಟರ್ ಜ್ಯೋತಿ ಟಿವಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ರಾಮನಗರ ತಾಲೂಕು ಅಂಕೇನಹಳ್ಳಿಯ

ಶಿವಣ್ಣ ಮತ್ತು ಸಂಗಡಿಗರಿಂದ ಡೊಳ್ಳು ಕುಣಿತದ ವಾದನ ಪ್ರಸಾರವಾಗಲಿದೆ. 7:45 8:15 ಹಾಗೂ 8:30 8:45 ನಾಳೆ ರಾತ್ರಿ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಮಧ್ಯೆ 8:15 ಪಾರ್ಲಿಮೆಂಟರಿ ವ್ಯೂ ದೆಹಲಿ ಕೇಂದ್ರದಿಂದ 9:15 ವಿಕಾಸ್ ವಸಿಷ್ಠ ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮ ದ ನ್ಯೂ ಕೆರಿಯರ್ ರೂಲ್ ಬುಕ್, ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಅನಘಾವಿ, ಪೂರ್ವಿ ಹರೀಶ್ ನಾಡಿಗಾರ್, ಸಿಂಚನ ಸತೀಶ್, ಮಾಳವಿಕಾ ಬಾಬು. 9:45 ಲರ್ನಿಂಗ್ ಟು ಲರ್ನ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಆಫ್ 21st ಸೆಂಚುರಿ, ಈ ಕುರಿತು ನಿರ್ದೇಶಕರು ಅಕಾಡೆಮಿಕ್ಸ್ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಲಕ್ಷ್ಮಣ್ ಪ್ರಸಾದ್ ಶಾಮಣ್ಣ ಅವರು ಮಾತನಾಡಲಿದ್ದಾರೆ. 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಇನ್ನು ನಾಳೆ ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ಇದಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.